ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ. ಇಂದು ರಾಷ್ಟ್ರೀಯ ಪಂಚಾಂಗ 1948ನೇ ಶಕ ವರ್ಷ ವೈಶಾಖ ಮಾಸದ 21ನೇ ದಿನ, ಅಂದರೆ 2026ನೇ ಇಸ್ವಿ ಮೇ ತಿಂಗಳ 11ನೆಯ ತಾರೀಕು ಸೋಮವಾರ. ಈಗ ವೇಳೆ 5:58:34. ನಮ್ಮ ನಿಲಯದ ಮುಂಜಾನೆಯ ದುರ್ಗೋದಯ ಪ್ರಸಾರ ಕಾರ್ಯವನ್ನು ಎಫ್ಎಂ ಕಂಪನಾಂಕ 102.6 ಮೆಗಾಹೆರ್ಟ್ಸ್ಗಳಲ್ಲಿ ಇದೀಗ ಆರಂಭಿಸುತ್ತಿದ್ದೇವೆ. ಜ್ಞಾನದ ಬೆಳಕೆ ನಿಜವಾದ ಸೂರ್ಯೋದಯ, ಜ್ಞಾನವಿಲ್ಲದೆ ಬದುಕು ಕತ್ತಲೆಯ ಕೋಣೆ. ಕುವೆಂಪು ಅವರ ಈ ಶುಭ ನುಡಿಯೊಂದಿಗೆ ನಮ್ಮೆಲ್ಲ ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಎಸ್ ಬಸವರಾಜ್ ಬಸೂರ್ ಮಾಡುವ ನಮಸ್ಕಾರಗಳು ಹಾಗೂ ಮುಂಜಾನೆಯ ದುರ್ಗೋದಯ ಪ್ರಸಾರದ ಕಾರ್ಯಕ್ರಮಗಳನ್ನು ಆಲಿಸಲು ಪ್ರೀತಿಯ ಸ್ವಾಗತ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ. ಇದೀಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ.

ಇನ್ನು ಮುಂದೆ 6:30 ನಮ್ಮ ನಿಲಯದಿಂದ ನಮನ ಭಕ್ತಿ ಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ, ಎಚ್ಎಂ ಸುರೇಶ್ ಅವರಿಂದ ಕಾರ್ಯಕ್ರಮ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ನಮ್ಮ ನಿಲಯದಿಂದ ದೇಶಭಕ್ತಿ ಗೀತೆ, 6:40 ರೈತರಿಗೆ ಸಲಹೆ, 6:45 ಭಾವಗೀತೆಯೊಂದನ್ನು ಕೇಳುವರಿ, 6:50 ಆರೋಗ್ಯ ಬಿಂದು. ಅಲರ್ಜಿಗೆ ಆಯುರ್ವೇದ ಚಿಕಿತ್ಸೆ ವಿಷಯವಾಗಿ ಮಾಹಿತಿ ನೀಡುವವರು ಡಾಕ್ಟರ್ ಬ್ರಹ್ಮಾನಂದ ನಾಯಕ್. 7:00 ದಿನಚರಿ, 7:15 ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ, 7:30 ಸೇವಾ ಮಾಹಿತಿ, 7:45 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಆಯುರ್ಧಾರ. ಭಾಗವಹಿಸುತ್ತಾರೆ ಡಾಕ್ಟರ್ ಶಿವಕುಮಾರ್, ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ. ಇಂದು ಬೆಳಗ್ಗೆ 7:50, 8:30 ಹಾಗೂ 9:30 ಚಿತ್ರಗೀತೆಗಳು. ಈ ಮಧ್ಯೆ 9:05 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಶಿವಕುಮಾರ್ ಶರ್ಮಾ ಅವರ ಸಂತೂರ್ ವಾದನ. 10:00 ಹಲೋ ಕೇಳುಗರೆ, ನಮ್ಮ ವಿಷಯಕ್ಕೆ ನಿಮ್ಮ ಮಾತು, ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ದೈನಂದಿನ ಜೀವನದಲ್ಲಿ ವಿಜ್ಞಾನ ಹಾಗೂ ತಂತ್ರಜ್ಞಾನದ ಸದ್ಬಳಕೆ. 11:00 ಜನಪದ ಗೀತೆಗಳು, 11:10 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಗುಜರಾತ್ನ ಸೋಮನಾಥ ದೇವಾಲಯದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಮಾಡಲಿರುವ ಭಾಷಣದ ನೇರ ಪ್ರಸಾರ. 12:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರ. ವಿಶ್ವ ಮಾತೆಯರ ದಿನಾಚರಣೆ ಸಂದರ್ಭದಲ್ಲಿ ಅಮ್ಮನೆಂದರೆ ಬರೆದು ಪ್ರಸ್ತುತಪಡಿಸುವರು ಉಷಾ ಕುಲಕರ್ಣಿ, ಪ್ರಸ್ತುತಿ ಮಂಜುಳಾ ಪುರಾಣಿಕ್. 12:30 ನಮ್ಮ ನಿಲಯದಿಂದ ಕೆಲವು ಪ್ರಕಟಣೆಗಳು. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಥಲಸೇಮಿಯ ದಿನದ ಸಂದರ್ಭದಲ್ಲಿ ಥಲಸೇಮಿಯ ಲಕ್ಷಣಗಳು ಮತ್ತು ಚಿಕಿತ್ಸೆ ಕುರಿತು ಮೈಸೂರಿನ ಹೆಮಟೋ ಅನ್ಕಾಲಜಿಸ್ಟ್ ಡಾಕ್ಟರ್ ತರಂಗಿಣಿ ದುರ್ಗಪ್ಪ ಹಾಗೂ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮೈಸೂರು ಘಟಕದ ಖಜಾಂಚಿಗಳು, ಮಕ್ಕಳ ತಜ್ಞರಾದ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 11:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಬಗ್ಗೆ ಮಾಹಿತಿ. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 11:20 ನಮ್ಮ ನಿಲಯದಿಂದ ಕರುಣಾಳು ಬಾಬೆಳಕೆ ಆರೋಗ್ಯ ಬಿಂದು ಹಾಗೂ ಭಾವಗೀತೆಗಳು. 2:40 ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಮುಂಬೈ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಈ ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವ್ಯಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ. ಬಳಿಕ 5:30 ಯುವತರಂಗ. ರಾಜ್ಯಮಟ್ಟದ ನಾವೀನ್ಯತೆ ಆವಿಷ್ಕಾರ ಪ್ರಶಸ್ತಿಗೆ ಭಾಜನರಾಗಿರುವ ದಾವಣಗೆರೆಯ ನಿಖಿತಾ ಎಸ್ ರಾಜ್ ಕಪಿನಿ ಅವರೊಂದಿಗೆ ಸಂದರ್ಶನ. 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ತಾಲೂಕು ದೊಡ್ಡ ಉಳ್ಳಾರ್ತಿ ಗ್ರಾಮದ ಮರಗುಂಟಮ್ಮ ಹಾಗೂ ಸಂಗಡಿಗರಿಂದ ಕರಿಯಮ್ಮ ದೇವಿ ಕುರಿತು ಪದ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ. 6:35 ನಮ್ಮ ನಿಲಯದಿಂದ ಸೇವಾ ಮಾಹಿತಿ. 6:51 ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಭಾಗ 88. ವಿಷಯ ಸಭ್ಯ ನಡವಳಿಕೆ ನಮ್ಮ ವ್ಯಕ್ತಿತ್ವದ ಕೈಗನ್ನಡಿ. ಭಾಗವಹಿಸುತ್ತಾರೆ ಎಂ ಶೋಭಾ ಆದ್ರಿಕಟ್ಟೆ, ಪಿಎಂ ಸುಮಾ ಅನಿವಾಳ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ ಆರಾಧ್ಯ ಸೋಮೇನಹಳ್ಳಿ. 7:45 ಹಿಂದಿ ಚಿತ್ರಗೀತೆಗಳು, 8:00 ನಮ್ಮ ನಿಲಯದಿಂದ ಚಿತ್ರಗೀತೆಗಳು, 8:45 ವಚನಗಳು, 9:15 ಭಾವಗೀತೆಗಳು, 9:30 ನಾಟಕ ಕಾವ್ಯ ಕೋಲಾಹಲ, ರಚನೆ ಭುವನೇಶ್ವರಿ ಹೆಗಡೆ, ನಿರ್ಮಾಣ ಡಾಕ್ಟರ್ ಬಿ ಎಂ ಶರಭೀಂದ್ರ ಸ್ವಾಮಿ. 10:00 ಮುಂಬೈ ವಿದ್ಯಾರ್ಥಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಇದುವರೆಗೂ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ, ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆ.

ಇಂದಿನ ನಮನ ಕಾರ್ಯಕ್ರಮದ ಆರಂಭದಲ್ಲಿ ಜಗನ್ನಾಥದಾಸರ ರಚನೆ, ಹಾಡಿದ್ದಾರೆ ಸಂಗೀತ ಕಟ್ಟಿ. ಸೋಮಶಿವ ಸರ್ವಭವಂ

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂನಿಂದ ನಮನ ಭಕ್ತಿ ಸಂಗೀತದ ಕಾರ್ಯಕ್ರಮ ಕೇಳುತ್ತಿರುವಿರಿ. ಕೇಳಿದ್ರೆ ಇದೀಗ ನಮನ ಕಾರ್ಯಕ್ರಮದಲ್ಲಿ ಹಾವೇರಿ ಜಿಲ್ಲೆ ಹಳ್ಳೂರು ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದ ಬಗ್ಗೆ ಒಂದಿಷ್ಟು ಕಿರು ಮಾಹಿತಿ. ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕು ಹಳ್ಳೂರಿನಲ್ಲಿದೆ ಶ್ರೀ ರಂಗನಾಥ ಸ್ವಾಮಿ ದೇವಾಲಯ. ಬೆಟ್ಟದ ಕೆಳಭಾಗದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯವಿದ್ದು ಬೆಟ್ಟದ ಮೇಲೆ ಶ್ರೀ ರಂಗನಾಥ ಸ್ವಾಮಿ ದೇವಾಲಯವನ್ನು ನಾವು ಕಾಣಬಹುದು. ಕಾಲ್ನಡಿಗೆಯಲ್ಲಿ ಬೆಟ್ಟ ಏರಿ ಹೋದರೆ ಶ್ರೀ ರಂಗನಾಥ ಸ್ವಾಮಿ ದೇವಾಲಯವನ್ನು ಕಾಣಬಹುದು. ಬೆಟ್ಟದ ಮೇಲೆ ವಿಶಾಲ ಪ್ರಾಂಗಣ, ಗರ್ಭಗುಡಿಯಿಂದ ಕೂಡಿದ ಶ್ರೀ ರಂಗನಾಥ ಸ್ವಾಮಿ ದೇವಾಲಯ, ಇದರ ಸಮೀಪ ಭೂತನಾಥ ಸ್ವಾಮಿ ದೇವಾಲಯ ಕೂಡ ಇದೆ. ಇಲ್ಲಿ ಪ್ರತಿ ವರ್ಷ ನಡೆಯುವ ಲಕ್ಷ ದೀಪೋತ್ಸವ ಕಣ್ಣಿಗೆ ಹಬ್ಬವೆನಿಸುತ್ತದೆ. ಸಾವಿರಾರು ಭಕ್ತರು ಬಂದು ಸೇರುತ್ತಾರೆ. ಇಲ್ಲಿ ಪ್ರತಿ ವರ್ಷ ರಥೋತ್ಸವ ಜರುಗುತ್ತದೆ. ಹಳ್ಳೂರು ಹೊನ್ನಾಳಿಯಿಂದ 13 ಕಿಲೋಮೀಟರ್ ದೂರದಲ್ಲಿದೆ. ಇದಾಗಿತ್ತು ಇಂದಿನ ನಮನದಲ್ಲಿ ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕು ಹಳ್ಳೂರು ಶ್ರೀ ರಂಗನಾಥ ಸ್ವಾಮಿ ದೇವಾಲಯದ ಬಗ್ಗೆ ಒಂದಿಷ್ಟು ಕಿರು ಮಾಹಿತಿ.

ನಮನ ಕಾರ್ಯಕ್ರಮದಲ್ಲಿ ಏನು ಆರ್ ಎನ್ ಜಯಗೋಪಾಲ್ ಅವರ ಭಕ್ತಿ ರಚನೆ ಹಾಡಿದ್ದಾರೆ ಬಿ ಕೆ ಸುಮಿತ್ರಾ. ಶಂಭೋ ಶಿವ ಶಂಭೋ ಹರ ಶಂಭೋ ಪ್ರಭುವೇ.

ತರ್ಗಿಡ್ತೋ.

ಇನ್ನು ಸಿದ್ದರಾಮೇಶ್ವರರ ವಚನ ಹಾಡಿದ್ದಾರೆ ಫಕೀರೇಶ್ ಕಣವೇ. ಊರಿಗೊಂದು ಹಳ್ಳವಾದಳೆ, ನೀರು ಕುಡಿಯುವವನಿಗೂ ಒಂದೇ ಹಳ್ಳವೇ.

0: ಆಕಾಶವಾಣಿ ಚಿಂತನ ಎಚ್ಎಂ ಸುರೇಶ್ ಅವರಿಂದ.
1: ನಾವು ಪ್ರಕೃತಿಯಿಂದ ಪಡೆದಿರುವುದನ್ನು ಹಿಂತಿರುಗಿ ಕಾಪಾಡುವುದು ನಮ್ಮ ಕರ್ತವ್ಯ. ಅದೇ ಸುಸ್ಥಿರ ಜೀವನ ಶೈಲಿಯ ಮೂಲಭೂತ ತತ್ವ. ಇಂದಿನ ವೇಗದ ಯುಗದಲ್ಲಿ ನಾವು ಅನುಭವಿಸುತ್ತಿರುವ

0: ಅನೇಕ ಸೌಲಭ್ಯಗಳು ಪ್ರಕೃತಿಯ ಮೇಲೆ ಹೆಚ್ಚಾದ ಒತ್ತಡವನ್ನು ಉಂಟು ಮಾಡುತ್ತಿವೆ. ನೀರು, ಗಾಳಿ, ಭೂಮಿ ಇವೆಲ್ಲವೂ ನಮ್ಮ ಅಜಾಗರೂಕ ಬಳಕೆಯಿಂದ ಹಾನಿಯೊಳಗಾಗುತ್ತಿವೆ. ಇಂತಹ ಸಂದರ್ಭದಲ್ಲಿ ಸುಸ್ಥಿರ ಜೀವನ ಶೈಲಿ ಎಂಬ ಪರಿಕಲ್ಪನೆ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ. ಇದರ ಅರ್ಥ ನಾವು ಇಂದು ಬದುಕುವ ವಿಧಾನವು ಭವಿಷ್ಯದ ಪೀಳಿಗೆಗಳ ಅಗತ್ಯಗಳಿಗೆ ಧಕ್ಕೆ ತರಬಾರದು ಎಂಬುದು. ಸುಸ್ಥಿರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ಅಷ್ಟು ಕಷ್ಟಕರವಲ್ಲ. ಸಣ್ಣ ಸಣ್ಣ ಬದಲಾವಣೆಗಳಿಂದಲೇ ದೊಡ್ಡ ಪರಿಣಾಮಗಳನ್ನು ಕಾಣಬಹುದು. ಉದಾಹರಣೆಗೆ, ನೀರನ್ನು ಮಿತವಾಗಿ ಬಳಸುವುದು, ಅನಾವಶ್ಯಕ ವಿದ್ಯುತ್ ಬಳಕೆಯನ್ನು ಕಡಿಮೆ ಮಾಡುವುದು ಮತ್ತು ಪ್ಲಾಸ್ಟಿಕ್ ಬಳಕೆಯನ್ನು ತಗ್ಗಿಸುವುದು, ಇವು ಪ್ರತಿಯೊಬ್ಬರೂ ಅನುಸರಿಸಬಹುದಾದ ಸರಳ ಕ್ರಮಗಳು. ಪುನರುಪಯೋಗ ಮತ್ತು ಮರುಬಳಕೆ ಎಂಬ ಅಭ್ಯಾಸಗಳು ಸಹ ಸುಸ್ಥಿರ ಜೀವನದ ಪ್ರಮುಖ ಅಂಶಗಳು. ಬಳಸಿದ ವಸ್ತುಗಳನ್ನು ತಕ್ಷಣ ತ್ಯಜಿಸುವ ಬದಲು ಅವುಗಳ ಮರುಬಳಕೆ ಮಾಡುವುದರಿಂದ ಪ್ರಕೃತಿಯ ಮೇಲೆ ಇರುವ ಒತ್ತಡ ಕಡಿಮೆಯಾಗುತ್ತದೆ. ಇದಲ್ಲದೆ ಸ್ಥಳೀಯ ಉತ್ಪನ್ನಗಳನ್ನು ಬೆಂಬಲಿಸುವುದು ಮತ್ತು ಪರಿಸರ ಸ್ನೇಹಿ ಪದ್ಧತಿಗಳನ್ನು ಅನುಸರಿಸುವುದು ನಮ್ಮ ಜೀವನವನ್ನು ಇನ್ನಷ್ಟು ಜವಾಬ್ದಾರಿಯುತವಾಗಿಸುತ್ತದೆ. ಸುಸ್ಥಿರ ಜೀವನ ಶೈಲಿ ಕೇವಲ ಪರಿಸರ ಸಂರಕ್ಷಣೆಯ ವಿಷಯವಲ್ಲ, ಅದು ನಮ್ಮ ನೈತಿಕ ಹೊಣೆಗಾರಿಕೆಯೂ ಆಗಿದೆ. ನಾವು ಇಂದು ತೆಗೆದುಕೊಳ್ಳುವ ನಿರ್ಧಾರಗಳು ನಾಳೆಯ ಭೂಮಿಯನ್ನು ರೂಪಿಸುತ್ತವೆ. ಮಕ್ಕಳಿಗೆ ಈ ಮೌಲ್ಯಗಳನ್ನು ಪರಿಚಯಿಸುವುದು ಅತ್ಯಂತ ಮುಖ್ಯ. ಅವರು ಈ ಅರಿವಿನೊಂದಿಗೆ ಬೆಳೆಯುವಾಗ ಭವಿಷ್ಯವು ಹೆಚ್ಚು ಹಸಿರಾಗುತ್ತದೆ, ಆರೋಗ್ಯಕರವಾಗಿರುತ್ತದೆ. ಕೊನೆಗೆ, ಸುಸ್ಥಿರ ಜೀವನ ಶೈಲಿ ಎಂದರೆ ದೊಡ್ಡ ಬದಲಾವಣೆಗಳನ್ನು ಮಾಡುವುದು ಅಲ್ಲ, ಅದು ಪ್ರತಿದಿನ ಸಣ್ಣ ಆಯ್ಕೆಗಳಲ್ಲಿ ಜಾಗೃತಿಯನ್ನು ತರುವುದು. ನಾವು ಪ್ರಕೃತಿಯನ್ನು ಕಾಪಾಡಿದರೆ ಪ್ರಕೃತಿ ನಮ್ಮನ್ನು ಕಾಪಾಡುತ್ತದೆ. ಸುಸ್ಥಿರ ಜೀವನ ಶೈಲಿಯ ಮೊದಲ ಹೆಜ್ಜೆ ಎಂದರೆ ಸಂಪನ್ಮೂಲಗಳ ಮಿತ ಬಳಕೆ. ನೀರು, ವಿದ್ಯುತ್, ಇಂಧನ ಇವುಗಳನ್ನು ಅಗತ್ಯವಿರುವಷ್ಟೇ ಬಳಸಬೇಕು. ಬಳಕೆ ಇಲ್ಲದ ವೇಳೆ ದೀಪಗಳು ಮತ್ತು ಫ್ಯಾನುಗಳನ್ನು ಆರಿಸುವುದು, ನೀರನ್ನು ವ್ಯರ್ಥ ಮಾಡದೆ ಉಳಿಸುವುದು ಸರಳವಾದರೂ ಪರಿಣಾಮಕಾರಿ ಕ್ರಮಗಳಾಗಿವೆ. ಇನ್ನೊಂದು ಮುಖ್ಯ ಅಂಶವೆಂದರೆ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವುದು. ಬಟ್ಟೆಯ ಚೀಲಗಳನ್ನು ಬಳಸುವುದು, ಮರುಬಳಕೆ ಮಾಡಬಹುದಾದ ವಸ್ತುಗಳನ್ನು ಆಯ್ಕೆ ಮಾಡುವುದು ಹಾಗೂ ಕಸವನ್ನು ಬೇರ್ಪಡಿಸಿ ವಿಲೇವಾರಿ ಮಾಡುವುದು ಪರಿಸರ ಸಂರಕ್ಷಣೆಗೆ ಸಹಕಾರಿಯಾಗುತ್ತದೆ. ಹಾಗೆಯೇ ಆರೋಗ್ಯಕರ ಮತ್ತು ಪರಿಸರ ಸ್ನೇಹಿ ಜೀವನಕ್ಕಾಗಿ ಸಾರ್ವಜನಿಕ ಸಾರಿಗೆ, ಸೈಕಲ್ ಅಥವಾ ನಡೆದು ಹೋಗುವ ಅಭ್ಯಾಸ ಬೆಳೆಸಿಕೊಳ್ಳಬೇಕು. ಇದರಿಂದ ವಾಯುಮಾಲಿನ್ಯ ಕಡಿಮೆಯಾಗುವುದರ ಜೊತೆಗೆ ನಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ. ಮರ ನೆಡುವುದು, ಸಸ್ಯಗಳನ್ನು ಬೆಳೆಸುವುದು ಮತ್ತು ಸ್ಥಳೀಯ ಉತ್ಪನ್ನಗಳನ್ನು ಬಳಸುವುದು ಕೂಡ ಸುಸ್ಥಿರ ಜೀವನ ಶೈಲಿಯ ಭಾಗವಾಗಿದೆ. ಇಂತಹ ಸಣ್ಣ ಸಣ್ಣ ಕ್ರಮಗಳು ಭವಿಷ್ಯದ ಪೀಳಿಗೆಗೆ ಉತ್ತಮ ಪರಿಸರವನ್ನು ಉಳಿಸಿಕೊಡಲು ಸಹಾಯವಾಗುತ್ತದೆ.
1: ಇದುವರೆಗೆ ಹೆಚ್ಎಂ ಸುರೇಶ್ ಅವರಿಂದ ಚಿಂತನವನ್ನ ಆಲಿಸಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಾಳೆ ಇದೇ ಸಮಯಕ್ಕೆ ದಿವಾಕರ ಡೋಂಗ್ರೆ ಅವರಿಂದ ಚಿಂತನವನ್ನ ಆಲಿಸುವಿರಿ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಇದು 102.6 ಮೆಗಾಹರ್ಟ್ಸ್. ವೇಳೆ 6:35. ಇದೀಗ ದೊಡ್ಡರಂಗೇಗೌಡ ವಿರಚಿತ ದೇಶಭಕ್ತಿ ಗೀತೆಯೊಂದನ್ನು ಕೇಳೋಣ ಸಮೂಹ ಸ್ವರಗಳಲ್ಲಿ.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಸಮಯ 6:40.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ

0: ಹೆಸರು ಫೋರ್ಟಿಸ್ ಹಾಸ್ಪಿಟಲ್
1: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ
0: 9686860310 ಕರೆ ಮಾಡಿ ಫೋರ್ಟಿಸ್ ಹಾಸ್ಪಿಟಲ್ ಕನಿಂಗ್ಹ್ಯಾಮ್ ರೋಡ್.
2: ಈಗ ಕೇಳಿ ರೈತರಿಗೆ ಸಲಹೆ.
3: ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ಬಿ ಗಂಗಾಧರ್ ನಾಯಕ್ ಅಂತ ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗದಲ್ಲಿ ಸಸ್ಯರೋಗಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕ ಮತ್ತು ಮುಖ್ಯಸ್ಥನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಈಗ ಅಡಿಕೆಯಲ್ಲಿ ಬರುವ ಹಿಡಿಮುಂಡಿಗೆ ರೋಗ ಅಂತ ನಾವು ಕ್ರೌನ್ ಚೋಕಿಂಗ್ ಡಿಸೀಸ್ ಅಂತ ಹೇಳ್ತೀವಿ, ಆ ಹಿಡಿಮುಂಡಿಗೆ ರೋಗ ಲಕ್ಷಣಗಳು ಮತ್ತು ಅದನ್ನ ಹೇಗೆ ನಿರ್ವಹಿಸಬಹುದು ಅನ್ನೋದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಹಿಡಿಮುಂಡಿಗೆ ರೋಗವನ್ನ ನಾವು ಯಾವ ರೀತಿ ಈಗ ಲಕ್ಷಣಗಳನ್ನ ಗುರುತಿಸಬಹುದು ಅಂತ ಅಂದ್ರೆ, ಆ ಗಿಡಗಳು ನಾರ್ಮಲಿ ಏನು ಗೆಣ್ಣಿರುತ್ತಲ್ವಾ, ಒಂದು ಒಳ್ಳೆಯ ಆರೋಗ್ಯವಂತ ಗಿಡದ ಗೆಣ್ಣುಗಳ ಅಂತರ ಅರ್ಧ ಅಡಿ ಇರುತ್ತೆ ಅಂತ ಹೇಳ್ಕೋತೀವಿ. ಆದ್ರೆ ಇದರಲ್ಲಿ ಏನಾಗುತ್ತೆ ಅಂದ್ರೆ, 1-2 ಇಂಚಿಗೆ ಒಂದೊಂದು ಗೆಣ್ಣುಗಳು ಬರ್ತವೆ. ಈ ಗಿಡದ ಸ್ವಲ್ಪ ಸಣ್ಣದಾಗ್ತಾ ಹೋಗುತ್ತೆ, ಅಂದ್ರೆ ಎತ್ತರ ಕಡಿಮೆ ಆಗ್ತಾ ಹೋಗುತ್ತೆ. ಜೊತೆಗೆ ಮೇಲ್ಗಡೆ ತುದಿ ಕಡೆ ನೋಡಿದ್ವಿ ಅಂದ್ರೆ ಚೂಪು, ಪೆನ್ಸಿಲ್ ಟಿಪ್ ಅಂತ ಹೇಳ್ತೀವಿ, ಪೆನ್ಸಿಲ್ ಪಾಯಿಂಟ್ ಟೈಪ್ ಚೂಪ್ ಆಗಿಬಿಡತ್ತೆ. ಎಲೆಗಳು ತುಂಬಾ ಸಣ್ಣಗಾಗ್ಬಿಡ್ತಾವೆ, ಸಣ್ಣಗಾಗ್ಬಿಟ್ಟು ಒಂಥರ ಫ್ಯಾನ್ ಲೀಫ್ ಅಂತ ಹೇಳ್ತೀವಿ, ಅಂದ್ರೆ ಒಂಥರ ಸಣ್ಣ ಫ್ಯಾನ್ ಲೀವ್ ಎಲೆಗಳು ಇರ್ತಾವಲ್ಲ ಫ್ಯಾನ್ ಅಲ್ಲಿ ಇರುವಂತವು, ಆ ರೀತಿ ಸಣ್ಣ ಸಣ್ಣ ಎಲೆಗಳಾಗ್ಬಿಟ್ಟು ಒಂದೊಂದೇ ಕಳಚಿ ಬೀಳೋಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಹಿಂಗಾರಗಳು ಆ ಒಂದು ತೊಂದರೆಗೀಡಾದ ಈ ಗಿಡದಲ್ಲಿ ಹಿಂಗಾರಗಳೆಲ್ಲ ಒಣಗಿ ಹೋಗಿ ಸತ್ತೋಗ್ಬಿಡ್ತಾವೆ. ಒಂದು ದಿನದಲ್ಲಿ ಕೆಲವೊಂದು ಇದು ರೋಗ ಬಂದು ಒಂದು ಕೆಲವೊಂದು 5-6 ತಿಂಗಳ ನಂತರ ಆ ಎಲ್ಲಾ ಚೆಂಡೆ ಅಂತ ಏನ್ ನಾವು ತೆಂಡೆ ಅಂತ ಕರಿತೀವಿ, ಎಲ್ಲಾ ಎಲೆಗಳು ಉದುರು ಬಿದ್ದುಬಿಟ್ಟು ಒಂದು ಕಾಂಡ ಮಾತ್ರ ನಿಂತಿರುತ್ತೆ. ಇದು ಸಾಮಾನ್ಯವಾಗಿ ನಾವು ಗಮನಿಸುವಂತದ್ದು. ಹಾಗೆ ಅದರದ್ದು ಬೇರುಗಳನ್ನು ನೋಡಿದ್ರು ಕೂಡ ಬೇರುಗಳೆಲ್ಲ ಒಂದಿಷ್ಟು ಕಪ್ಪಾಗಿ ಹಾಳಾಗಿರುವಂತದ್ದು ಕೂಡ ನಾವು ಕಂಡು ಬರುತ್ತೆ. ಸೊ ಈ ರೋಗವನ್ನ ಮುಂಚೆ ನಾವು ಸಹಜವಾಗಿ ಏನ್ ಹೇಳ್ತಿದ್ವಿ ಅಂದ್ರೆ, ಈ ರೋಗಕ್ಕೆ ಈಗ ನ್ಯೂಟ್ರಿಯನ್ ಡಿಫಿಷಿಯನ್ಸಿ ಪೋಷಕಾಂಶಗಳ ಕೊರತೆನೆ ಪ್ರಮುಖ ಅಂತ ಹೇಳ್ತಿದ್ವಿ. ಆದ್ರೆ ಇತ್ತೀಚಿನ ಅಧ್ಯಯನ ಹೇಳ್ತಾ ಇರೋದು ಇದಕ್ಕೆ ಫೈಟೋಪ್ಲಾಸ್ಮಾ ಅಂತ ಒಂದು ರೋಗಾಣು ಕೂಡ ಕಾರಣ ಅಂತ ಇತ್ತೀಚೆಗೆ ಗೊತ್ತಾಗಿದೆ. ಹಾಗಾಗಿ ಈ ರೋಗವನ್ನ ನಿರ್ವಹಣೆ ಮಾಡೋದಕ್ಕೆ ನಾವು ಏನ್ ಮಾಡಬಹುದು ಅಂತ ಅಂದ್ರೆ, ಮುಖ್ಯವಾಗಿ ಬಸಿಗಾಲುವೆಗಳನ್ನ ಮಾಡಬೇಕಾಗತ್ತೆ. ಈ ಬಸಿಗಾಲುವೆಗಳು ಕೂಡ ಸಹಜ ಎಷ್ಟಿರ್ಬೇಕು ಅಂತ ಅಂದ್ರೆ, ಗಿಡಗಳು ನಾರ್ಮಲಿ ಈ ರೋಗ ಒಂದಿಷ್ಟು 8-10 ವರ್ಷದ ಗಿಡಗಳಿಗೆ ಬರೋದ್ರಿಂದ ಅಥವಾ ಅದರ ನಂತರದ ವಯಸ್ಸಿನ ಗಿಡಗಳಿಗೆ ಬರೋದ್ರಿಂದ ನಾವು ಹೇಳೋದು ವೈಜ್ಞಾನಿಕವಾಗಿ ಹೇಳೋದೇನು ಅಂದ್ರೆ, ಕನಿಷ್ಠ 2.5 ಅಡಿ ಆಳದ ಬಸಿಗಾಲುವೆಗಳು ಬೇಕೇ ಬೇಕು. ಆ 2.5 ಅಡಿ ಆಳದ ಬಸಿಗಾಲುವೆಗಳನ್ನ ತೆಗೆಯೋದ್ರ ಜೊತೆಗೆ ಪೋಷಕಾಂಶಗಳನ್ನ ನಾವೇನ್ ಕೊಡ್ತಾ ಇದೀವಲ್ವಾ, ಒಂದು 10-15 ಟನ್ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಮೇಲ್ಗೊಬ್ಬರವಾಗಿ ಯೂರಿಯಾ, ಫಾಸ್ಫರಸ್, ಪೊಟಾಶು ಇವನ್ನೆಲ್ಲ ಈ ಸಾಯಿಲ್ ಅನಾಲಿಸಿಸ್ ರಿಪೋರ್ಟ್ ಅಂತ ಹೇಳ್ತೀವಿ. ಆ ಸಾಯಿಲ್ ಅನಾಲಿಸಿಸ್ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಅವೆಲ್ಲವನ್ನು ಕೂಡ ನಾವು ಕೊಡಬೇಕಾಗತ್ತೆ. ಜೊತೆಗೆ ಮುಖ್ಯವಾಗಿ ಇದ್ರದ್ದೇನು ಅಂತ ಅಂದ್ರೆ, ಈಗ ಜೈವಿಕ ಶಿಲೀಂಧ್ರನಾಶಕಗಳು ಮತ್ತು ದಿಂಡಾಣು ಶಿಲೀಂಧ್ರನಾಶಕಗಳು ನಾವೇನು ಯೂಸ್ ಮಾಡ್ತಾ ಇದೀವಿ, ಟ್ರೈಕೋಡರ್ಮಾ ಮತ್ತೆ ಸೂಡೋಮನಾಸ್, ಟ್ರೈಕೋಡರ್ಮಾ ಹರ್ಜಿಯಾನ ಮತ್ತು ಸೂಡೋಮನಾಸ್ ಫ್ಲೋರಸೆನ್ಸ್ ಏನು ಯೂಸ್ ಮಾಡ್ತಾ ಇದೀವಿ, ಅದು ಇದು ಈ ಒಂದು ರೋಗದ ಮ್ಯಾನೇಜ್ಮೆಂಟ್ ಗೆ ಅತಿ ಒಳ್ಳೇದು ಅಂತ ಗೊತ್ತಾಗಿದೆ. ಹಾಗಾಗಿ ನೀವು ಪ್ರತಿ ಗಿಡಕ್ಕೆ ಟ್ರೈಕೋಡರ್ಮಾ ಹರ್ಜಿಯಾನಮ್ 50 ಗ್ರಾಮ್, ಸೂಡೋಮನಾಸ್ ಫ್ಲಾರಸೆನ್ಸ್ 50 ಗ್ರಾಮ್, ಬ್ಯಾಸಿಲಸ್ ನಿಮಗೆ ಸಿಕ್ತು ಅಂದ್ರೆ ಬ್ಯಾಸಿಲಸ್ ಸಪ್ಟಿಲಿಸ್ ಆಗಿರ್ಬಹುದು, ಮೆಗಟೇರಿಯಂ ಆಗಿರ್ಬಹುದು, ಅದೊಂದು 25-30 ಗ್ರಾಮ್ ಪ್ರತಿ ಗಿಡಗಳಿಗೆ ವರ್ಷಕ್ಕೆ 2 ಬಾರಿ, ಒಂದು ಮೇ ಜೂನ್ ಪೀರಿಯಡ್ ಅಲ್ಲಿ, ಇನ್ನೊಂದು ಸೆಪ್ಟೆಂಬರ್ ಅಕ್ಟೋಬರ್ ಪೀರಿಯಡ್ ಅಲ್ಲಿ ನಾವು ಇದನ್ನ ಹಾಕ್ಬೇಕಾಗತ್ತೆ. ಇದರಿಂದ ಈ ಒಂದು ರೋಗದ ಬಾಧೆಯನ್ನ ತಡೆಯೋದಕ್ಕೆ ಸಾಕಷ್ಟು ಉಪಯೋಗ ಆಗತ್ತೆ. ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದ್ರೆ, ನೀವು ನನ್ನ ಒಂದು ಮೊಬೈಲ್ ನಂಬರ್ 9845394918 ಫೋನ್ ಮಾಡಿ ನೀವು ಇದರ ಹೆಚ್ಚಿನ ಮಾಹಿತಿಯನ್ನ ನೀವು ಪಡ್ಕೋಬಹುದು. ಧನ್ಯವಾದಗಳು.
2: ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ.

ಕೇಳುಗರೇ ಗಮನಿಸಿ, ಇಂದು ಬೆಳಗ್ಗೆ 10 ಗಂಟೆಗೆ ನಮ್ಮ ನಿಲಯದಿಂದ ಹಲೋ ಕೇಳುಗರೇ, ನಮ್ಮ ವಿಷಯಕ್ಕೆ ನಿಮ್ಮ ಮಾತು ನೇರ ಫೋನ್ ಇನ್ ಕಾರ್ಯಕ್ರಮ. ರಾಷ್ಟ್ರೀಯ ತಂತ್ರಜ್ಞಾನ ದಿನದ ಸಂದರ್ಭದಲ್ಲಿ ದೈನಂದಿನ ಜೀವನದಲ್ಲಿ ವಿಜ್ಞಾನ ಹಾಗೂ ತಂತ್ರಜ್ಞಾನದ ಸದ್ಬಳಕೆ ಈ ವಿಷಯವಾಗಿ ಕೇಳುಗರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಇಂದು ಬೆಳಗ್ಗೆ 10 ಗಂಟೆಗೆ ಕರೆ ಮಾಡಿ ಹಂಚಿಕೊಳ್ಳಬಹುದು. ಆಗ ಕರೆ ಮಾಡಲು ಬಳಸಬಹುದಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, ಇನ್ನೊಂದು ಮೊಬೈಲ್ ಸಂಖ್ಯೆ 9141970272.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಇದು 102.6 ಮೆಗಾಹರ್ಟ್ಸ್. ಸಮಯ 6:45.
1: ಮೂವತ್ತೈದು ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ,
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು

0: ವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
0: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
2: ಇದೀಗ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಬಿರಿಸಿದ ಭಾವಗೀತೆಯೊಂದನ್ನು ಕೇಳೋಣ. ಹಾಡಿದ್ದಾರೆ ಶಿವಮೊಗ್ಗ ಸುಬ್ಬಣ್ಣ.

0: ಭಾವಗೀತೆ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ, ಇದು 102.6 ಮೆಗಾಹರ್ಟ್ಸ್. ವೇಳೆ 6:50:35.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
0: ಇದೀಗ ಆರೋಗ್ಯ ಬಿಂದು. ಅಲರ್ಜಿಗೆ ಆಯುರ್ವೇದ ಚಿಕಿತ್ಸೆ ವಿಷಯವಾಗಿ ಮಾಹಿತಿ ನೀಡುತ್ತಾರೆ ಬ್ರಹ್ಮಾನಂದ್ ನಾಯಕ್.
3: ಭಾರತದ ಎಲ್ಲ ನಗರಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಕಂಡುಬರುವ ಕಾಯಿಲೆ ಎಂದರೆ ಅಲರ್ಜಿ. ಜಗತ್ತಿನಲ್ಲಿರುವ 15% ಜನರು ಯಾವುದಾದರೊಂದು ರೀತಿಯ ಅಲರ್ಜಿಯಿಂದ ಬಳಲುತ್ತಿದ್ದಾರೆ. ದೇಹದೊಳಕ್ಕೆ ಸೇರುವ ವಿವಿಧ ಪ್ರೋಟೀನ್ಗಳೊಂದಿಗೆ ದೇಹ ಅತಿಯಾಗಿ ಪ್ರತಿಕ್ರಿಯಿಸುವುದಕ್ಕೆ ಅಲರ್ಜಿ ಎಂದು ಹೇಳುತ್ತಾರೆ.

0: ಅಲರ್ಜಿಗೆ ಆಯುರ್ವೇದ ಚಿಕಿತ್ಸೆ ವಿಷಯವಾಗಿ ಮಾಹಿತಿ ನೀಡುತ್ತಾರೆ ಬ್ರಹ್ಮಾನಂದ್ ನಾಯಕ್.
1: ಭಾರತದ ಎಲ್ಲ ನಗರಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಕಂಡುಬರುವ ಕಾಯಿಲೆ ಎಂದರೆ ಅಲರ್ಜಿ. ಜಗತ್ತಿನಲ್ಲಿರುವ 15% ಜನರು ಯಾವುದಾದರೊಂದು ರೀತಿಯ ಅಲರ್ಜಿಯಿಂದ ಬಳಲುತ್ತಿದ್ದಾರೆ. ದೇಹದೊಳಕ್ಕೆ ಸೇರುವ ವಿವಿಧ ಪ್ರೋಟೀನ್ಗಳೊಂದಿಗೆ ದೇಹ ಅತಿಯಾಗಿ ಪ್ರತಿಕ್ರಿಯಿಸುವುದಕ್ಕೆ ಅಲರ್ಜಿ ಎಂದು ಹೇಳುತ್ತಾರೆ. ಇವುಗಳಲ್ಲಿ ಮೂಗನ್ನು ಬಾಧಿಸುವ ಅಲರ್ಜಿ ಸಾಮಾನ್ಯವಾದುದು. ಇದನ್ನು ಅಲರ್ಜಿಕ್ ರೈನೈಟಿಸ್ ಎಂದು ಕರೆಯುತ್ತಾರೆ. ಮನೆಯೊಳಗಿನ ಧೂಳೆ ಈ ಕಾಯಿಲೆಗೆ ಬಹುಮುಖ್ಯ ಕಾರಣ. ಅದಲ್ಲದೆ ಹೊಗೆ, ಹೂವಿನ ಪರಾಗಗಳು, ಜಿರಳೆ, ನೊಣ, ಸೊಳ್ಳೆ ಮುಂತಾದವುಗಳು ಮುಖ್ಯ ಅಲರ್ಜಿ ಕಾರಕಗಳು. ಈ ಅಲರ್ಜಿ ಪ್ರತಿಕ್ರಿಯೆಯ ಪರಿಣಾಮದಿಂದಾಗಿ ಮೂಗಿನೊಳಗಿನ ತೆಳುವಾದ ಚರ್ಮದ ನಡುವೆ ನೀರು ಕಟ್ಟಿಕೊಳ್ಳುತ್ತದೆ. ಇದರಿಂದಾಗಿ ಮೂಗು ಕಟ್ಟುತ್ತದೆ, ಸೀನು ಶುರುವಾಗುತ್ತದೆ. ನಿರಂತರ ಸೀನುವಿಕೆ, ಮೂಗು ಕಟ್ಟುವುದು, ನೆಗಡಿ, ಮೂಗು ಕೆರೆತ ಇವುಗಳೇ ಅಲರ್ಜಿಕ್ ನೆಗಡಿಯ ಲಕ್ಷಣಗಳು. ಇದರೊಂದಿಗೆ ಮೂಗಿನಿಂದ ಧಾರಾಳವಾಗಿ ತೆಳು ಕಪ ಸಹ ಬರುತ್ತದೆ. ಇದು ಸಾಮಾನ್ಯ ಸಮಸ್ಯೆ ಎನಿಸಿದರೂ ನಿರ್ಲಕ್ಷ್ಯ ಮಾಡಿದರೆ ಅಪಾಯಕಾರಿಯಾಗಿ ಪರಿಣಮಿಸಬಹುದು. ಕೆಲವರಿಗೆ ವಾಸನೆ ಅರಿಯುವ ಸಾಮರ್ಥ್ಯ ಇಲ್ಲದಂತಾಗುತ್ತದೆ. ಕೆಲವರಿಗೆ ಆಹಾರದಲ್ಲಿನ ರುಚಿ ಗ್ರಹಣ ಶಕ್ತಿ ಇಲ್ಲದಂತಾಗುತ್ತದೆ. ಇದರ ಜೊತೆ ಜೊತೆಗೆ ಕಣ್ಣುಗಳಲ್ಲಿ ನಿರಂತರವಾಗಿ ತುರಿಕೆ ಕಾಣಿಸಿಕೊಳ್ಳುತ್ತದೆ. ಕಣ್ಣಿನಿಂದ ನೀರು ಸಹ ಒಸರುತ್ತಿರುತ್ತದೆ. ಮೂಗು ಮತ್ತು ಕಿವಿಯ ನಡುವೆ ಸಂಪರ್ಕ ಏರ್ಪಡಿಸುವ ಯುಸ್ಟೇಷನ್ ನಳಿಕೆ ಊದಿಕೊಂಡಾಗ ಕಾಲಕ್ರಮೇಣ ಕಿವಿಗಳಿಗೂ ತೊಂದರೆ ಉಂಟಾಗುತ್ತದೆ. ಮೂಗಿನ ಮೇಲೆ ಮತ್ತು ಪಾರ್ಶ್ವಗಳಲ್ಲಿ ಸೈನಸ್ಗಳೆಂಬ ಗಾಳಿ ತುಂಬಿದ ಕೋಶಗಳಿವೆ. ಸೈನಸ್ಗಳ ಮತ್ತು ಮೂಗಿನ ನಡುವೆ ಸಂಪರ್ಕ ಏರ್ಪಡಿಸುವ ನಳಿಕೆಗಳು ಮುಚ್ಚಿ ಆ ಕೋಶಗಳಲ್ಲಿ ಹುಣ್ಣುಂಟಾಗಿ ಸೈನಸೈಟಿಸ್ ಎಂಬ ಕಾಯಿಲೆ ಬರುತ್ತದೆ. ತಲೆನೋವು ಮತ್ತು ಮೂಗಿನಿಂದ ಕೊಳೆತ ಕಫ ಬರುವುದೇ ಈ ಕಾಯಿಲೆಯ ಲಕ್ಷಣ. ಕಾಯಿಲೆಯನ್ನು ತಹಬಂದಿಗೆ ತರದಿದ್ದರೆ ಮೂಗಿನೊಳಗೆ ಮಾಂಸ ಬೆಳೆದಂತೆ ತೋರುವ ನೇಸಲ್ ಪಾಲಿಪ್ಗಳು ಉಂಟಾಗುತ್ತವೆ. ಬಹುಸಂಖ್ಯಾತರ ಮೂಗಿನ ಸೇತುವೆ ಎಡಕ್ಕೆ ಅಥವಾ ಬಲಕ್ಕೆ ಸ್ವಲ್ಪ ಮಟ್ಟಿಗೆ ಬಾಗಿರುತ್ತದೆ. ಅಲರ್ಜಿಕ್ ನೆಗಡಿ ಇರುವವರಲ್ಲಿ ಕೆಲವರಾದರೂ ಕಾಯಿಲೆ ಇದರಿಂದಲೇ ಬಂದಿದೆ ಎಂದು ತಪ್ಪಾಗಿ ಭ್ರಮಿಸಿ ಈ ಸೇತುವೆಯ ಓರೆಕೋರೆಯನ್ನು ಸರಿಪಡಿಸಲು ಶಸ್ತ್ರಕ್ರಿಯೆ ಮಾಡಿಸಿಕೊಂಡು ನಿರಾಶೆಗೊಳ್ಳುತ್ತಾರೆ. ಅಲರ್ಜಿಯಿಂದ ಆಗುವ ಕಾಯಿಲೆಗಳಿಗೆ ಈ ಶಸ್ತ್ರಕ್ರಿಯೆಯಿಂದ ಯಾವುದೇ ಉಪಶಮನ ದೊರೆಯುವುದಿಲ್ಲ. ಆಯುರ್ವೇದ ಶಾಸ್ತ್ರದಲ್ಲಿ ಇದನ್ನು ಪ್ರತಿಷ್ಯಾಯ ಎಂದು ಕರೆಯುತ್ತಾರೆ. ದಶಮೂಲ ಕಟುತ್ರಯಾದಿ ಕಷಾಯ, ನಾರದೀಯ ಲಕ್ಷ್ಮೀವಿಲಾಸ ರಸ, ಹರಿದ್ರಾಕಂಡ, ನಾಗಗೂಟಿಕ ಇತ್ಯಾದಿ ಔಷಧಿಗಳು ಈ ಅಲರ್ಜಿಕ್ ನೆಗಡಿಯಲ್ಲಿ ಉಪಯುಕ್ತ. ಜ್ಯೇಷ್ಠಮದು 3 ಗ್ರಾಂನಷ್ಟನ್ನು ದಿನಕ್ಕೆ 3 ಸಾರಿ ಬಿಸಿ ನೀರಿನಲ್ಲಿ ಮಿಶ್ರಣ ಮಾಡಿ ಸೇವಿಸಬೇಕು. ಅರಿಶಿನ ಮತ್ತು ಕರಿಬೇವಿನ ಸೊಪ್ಪನ್ನು ಚೆನ್ನಾಗಿ ಅರೆದು ಗಲ್ಕ ತಯಾರಿಸಿ 2 ಚಮಚದಷ್ಟನ್ನು ಪ್ರತಿದಿನ ಬೆಳಿಗ್ಗೆ ಸೇವಿಸಬೇಕು. ಬಿಸಿ ನೀರಿಗೆ ಸ್ಫಟಿಕವನ್ನು ಬೆರೆಸಿ 3-4 ಸಾರಿ ಬಾಯಿ ಮುಕ್ಕಳಿಸಬೇಕು. ತುಳಸಿ, ಬೇವು, ಅರಿಶಿನವನ್ನು ನೀರಿನಲ್ಲಿ ಹಾಕಿ ಕುದಿಸಿ ಆವಿಯನ್ನು ತೆಗೆದುಕೊಳ್ಳುವುದು ಉಪಯುಕ್ತ. ಅಲರ್ಜಿಕ್ ನೆಗಡಿಯ ಸಮಸ್ಯೆ ಇರುವವರು ಧೂಮ್ರಪಾನ ಮಾಡಬಾರದು. ಮೊಸರು, ಹುಳಿ ಪದಾರ್ಥ, ಕರಿದ ಆಹಾರಗಳನ್ನು ಸೇವಿಸಬಾರದು. ಕುತ್ತಿಗೆಯ ಭಾಗಕ್ಕೆ ಪ್ರತಿದಿನ ಆವಿ ತೆಗೆದುಕೊಳ್ಳುವುದು ಹಿತಕಾರಿ.
0: ಇದುವರೆಗೆ ಅಲರ್ಜಿಗೆ ಆಯುರ್ವೇದ ಚಿಕಿತ್ಸೆ ಈ ವಿಷಯವಾಗಿ ಮಾಹಿತಿ ನೀಡಿದವರು ಡಾಕ್ಟರ್ ಬ್ರಹ್ಮಾನಂದ್ ನಾಯಕ್. ಆರೋಗ್ಯ ಬಿಂದು ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ FM, ಇದು 102.6 MHz. ಸಮಯ 6:55 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆ.

ಪ್ರಿಯ ಕೇಳುಗರೆ ಗಮನಿಸಿ, ದಿನಾಂಕ 13/5/2026 ಅಂದರೆ ಬುಧವಾರ ಬೆಳಗ್ಗೆ 10:00 to 11:00 ಚಿತ್ರದುರ್ಗ ಆಕಾಶವಾಣಿಯಿಂದ ಪ್ರಾಯೋಜಿತ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಸೈನ್ಸ್ ಹಾಗೂ ಐಟಿಐ ಪಾಸಾದವರಿಗೆ ಚಿತ್ರದುರ್ಗದ ಎಸ್ಜೆಎಂ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಲಭ್ಯವಿರುವ ಡಿಪ್ಲೊಮಾ ಕೋರ್ಸ್ಗಳು. ಭಾಗವಹಿಸುತ್ತಾರೆ ರವಿಶಂಕರ್, ಪ್ರಾಂಶುಪಾಲರು, ಜೆಎಂಐಟಿ ಕ್ಯಾಂಪಸ್, ಜೆಎಂ ಪಾಲಿಟೆಕ್ನಿಕ್ ಕಾಲೇಜ್ ಚಿತ್ರದುರ್ಗ. ಕರೆ ಮಾಡಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳು 9448640423, ಇನ್ನೊಂದು ಮೊಬೈಲ್ ಸಂಖ್ಯೆ 9144

0: 9702722 ಸ್ಥಿರ ದೂರವಾಣಿ ಸಂಖ್ಯೆ 08194295649. ಈ ಕಾರ್ಯಕ್ರಮದ ಪ್ರಾಯೋಜಕರು ಎಸ್ಜೆಎಂ ಪಾಲಿಟೆಕ್ನಿಕ್ ಚಿತ್ರದುರ್ಗ.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನ್ನಿಂಗ್ಹ್ಯಾಮ್ ರೋಡ್.
0: ಇದುವರೆಗೂ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಇದು 102.6 ಮೆಗಾಹರ್ಟ್ಸ್. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಬಳಿಕ ಸರಿಯಾಗಿ 7:05 ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುತ್ತೀರಿ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BL.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು.
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.
2: ಒಂದೇ ಮಾನವ ಜನ್ಮ, ಒಂದೇ ಜೀವನ ಧರ್ಮ ಎನ್ನುವ ಅರಿವಾಗಿರು.
3: ಶ್ರೋತೃಗಳೇ ಗಮನಿಸಿ, ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಗುಜರಾತ್ನ ಪ್ರಭಾಸ್ ಪಾಟನ್ ಸೋಮನಾಥದಲ್ಲಿರುವ ಶ್ರೀ ಸೋಮನಾಥ ದೇವಾಲಯ ಪುನರ್ ನಿರ್ಮಾಣಗೊಂಡ 75ನೇ
4: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
5: ನಮ್ಮ ಆಹಾರದ ಒಂದಂಶ,
4: ನಮ್ಮ ಸಮಯದ ಒಂದಂಶ,
5: ನಮ್ಮ ಆದಾಯದ ಒಂದಂಶ,
4: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
5: ಆಗ ನಮ್ಮ ಬದುಕು ಪಾವನವಾಗುವುದು.
4: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಅವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು. ರಾಷ್ಟದ ಸಮಸ್ಯೆಗಳನ್ನು ಒಗ್ಗಟ್ಟಿನಿಂದ ಎದುರಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜನತೆಗೆ ಕರೆ. ಯುವ ಸಮುದಾಯದಲ್ಲಿ ಕ್ರೀಡಾ ಸಂಸ್ಕೃತಿ ಉತ್ತೇಜಿಸುವುದು ಸರ್ಕಾರದ ಗುರಿ, ಗೃಹ ಸಚಿವ ಡಾ ಜಿ ಪರಮೇಶ್ವರ್. ಸಚಿವ ಡಿ ಸುಧಾಕರ್ ನಿಧನ, ಇಂದು ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯ ಸಂಸ್ಕಾರ. ಇಂದು ರಾಷ್ಟೀಯ ತಂತ್ರಜ್ಞಾನ ದಿನ. ಈಗ ವಾರ್ತೆಗಳ ವಿವರ. ಮಧ್ಯಪ್ರಾಚ್ಯ ಸಂಘರ್ಷದಿಂದ ಉಂಟಾಗಿರುವ ಪರಿಣಾಮಗಳನ್ನು ದೇಶವಾಸಿಗಳು ಒಗ್ಗಟ್ಟಿನಿಂದ ಎದುರಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ದೇಶ ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳನ್ನು ಕೋವಿಡ್ ಕಾಲದಲ್ಲಿ ಎದುರಿಸಿದಂತೆ ದೇಶವಾಸಿಗಳು ಒಗ್ಗಟ್ಟಾಗಿ ಎದುರಿಸಬೇಕಾದ ಅಗತ್ಯವಿದೆ. ಪ್ರಸಕ್ತ ಮಧ್ಯಪ್ರಾಚ್ಯದ ಸಂಘರ್ಷದ ಪರಿಣಾಮವಾಗಿ ಇಡೀ ವಿಶ್ವವೇ ಸಂಕಷ್ಟದ ಪರಿಸ್ಥಿತಿ ಎದುರಿಸುತ್ತಿದೆ. ಇಂತಹ ಪರಿಸ್ಥಿತಿಯಲ್ಲಿ ಸಂಯಮ ಅಗತ್ಯವಾಗಿದೆ. ಸಂಪನ್ಮೂಲಗಳ ಮಿತ ಉಪಯೋಗ ಮಾಡಬೇಕಾಗಿದೆ ಎಂದು ಕರೆ ನೀಡಿದರು. ಪ್ರಧಾನಮಂತ್ರಿಗಳ ನಿಗದಿತ ಸಂಚಾರದ ರಸ್ತೆಯಲ್ಲೇ ಜೆಲಿಟಿನ್ ಕಡ್ಡಿಗಳು ಪತ್ತೆಯಾಗಿರುವುದು ಗಂಭೀರ ಭದ್ರತಾ ಲೋಪ ಮಾತ್ರವಲ್ಲ, ಇದು ಕಾನೂನು ಸುವ್ಯವಸ್ಥೆ ಹೊಣೆ ಹೊತ್ತಿರುವ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಅಕ್ಷಮ್ಯ ಮತ್ತು ಗಂಭೀರ ವೈಫಲ್ಯ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಶಾಸಕ ಬಿವೈ ವಿಜಯೇಂದ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಆಳ್ವಿಕೆಯಲ್ಲಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ, ಭದ್ರತೆ ಸಂಪೂರ್ಣ ಕುಸಿದಿದೆ. ಅದು ಕೂಡ ರಾಜಧಾನಿ ಬೆಂಗಳೂರಿನಲ್ಲಿ ಎಂದು ಅವರು ಸಾಮಾಜಿಕ ಜಾಲತಾಣ

0: ತನದಲ್ಲಿ ಖಂಡಿಸಿದ್ದಾರೆ. ಗರಿಷ್ಠ ಭದ್ರತೆ ನೀಡಬೇಕಾದ ದೇಶದ ಆದರಣೀಯ ಪ್ರಧಾನಮಂತ್ರಿಗಳ ಸುರಕ್ಷತೆ ವಿಷಯದಲ್ಲಿ ಕಿಂಚಿತ್ ಲೋಪಕ್ಕೂ ಅವಕಾಶ ಇರಕೂಡದು. ಇಂತಹ ಸೂಕ್ಷ್ಮ ಗಂಭೀರ ವಿಷಯವನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಶೀಘ್ರದಲ್ಲಿ ಕುಲಂಕುಶ ತನಿಖೆ ನಡೆಸಿ ಕೃತ್ಯದ ಹಿಂದಿನ ದುಷ್ಕರ್ಮಿಗಳನ್ನು ಪತ್ತೆ ಮಾಡಿ ಶಿಕ್ಷಿಸುವುದು ಮಾತ್ರವಲ್ಲ, ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ಯುವ ಸಮುದಾಯದಲ್ಲಿ ಕ್ರೀಡಾ ಸಂಸ್ಕೃತಿಯನ್ನು ಉತ್ತೇಜಿಸುವುದು ಹಾಗೂ ತುಮಕೂರನ್ನು ಕ್ರೀಡಾ ಕೇಂದ್ರವನ್ನಾಗಿ ರೂಪಿಸುವುದು ಸರ್ಕಾರದ ಗುರಿಯಾಗಿದೆ ಎಂದು ಗೃಹ ಖಾತೆ ಸಚಿವರೂ ಆಗಿರುವ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ತುಮಕೂರು ವಿಶ್ವವಿದ್ಯಾಲಯ ಆವರಣದಲ್ಲಿರುವ ಜಿಲ್ಲಾ ಟೆನಿಸ್ ಕ್ರೀಡಾಂಗಣದಲ್ಲಿ ನಡೆದ ಅಂತಾರಾಷ್ಟೀಯ ಮಹಿಳಾ ಓಪನ್ ಟೆನಿಸ್ ಕ್ರೀಡಾಕೂಟದಲ್ಲಿ ಬಹುಮಾನ ವಿತರಿಸಿ ಅವರು ಮಾತನಾಡಿದರು. ಮಾದಕ ದ್ರವ್ಯ ಮುಕ್ತ ರಾಜ್ಯ ನಿರ್ಮಾಣವು ಸರ್ಕಾರದ ಗುರಿಯಾಗಿದ್ದು ಯುವಕರನ್ನು ಸಕಾರಾತ್ಮಕ ಚಟುವಟಿಕೆಗಳತ್ತ ತೊಡಗಿಸುವ ಅತ್ಯುತ್ತಮ ಮಾರ್ಗ ಕ್ರೀಡೆ. ಕ್ರೀಡಾಪಟುಗಳಿಗೆ ಅಗತ್ಯ ಮೂಲಸೌಕರ್ಯ ಮತ್ತು ಅವಕಾಶಗಳನ್ನು ಹೆಚ್ಚಿಸುವ ಮೂಲಕ ತುಮಕೂರನ್ನು ಕ್ರೀಡಾ ನಗರವನ್ನಾಗಿ ರೂಪಿಸುವ ಯೋಜನೆಗೆ ಒತ್ತು ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಸರ್ಕಾರವು ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಸಚಿವ ಡಿ ಸುಧಾಕರ್ ಅವರ ನಿಧನದ ಹಿನ್ನೆಲೆಯಲ್ಲಿ ಇಂದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಸರ್ಕಾರಿ ಕಚೇರಿಗಳು, ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು ಹಾಗೂ ಸರ್ಕಾರಿ ಮತ್ತು ಸರ್ಕಾರಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳಿಗೆ ಸಾರ್ವಜನಿಕ ರಜೆ ಘೋಷಣೆ ಮಾಡಿದೆ. ಹಾಗೆಯೇ ನಿನ್ನೆಯಿಂದ 3 ದಿನಗಳ ಕಾಲ ರಾಜ್ಯಾದ್ಯಂತ ಶೋಕಾಚರಣೆಯನ್ನು ಆಚರಿಸುವ ಜೊತೆಗೆ ಈ ಅವಧಿಯಲ್ಲಿ ಯಾವುದೇ ಸಾರ್ವಜನಿಕ ಮನರಂಜನಾ ಕಾರ್ಯಕ್ರಮಗಳು ಇರುವುದಿಲ್ಲ. ನಿಯಮಿತವಾಗಿ ಹಾರಿಸಲ್ಪಡುವ ಕಟ್ಟಡಗಳ ಮೇಲೆ ರಾಷ್ಟ್ರಧ್ವಜವನ್ನು ಅರ್ಧ ಮಟ್ಟದಲ್ಲಿ ಹಾರಿಸಲಾಗುವುದು ಎಂದು ಸರ್ಕಾರವು ಹೊರಡಿಸಿರುವ ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ. ಇಂದು ಚಳ್ಳಕೆರೆಯಲ್ಲಿ ಸಂಜೆ 4 ಗಂಟೆಗೆ ಸಕಲ ಸರ್ಕಾರಿ ಗೌರವದೊಂದಿಗೆ ಅವರ ಅಂತಿಮ ಸಂಸ್ಕಾರ ನಡೆಯಲಿದೆ. ಧಾರವಾಡ ಆಕಾಶವಾಣಿ ಕೇಂದ್ರ ಇಂದು ನಗರದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಆಕಾಶವಾಣಿ 90ನೇ ವರ್ಷಾಚರಣೆ ಹಿನ್ನೆಲೆ ಆಯೋಜಿಸಿದ್ದ ಸಂಧ್ಯಾ ಸುಧೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವನ್ನು ಮುಂದೂಡಿದೆ. ರಾಜ್ಯ ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಸಚಿವ ಡಿ ಸುಧಾಕರ್ ಅವರ ನಿಧನ ಹಾಗೂ ರಾಜ್ಯ ಸರ್ಕಾರ ಘೋಷಿಸಿದ ಶೋಕಾಚರಣೆ ಹಿನ್ನೆಲೆ ಮುಂದೂಡಲಾಗಿದೆ ಎಂದು ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ತಿಳಿಸಿದ್ದಾರೆ. ದೇಶದಲ್ಲೇ ಮೊದಲ ಬಾರಿಗೆ ಗಿಗ್ ಕಾರ್ಮಿಕರ ಕಲ್ಯಾಣಕ್ಕೆ ಕಾಯ್ದೆ ಜಾರಿ ಮಾಡುವ ಮೂಲಕ ಮಾದರಿಯಾಗಿರುವ ರಾಜ್ಯ ಸರ್ಕಾರ ಇದೀಗ ಗಿಗ್ ಕಾರ್ಮಿಕರ ಕುಂದುಕೊರತೆಗಳನ್ನು ಆಲಿಸಲು ವಿಶೇಷ ಡಿಜಿಟಲ್ ವೇದಿಕೆಯನ್ನು ಕಲ್ಪಿಸಿದೆ ಎಂದು ರಾಜ್ಯ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ತಿಳಿಸಿದೆ. ವೇತನ, ರಜೆ, ದುಡಿಯುವ ಸ್ಥಿತಿಗತಿ ಸೇರಿ ಏನೇ ಸಮಸ್ಯೆಗಳಿದ್ದರೂ ದೂರು ನೀಡಬಹುದು. ಸಂಬಂಧಪಟ್ಟ ಕಂಪನಿಗೆ ದೂರನ್ನು ವರ್ಗಾವಣೆ ಮಾಡಿ ಪರಿಹಾರ ಒದಗಿಸಲಾಗುವುದು. ನೋಂದಣಿ, ಪರಿಹಾರ ಮತ್ತಿತರ ನೆರವಿಗಾಗಿ ಕಾರ್ಮಿಕ ಸಹಾಯವಾಣಿ 1552214ಕ್ಕೆ ಸಂಪರ್ಕಿಸಬಹುದು ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಹೇಳಿದೆ. ಸಮಗ್ರ ಬೆಳವಣಿಗೆಗೆ ಜವಾಬ್ದಾರಿಯುತ ನಾವೀನ್ಯತೆ ಎಂಬ ಧ್ಯೇಯವಾಕ್ಯದೊಂದಿಗೆ ಇಂದು ರಾಷ್ಟೀಯ ತಂತ್ರಜ್ಞಾನ ದಿನ ಆಚರಿಸಲಾಗುತ್ತದೆ. ಭಾರತದಲ್ಲಿ ಪ್ರತಿ ವರ್ಷ ಮೇ 11ರಂದು ರಾಷ್ಟೀಯ ತಂತ್ರಜ್ಞಾನ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನವು 1998ರಲ್ಲಿ ರಾಜಸ್ಥಾನದ ಪೋಖ್ರಾನ್ನಲ್ಲಿ ಆಪರೇಷನ್ ಶಕ್ತಿಯಡಿಯಲ್ಲಿ ಭಾರತ ನಡೆಸಿದ ಯಶಸ್ವಿ ಪರಮಾಣು ಪರೀಕ್ಷೆಗಳನ್ನು ನೆನಪಿಸುತ್ತದೆ. ಇದೇ ದಿನ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಹಂಸ 3 ವಿಮಾನವು ಮೊದಲ ಹಾರಾಟ ನಡೆಸಿತು ಮತ್ತು ತ್ರಿಶೂಲ್ ಕ್ಷಿಪಣಿಯನ್ನು ಸಹ ಪರೀಕ್ಷಿಸಲಾಯಿತು. ಇದು ಭಾರತದ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳ ಸಾಧನೆಗಳನ್ನು ಗೌರವಿಸುವ ದಿನವಾಗಿದೆ. ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದಿನವನ್ನು ಮೊದಲ ಬಾರಿಗೆ ಘೋಷಿಸಿದರು. ಈ ದಿನವು ಭಾರತದ ತಾಂತ್ರಿಕ ಸಾಮರ್ಥ್ಯವನ್ನು ಮತ್ತು ನಾವೀನ್ಯತೆಯನ್ನು ಎತ್ತಿ ತೋರಿಸುತ್ತದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ದೇಶದಲ್ಲಿ ನೈಸರ್ಗಿಕ ಕೃಷಿಯನ್ನು ಉತ್ತೇಜಿಸಲು ಆರಂಭಿಸಲಾದ ಎನ್ಎಂಎಫ್ಎಲ್ ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ರಾಷ್ಟೀಯ ನೈಸರ್ಗಿಕ ಕೃಷಿ ಅಭಿಯಾನ ಕಲಬುರಗಿ ಜಿಲ್ಲೆಯಲ್ಲಿ ಅನುಷ್ಠಾನಗೊಂಡಿದ್ದು ವಿವಿಧ ಕ್ಲಸ್ಟರ್ಗಳಡಿ ಸುಮಾರು 4,000 ಎಕರೆ ಪ್ರದೇಶದಲ್ಲಿ ಜಾರಿಗೊಂಡಿದೆ. ಈ ಕುರಿತು ಒಂದು ವರದಿ.

0: ಕೇಂದ್ರ ಕೃಷಿ ಸಚಿವಾಲಯ 2024 ನವೆಂಬರ್ನಿಂದ ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಅಭಿಯಾನ ಜಾರಿಗೆ ತಂದಿದೆ. ಕಲಬುರಗಿ ಜಿಲ್ಲೆಯಲ್ಲಿ ತರಬೇತಿ ಪಡೆದ ಒಟ್ಟು 80 ಕೃಷಿ ಸಖಿಯರು ರೈತರಿಗೆ ನೈಸರ್ಗಿಕ ಕೃಷಿ ಬಗ್ಗೆ ಮಾಹಿತಿ ಪ್ರಾತ್ಯಕ್ಷಿಕೆಗಳನ್ನು ನೀಡಿ ಪ್ರೋತ್ಸಾಹಿಸುತ್ತಿದ್ದಾರೆ. ರೈತರಿಗೆ ಹೆಕ್ಟೇರ್ ಒಂದಕ್ಕೆ 2,500 ರೂಪಾಯಿ ಸಹಾಯಧನ ನೀಡಲಾಗುತ್ತಿದೆ. ಜಿಲ್ಲೆಯಲ್ಲಿ ಒಟ್ಟು 2,000 ಹೆಕ್ಟೇರ್ ಪ್ರದೇಶದಲ್ಲಿ ನೈಸರ್ಗಿಕ ಕೃಷಿ ಗುರಿ ಹೊಂದಲಾಗಿದ್ದು ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಕಲಬುರಗಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಸಮದ್ ಪಟೇಲ್.
1: ಭಾರತ ಸರ್ಕಾರದ ಒಂದು ಪ್ರಮುಖ ಯೋಜನೆ ಆದಂತದ್ದು ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಅಭಿಯಾನ. ನಮ್ಮ ಕಲಬುರಗಿ ಜಿಲ್ಲೆಗೆ ಒಟ್ಟಾರೆಯಾಗಿ 40 ನಮ್ಮ ಕ್ಲಸ್ಟರ್ಗಳು ಕೇಂದ್ರ ಕಚೇರಿಯಿಂದ ಹಂಚಿಕೆಯಾಗಿದ್ದು ಪ್ರಮುಖವಾಗಿ ಇದು ನಮ್ಮ ಭೀಮಾ ಹೊಳೆದಂಡಿಗೆ ಇರುವಂತಹ ಪ್ರದೇಶ ಅಫಜಲ್ಪುರು, ಚಿತ್ತಾಪೂರು, ಕಲಬುರಗಿ, ಜೇವರ್ಗಿ ಈ ಭಾಗದಲ್ಲಿ ಅತಿ ಹೆಚ್ಚು ಪ್ರತಿಯೊಂದು ತಾಲೂಕಿಗೆ 6 ಕ್ಲಸ್ಟರ್ಗಳು ಇದ್ದು 9 ಕ್ಲಸ್ಟರ್ ಜೇವರ್ಗಿಯಲ್ಲಿ ಇದಾವೆ. ಅದೇ ರೀತಿಯಾಗಿ ಆಳಂದು ಮತ್ತು ಚಿಂಚೋಳಿಯಲ್ಲಿ 5-4 ಆನಂತರ ಸೇಡಂನಲ್ಲಿ 4 ಕ್ಲಸ್ಟರ್ಗಳು ಇದ್ದು ಪ್ರತಿಯೊಂದು ಕ್ಲಸ್ಟರ್ನಲ್ಲಿ 50 ಹೆಕ್ಟೇರ್ ಪ್ರದೇಶ ಆಯ್ಕೆ ಮಾಡಿಕೊಂಡು 2,000 ಹೆಕ್ಟೇರ್ ಪ್ರದೇಶವನ್ನು ನಾವು ಗುರಿಯನ್ನಾಗಿಟ್ಕೊಂಡಿದ್ದೀವಿ. ಅದರಲ್ಲಿ 5,000 ರೈತ ಬಾಂಧವರನ್ನ ನಾವು ಆಯ್ಕೆ ಮಾಡಿಕೊಂಡು ಬಯೋ ಇನ್ಪುಟ್ ರಿಸೋರ್ಸ್ ಸೆಂಟರ್ ಅಂತ ಮಾಡ್ತೀವಿ. 27 ಬಯೋ ಇನ್ಪುಟ್ ರಿಸೋರ್ಸ್ ಸೆಂಟರ್ಗಳನ್ನ ಮಾಡ್ತಿದ್ದೀವಿ. ಬಯೋ ಇನ್ಪುಟ್ ರಿಸೋರ್ಸ್ ಸೆಂಟರ್ ಅಂದ್ರೆ ಪ್ರಗತಿಪರ ರೈತರು ಯಾರು ಸಾವಯವ ಕೃಷಿ ಮಾಡ್ತಿದ್ದಾರೆ, ಅಂದ್ರೆ ನೈಸರ್ಗಿಕ ಕೃಷಿ ಮಾಡ್ತಾ ಇರೋ ಹತ್ರ ಜೀವಾಮೃತ, ಎರೆಹುಳ, ಅಲ್ಲಿಂದ ಎರೆಜಲ, ಬಯೋಡೈಜೆಸ್ಟ್ ಇವೆಲ್ಲ ಈ ಘಟಕಗಳನ್ನ 1,00,000 ಸಹಾಯಧನದಲ್ಲಿ ಮಾಡ್ತಿ ನಾವು 1,00,000 ಸಹಾಯಧನ ಡಿಬಿಟಿ ಮೂಲಕ ಕೊಡ್ತೀವಿ. ಉಳಿಕಿದವರೆಲ್ಲ ಕೈಲಿ ಹಾಕಿ ಮಾಡ್ಕೋಬೇಕು. ನಮ್ಮ ಕಲಬುರಗಿ ಜಿಲ್ಲೆಗೆ ಒಟ್ಟಾರೆಯಾಗಿ ಇಲ್ಲಿವರೆಗೆ ಬಿಡುಗಡೆ ಆದಂತಹ ಅನುದಾನ 75,93,000.
2: ಅವ್ವ ಎನ್ನುವ ಎರಡಕ್ಷರ ತಮ್ಮ ಪಾಲಿಗೆ ಕೇವಲ ಹೆಸರಲ್ಲ, ಅದು ತಮ್ಮ ಬದುಕಿನ ಅಕ್ಷಯ ಚೈತನ್ಯ. ಎದೆಯ ಒರತೆಯಲ್ಲಿ ಸದಾಕಾಲ ತಿಳಿನೀರ ಬುಗ್ಗೆಯಂತೆ ಉಕ್ಕುವ ಅವ್ವನ ನೆನಪುಗಳೇ ತಮ್ಮ ಜೀವನದ ದಾರಿದೀಪ. ತಮ್ಮ ಪ್ರತಿದಿನ ಆರಂಭವಾಗುವುದೇ ಅವ್ವನ ಸ್ಮರಣೆಯಿಂದ. ಬಾಲ್ಯದಲ್ಲಿ ಅವ್ವ ಹಾಡುತ್ತಿದ್ದ ಆ ಜೋಗುಳದ ಮಧುರ ಧ್ವನಿ ಇಂದಿಗೂ ತಮ್ಮ ಕಿವಿಯಲ್ಲಿ ರಿಂಗಣಿಸುತ್ತಿದೆ, ಮನಸ್ಸಿಗೆ ನೆಮ್ಮದಿ ನೀಡುತ್ತಿದೆ ಎಂದು ವಿಧಾನ ಪರಿಷತ್ತಿನ ಸಭಾಪತಿ ಬಸವರಾಜ್ ಎಸ್ ಹೊರಟ್ಟಿ ಹೇಳಿದ್ದಾರೆ. ವಿಶ್ವ ತಾಯಂದಿರ ದಿನದ ಅಂಗವಾಗಿ ಬೆಂಗಳೂರಿನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಅವ್ವ ತಮ್ಮ ಪಾಲಿನ ಸರ್ವಸ್ವ, ಅವಳು ಸದಾ ಕಾಯುವ ಶಕ್ತಿ, ಪ್ರೀತಿಯಿಂದ ಕಾಡುವ ಮಮತೆ. ತಾಯಿಯ ಪ್ರೀತಿ ಮತ್ತು ತ್ಯಾಗಕ್ಕೆ ಪ್ರತಿಯಾಗಿ ನಾವು ಏನನ್ನೂ ನೀಡಿದರೂ ಅದು ಕಡಿಮೆಯೇ. ಈ ಜನ್ಮವಷ್ಟೇ ಅಲ್ಲ, 100 ಜನ್ಮ ಎತ್ತಿ ಬಂದರೂ ತಾಯಿಯ ಋಣ ತೀರಿಸಲು ಸಾಧ್ಯವಿಲ್ಲ. ತಾಯಿಲ್ಲದ ಬದುಕು ಶೂನ್ಯ. ತಾಯಿಯನ್ನು ಗೌರವಿಸುವುದು ಎಂದರೆ ದೈವವನ್ನು ಪೂಜಿಸಿದಂತೆ. ಜಗತ್ತಿನ ಎಲ್ಲ ತಾಯಂದಿರಿಗೂ ಶಿರವಾಗಿ ನಮಿಸುತ್ತಾ ವಿಶ್ವ ತಾಯಂದಿರ ದಿನಾಚರಣೆ ಶುಭಾಶಯಗಳನ್ನು ಕೋರುತ್ತೇನೆ ಎಂದು ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟದ ಸಮಸ್ಯೆಗಳನ್ನು ಒಗ್ಗಟ್ಟಿನಿಂದ ಎದುರಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜನತೆಗೆ ಕರೆ. ಯುವ ಸಮುದಾಯದಲ್ಲಿ ಕ್ರೀಡಾ ಸಂಸ್ಕೃತಿ ಉತ್ತೇಜಿಸುವುದು ಸರ್ಕಾರದ ಗುರಿ, ಗೃಹ ಸಚಿವ ಡಾ ಜಿ ಪರಮೇಶ್ವರ್. ಸಚಿವ ಡಿ ಸುಧಾಕರ್ ನಿಧನ, ಇಂದು ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯ ಸಂಸ್ಕಾರ. ಇಂದು ರಾಷ್ಟೀಯ ತಂತ್ರಜ್ಞಾನ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ 102.6 ಮೆಗಾಹರ್ಟ್ಸ್. ಸಮಯ 7:15. ಇದೀಗ ಭಾವತರಂಗ, ಭಾವಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಬಿ ಆರ್ ಲಕ್ಷ್ಮಣರಾವ್ ವಿರಚಿತ ಈ ಗೀತೆ.

0: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
1: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
0: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
1: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
0: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
2: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂನಿಂದ ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ ಕೇಳುತ್ತಿದ್ದೀರಿ. ಇನ್ನು ಮುಂದೆ ಗೋಪಾಲಕೃಷ್ಣ ಅಡಿಗ ಅವರ ರಚನೆ, ಹಾಡಿದ್ದಾರೆ ಪಿ ಕಾಳಿಂಗರಾವ್.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಸಮಯ 7:35 ಇದೀಗ ಸೇವಾ ಮಾಹಿತಿ. ಪ್ರಿಯ ಕೇಳುಗರೆ ಗಮನಿಸಿ, ಇನ್ನು ಮುಂದೆ 10 ಗಂಟೆಗೆ ನಮ್ಮ ನಿಲಯದಿಂದ ಹಲೋ ಕೇಳುಗರೆ, ನಮ್ಮ ವಿಷಯಕ್ಕೆ ನಿಮ್ಮ ಮಾತು, ನೇರ ಫೋನ್ ಇನ್ ಕಾರ್ಯಕ್ರಮ. ರಾಷ್ಟ್ರೀಯ ತಂತ್ರಜ್ಞಾನ ದಿನದ ಸಂದರ್ಭದಲ್ಲಿ ನಮ್ಮ ವಿಷಯ ದೈನಂದಿನ ಜೀವನದಲ್ಲಿ ವಿಜ್ಞಾನ ಹಾಗೂ ತಂತ್ರಜ್ಞಾನದ ಸದ್ಬಳಕೆ. ಕೆಳಗರೆ, ದೈನಂದಿನ ಜೀವನದಲ್ಲಿ ವಿಜ್ಞಾನ ಹಾಗೂ ತಂತ್ರಜ್ಞಾನದ ಸದ್ಬಳಕೆ ವಿಷಯವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಇನ್ನು ಮುಂದೆ 10 ಗಂಟೆಗೆ ಕರೆ ಮಾಡಿ ನಮ್ಮೊಂದಿಗೆ ಹಂಚಿಕೊಳ್ಳಿ. ಆಗ ಕರೆ ಮಾಡಿ

0: ಬಳಸಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, ಇನ್ನೊಂದು ಮೊಬೈಲ್ ಸಂಖ್ಯೆ 9141970272.
1: ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ ಗೋನೂರು, ಇಲ್ಲಿ ದಿನಾಂಕ 11/5/2026 ಬೆಳಗ್ಗೆ 7 ಗಂಟೆಗೆ ಗ್ರಹ ಶಾಂತಿ, ಶ್ರೀ ಲಕ್ಷ್ಮೀನಾರಾಯಣ ಹೃದಯ ಹೋಮ, ರುದ್ರ ಹೋಮ, ಸೂರ್ಯ ಮಂತ್ರ ಹೋಮ, ಪೂರ್ಣಾಹುತಿ ಜರುಗಲಿದೆ. 10:30 ಗಂಟೆಗೆ ಪರಮ ಪೂಜ್ಯ ಶ್ರೀ ಶ್ರೀ ಮಾರುತಿ ಶರ್ಮಾ ಅವಧೂತರು, ಶ್ರೀ ಕ್ಷೇತ್ರ ಬೆಲಗೂರು ಇವರ ಸಾನ್ನಿಧ್ಯದಲ್ಲಿ ಸಭಾ ಕಾರ್ಯಕ್ರಮ ಹಾಗೂ ಪ್ರಸಾದ ವಿನಿಯೋಗ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಶುಭ ಕೋರುತ್ತಾರೆ ಸರಾಫ್ ಎಂ ಹುಚ್ಚುರಾಯ ಶೆಟ್ಟಿ, ಚಂದ್ರಶೇಖರ ಶೆಟ್ಟಿ ಜ್ಯುವೆಲ್ಲರ್ಸ್ ಸಂತೆಪೇಟೆ ಚಿತ್ರದುರ್ಗ.

0: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
1: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
0: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
1: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
0: 9686860310 ಗೆ ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
2: ಎರಡ್ ಸಾವಿರದ 2026-27 ಸಾಲಿಗೆ ಪ್ರತಿಷ್ಠಿತ ಶಾಲೆಗಳಿಗೆ ಪ್ರತಿಭಾವಂತ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡುವ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆ ವ್ಯಾಪ್ತಿಯಲ್ಲಿ 5ನೇ ತರಗತಿಯಲ್ಲಿ ತೇರ್ಗಡೆಯಾದ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ 6ನೇ ತರಗತಿಗೆ ಪ್ರವೇಶ ನೀಡಲು ಆನ್ಲೈನ್ ಮುಖಾಂತರ ನೋಂದಣಿ ಮಾಡಿಕೊಳ್ಳಲು ಈಗಾಗಲೇ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು, ಸದರಿ 6ನೇ ತರಗತಿಗೆ ಅರ್ಹತಾ ಪರೀಕ್ಷೆಯನ್ನು ದಿನಾಂಕ 12/5/2026 ಬೆಳಗ್ಗೆ 11 ಗಂಟೆಯಿಂದ ಪ್ರಾರಂಭವಾಗಲಿದ್ದು, ಸ್ಥಳ ಸರ್ಕಾರಿ ಪದವಿಪೂರ್ವ ಬಾಲಕಿಯರ ಪಿಯು ಕಾಲೇಜ್, ಚಿತ್ರದುರ್ಗ ಟೌನ್ ನಗರಸಭೆ ಕಾರ್ಯಾಲಯದ ಹತ್ತಿರ. ಇಲ್ಲಿ ನಡೆಸಲು ದಿನಾಂಕ ಮತ್ತು ಸ್ಥಳ ನಿಗದಿಪಡಿಸಲಾಗಿದ್ದು, ಈಗಾಗಲೇ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿರುವಂತಹ ಎಲ್ಲ ವಿದ್ಯಾರ್ಥಿಗಳು, ಪೋಷಕರು ಇಲಾಖಾ ವೆಬ್ಸೈಟ್ನಲ್ಲಿ ವಿದ್ಯಾರ್ಥಿಗಳ ಪ್ರವೇಶ ಪತ್ರವನ್ನು ಪಡೆದು ನಿಗದಿತ ಸಮಯಕ್ಕಿಂತ ದಿನಾಂಕ 12/5/2026 ಬೆಳಗ್ಗೆ 10 ಗಂಟೆಗೆ ಪರೀಕ್ಷಾ ಕೇಂದ್ರದಲ್ಲಿ ಹಾಜರಿರುವಂತೆ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗೆ ತಿಳಿಸಿದೆ. ಇದುವರೆಗೆ ಸೇವಾ ಮಾಹಿತಿ ಕೇಳಿದಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಸೋಮನಾಥ ಅಮೃತ ಪರ್ವದಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ಅಸ್ಸಾಂನಲ್ಲಿ ಹೊಸ ಸರ್ಕಾರ ರಚಿಸಲು ಹಿಮಂತ ಬಿಸ್ವಾ ಶರ್ಮಾ ಅವರಿಗೆ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಆಹ್ವಾನ. ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯದಲ್ಲಿ ಭಾರತಕ್ಕೆ ಮೂರನೇ ಸ್ಥಾನ, ಮಾರ್ಗನ್ ಸ್ಟ್ಯಾನ್ಲಿ ವರದಿ. ಐಪಿಎಲ್ ಟಿ20 ಕ್ರಿಕೆಟ್, ಮುಂಬೈ ಇಂಡಿಯನ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ 2 ವಿಕೆಟ್ಗಳ ರೋಚಕ ಜಯ. ವಾರ್ತೆಗಳ ವಿವರ. ಧಾರ್ಮಿಕ ಹಾಗೂ ಐತಿಹಾಸಿಕ ಮಹತ್ವವುಳ್ಳ ಸೋಮನಾಥ ಮಹಾದೇವ ದೇವಾಲಯದ ಪುನರ್ ನಿರ್ಮಾಣವು 75 ವರ್ಷಗಳನ್ನು ಪೂರೈಸಿರುವ ಅಂಗವಾಗಿ ಸೋಮನಾಥ ಅಮೃತ ಪರ್ವದಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗವಹಿಸಲಿದ್ದಾರೆ. ಸೋಮನಾಥನಿಗೆ ಪ್ರಾರ್ಥನೆ ಸಲ್ಲಿಸಲಿರುವ ಪ್ರಧಾನಿ ಕುಂಭಾಭಿಷೇಕ ಸೇರಿದಂತೆ ಇತರೆ ವಿಧಿವಿಧಾನವನ್ನು ನೆರವೇರಿಸಲಿದ್ದಾರೆ. ನಂತರ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ. ಇದೇ ವೇಳೆ ಪ್ರಧಾನಿಯವರು ರೋಡ್ ಶೋವನ್ನು ಕೂಡ ನಡೆಸಲಿದ್ದಾರೆ. ಈ ಸಂದರ್ಭದಲ್ಲಿ ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಮತ್ತು ಉಪಮುಖ್ಯಮಂತ್ರಿ ಹರ್ಷ ಸಂಘವಿ ಕೂಡ ಉಪಸ್ಥಿತರಿರಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಜಾಮ್ನಗರದಿಂದ ಸೋಮನಾಥಕ್ಕೆ ವಿಮಾನದ ಮೂಲಕ ಆಗಮಿಸಲಿದ್ದಾರೆ. ಹೆಲಿಪ್ಯಾಡ್ನಲ್ಲಿ ಇಳಿದ ನಂತರ ವೀರ್ ಹಮೀರ್ಜಿ ಗೋಹಿಲ್ ವೃತ್ತದವರೆಗೆ ರೋಡ್ ಶೋ ಮೂಲಕ ತೆರಳಲಿರುವ ಪ್ರಧಾನಿಯವರನ್ನು ಸಾರ್ವಜನಿಕರು ಸ್ವಾಗತಿಸಲಿದ್ದಾರೆ.

0: ನಂತರ ಸೋಮನಾಥ ದೇವಾಲಯದ ಪುನರ್ ನಿರ್ಮಾಣದ ಪ್ರಮುಖ ರುವಾರಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಪ್ರತಿಮೆಗೆ ಪ್ರಧಾನಿಯವರು ಪುಷ್ಪ ನಮನ ಸಲ್ಲಿಸಲಿದ್ದಾರೆ. ಬಳಿಕ ದೇವಾಲಯದಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಿದ್ದು ದೇವಾಲಯದ ಶಿಖರದ ಮೇಲೆ ಕುಂಭಾಭಿಷೇಕ ಸಮಾರಂಭ ಮತ್ತು ಧ್ವಜಾರೋಹಣವನ್ನು ಸಹ ನಡೆಸಲಿದ್ದಾರೆ. ಈ ಸಂದರ್ಭದಲ್ಲಿ ಭಾರತೀಯ ವಾಯುಪಡೆಯ ಸೂರ್ಯ ಕಿರಣ್ ಏರೋಬ್ಯಾಟಿಕ್ ತಂಡವು ಸೋಮನಾಥ ದೇವಾಲಯದ ಆಗಸದಲ್ಲಿ ರೋಮಾಂಚಕ ವೈಮಾನಿಕ ಪ್ರದರ್ಶನವನ್ನು ಪ್ರಸ್ತುತಪಡಿಸಲಿದೆ. ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರು ಸೋಮನಾಥನ ಶ್ರೀಮಂತ ಪರಂಪರೆ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಸ್ಮರಿಸುವ ಅಂಚೆ ಚೀಟಿ ಹಾಗೂ ನಾಣ್ಯವನ್ನು ಬಿಡುಗಡೆ ಮಾಡಲಿದ್ದಾರೆ. ಅಸ್ಸಾಂ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅವರು ಮುಖ್ಯಮಂತ್ರಿಯಾಗಿ ಆಯ್ಕೆಯಾದ ಹಿಮಂತ ಬಿಸ್ವಾ ಶರ್ಮಾ ಅವರನ್ನು ರಾಜ್ಯದಲ್ಲಿ ಹೊಸ ಸರ್ಕಾರ ರಚಿಸಲು ಆಹ್ವಾನಿಸಿದ್ದಾರೆ. ಇದರೊಂದಿಗೆ ಅಸ್ಸಾಂನಲ್ಲಿ ಎನ್ಡಿಎ ಸತತ ಮೂರನೇ ಅವಧಿಗೆ ಅಧಿಕಾರಕ್ಕೆ ಬರುತ್ತಿದೆ. ಬಿಜೆಪಿ ನೇತೃತ್ವದ ಎನ್ಡಿಎ ಶಾಸಕಾಂಗ ಪಕ್ಷದ ನಾಯಕರಾಗಿ ಸರ್ವಾನುಮತದಿಂದ ಆಯ್ಕೆಯಾದ ನಂತರ ಹಿಮಂತ ಬಿಸ್ವಾ ಶರ್ಮಾ ಅವರು ಮೈತ್ರಿಕೂಟದ ನಾಯಕರೊಂದಿಗೆ ಲೋಕಭವನದಲ್ಲಿ ರಾಜ್ಯಪಾಲರನ್ನು ಭೇಟಿಯಾಗಿ ಸರ್ಕಾರ ರಚಿಸಲು ಔಪಚಾರಿಕವಾಗಿ ಹಕ್ಕು ಮಂಡಿಸಿದ್ದರು. ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅವರು ನಾಳೆ ಹಿಮಂತ ಬಿಸ್ವಾ ಶರ್ಮಾ ಮತ್ತು ಹೊಸ ಮಂತ್ರಿಮಂಡಲದ ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಖಾನಪಾರದ ಪಶು ವೈದ್ಯಕೀಯ ಕಾಲೇಜು ಆಟದ ಮೈದಾನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯಲಿದ್ದು ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಬಿಜೆಪಿ ಅಧ್ಯಕ್ಷ ನಿತಿನ್ ನಬಿನ್ ಸೇರಿದಂತೆ ಇತರರು ಭಾಗವಹಿಸುವ ನಿರೀಕ್ಷೆ ಇದೆ. ಬಿಜೆಪಿ ಅಸ್ಸಾಂ ಗಣ ಪರಿಷತ್ ಎಜಿಪಿ ಮತ್ತು ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ ಬಿಪಿಎಫ್ ಒಳಗೊಂಡ ಎನ್ಡಿಎ 126 ಸದಸ್ಯರ ವಿಧಾನಸಭೆಯಲ್ಲಿ 102 ಸ್ಥಾನಗಳನ್ನು ಗೆಲ್ಲುವ ಮೂಲಕ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಬಹುಮತ ಗಳಿಸಿದೆ. ಬಿಜೆಪಿ 82 ಸ್ಥಾನಗಳನ್ನು ಜಯಿಸಿದ್ದರೆ ಎಜಿಪಿ ಮತ್ತು ಬಿಪಿಎಫ್ ತಲಾ 10 ಸ್ಥಾನಗಳನ್ನು ಗಳಿಸಿದ್ದವು. 2021ರಲ್ಲಿ ಮೊದಲ ಬಾರಿಗೆ ಮುಖ್ಯಮಂತ್ರಿಯಾಗಿದ್ದ ಹಿಮಂತ ಬಿಸ್ವಾ ಶರ್ಮಾ ಅಸ್ಸಾಂನಲ್ಲಿ ಸತತ 2 ಬಾರಿ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಮೊದಲ ಕಾಂಗ್ರೆಸ್ಯೇತರ ನಾಯಕರಾಗಲಿದ್ದಾರೆ. ಎಜಿಪಿ ಮುಖ್ಯಸ್ಥ ಅತುಲ್ ಬೋರಾ ಮತ್ತು ಬಿಪಿಎಫ್ ನಾಯಕ ರೀಹಾನ್ ಡೈಮರಿ ಕೂಡ ರಾಜ್ಯಪಾಲರಿಗೆ ಬೆಂಬಲ ಪತ್ರಗಳನ್ನು ಸಲ್ಲಿಸಿದ್ದರು. 2016ರಲ್ಲಿ ಆಗಿನ ಮುಖ್ಯಮಂತ್ರಿ ಸರ್ಬಾನಂದ ಸೋನೋವಾಲ್ ನೇತೃತ್ವದಲ್ಲಿ ಬಿಜೆಪಿ ನೇತೃತ್ವದ ಮೈತ್ರಿಕೂಟ ಅಧಿಕಾರಕ್ಕೆ ಬಂದ ನಂತರ ಇದು ರಾಜ್ಯದಲ್ಲಿ ಎನ್ಡಿಎಯ ಸತತ ಮೂರನೇ ಅವಧಿಯಾಗಿದೆ. ನವೀಕರಿಸಬಹುದಾದ ಇಂಧನ ಸ್ಥಾಪಿತ ಸಾಮರ್ಥ್ಯದಲ್ಲಿ ಭಾರತ ಈಗ ಜಾಗತಿಕವಾಗಿ ಮೂರನೇ ಸ್ಥಾನದಲ್ಲಿದೆ ಎಂದು ಮಾರ್ಗನ್ ಸ್ಟ್ಯಾನ್ಲಿಯ ಹೊಸ ವರದಿ ತಿಳಿಸಿದೆ. ಭಾರತದ ನವೀಕರಿಸಬಹುದಾದ ಇಂಧನ ಪರಿವರ್ತನೆಯು ಬಾಹ್ಯ ಅವಲಂಬನೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಆದರೆ ಅದರ ಯಶಸ್ಸು ದೇಶವು ಸೌರ ಘಟಕಗಳು, ವೇಫರ್ಗಳು ಮತ್ತು ಪಾಲಿಸಿಲಿಕಾನ್ನಂತಹ ನಿರ್ಣಾಯಕ ಭಾಗಗಳನ್ನು ಎಷ್ಟು ಬೇಗನೆ ಸ್ಥಳೀಕರಿಸುತ್ತದೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಎಂದು ವರದಿ ತಿಳಿಸಿದೆ. ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯದ ಮಾಹಿತಿಯ ಪ್ರಕಾರ ದೇಶೀಯ ಸೌರ ಮಾಡ್ಯೂಲ್ ಸಾಮರ್ಥ್ಯವು ಮಾರ್ಚ್ 2024ರಲ್ಲಿ 38 ಗಿಗಾವ್ಯಾಟ್ಗಳಿಂದ ಮಾರ್ಚ್ 2025ರಲ್ಲಿ 74 ಗಿಗಾವ್ಯಾಟ್ಗಳಿಗೆ ದ್ವಿಗುಣಗೊಂಡಿದೆ. ಸೌರಕೋಶ ಸಾಮರ್ಥ್ಯವು 9 ಗಿಗಾವ್ಯಾಟ್ಗಳಿಂದ 25 ಗಿಗಾವ್ಯಾಟ್ಗಳಿಗೆ ಹೆಚ್ಚಾಗಿದೆ. ಭಾರತವು ಇನ್ನೂ ಪ್ರಮುಖ ಅಪ್ಸ್ಟ್ರೀಮ್ ಘಟಕಗಳಿಗೆ ಆಮದಿನ ಮೇಲೆ ಹೆಚ್ಚು ಅವಲಂಬಿತವಾಗಿದೆ. 2025ರ ಹಣಕಾಸು ವರ್ಷದಲ್ಲಿ ಭಾರತವು ಸುಮಾರು 1.6 ಶತಕೋಟಿ ಡಾಲರ್ ಮೌಲ್ಯದ ಸುಮಾರು 35 ಮಿಲಿಯನ್ ಸೌರ ಮಾಡ್ಯೂಲ್ಗಳನ್ನು ಆಮದು ಮಾಡಿಕೊಂಡಿದೆ. ಅದರಲ್ಲಿ ಅಂದಾಜು 60-80% ಚೀನಾದಿಂದ ಪಡೆಯಲಾಗಿದೆ. ಒಟ್ಟಾರೆಯಾಗಿ ಭಾರತದಲ್ಲಿ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯವು ಈಗ ಒಟ್ಟು ಸ್ಥಾಪಿತ ಸಾಮರ್ಥ್ಯದ 50% ದಾಟಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರು ಇಂದು ರಾಜ್ಯ ಸಚಿವ ಸಂಪುಟ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಇಂದು ಬೆಳಿಗ್ಗೆ 11 ಗಂಟೆಗೆ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಸಂಪುಟ ಸಭೆಯಲ್ಲಿ ಶನಿವಾರ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ಮುಖ್ಯಮಂತ್ರಿ ಅವರೊಂದಿಗೆ ಪ್ರಮಾಣ ವಚನ ಸ್ವೀಕರಿಸಿದ 5 ಸಚಿವರಿಗೆ ಖಾತೆಗಳನ್ನು ಹಂಚಿಕೆ ಮಾಡುವ ಸಾಧ್ಯತೆ ಇದೆ. ಜೊತೆಗೆ ಚುನಾವಣಾ ಭರವಸೆಗಳ ಬಗ್ಗೆ ಚರ್ಚಿಸುವ ನಿರೀಕ್ಷೆ ಇದೆ. ಹೊಸದಾಗಿ ಆಯ್ಕೆಯಾದ ತಮಿಳುನಾಡು

0: ವಿಧಾನಸಭೆಯ ಮೊದಲ ಅಧಿವೇಶನ ಇಂದು ಆರಂಭವಾಗಲಿದೆ. ಹಂಗಾಮಿ ಸ್ಪೀಕರ್ ಎಂವಿ ಕರುಪ್ಪಯ್ಯ ಅವರು ಹೊಸದಾಗಿ ಆಯ್ಕೆಯಾದ ಶಾಸಕರಿಗೆ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಎಲ್ಲಾ ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಇಂದು ಅಥವಾ ನಾಳೆ ಸ್ಪೀಕರ್ ಆಯ್ಕೆಯಾಗಲಿದ್ದಾರೆ. ತಮಿಳಗ ವೆಟ್ರಿ ಕಳಗಂ ಟಿವಿಕೆ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್ ನೇತೃತ್ವದ ಹೊಸ ಸರ್ಕಾರ ಇದೇ 13ನೇ ತಾರೀಖಿನೊಳಗೆ ತಮ್ಮ ಬಹುಮತವನ್ನು ಸಾಬೀತುಪಡಿಸಬೇಕಾಗುತ್ತದೆ. ರಾಯ್ಪುರದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ನಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 2 ವಿಕೆಟ್ಗಳ ರೋಚಕ ಗೆಲುವು ಸಾಧಿಸಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ಇಂಡಿಯನ್ಸ್ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 166 ರನ್ ಗಳಿಸಿತು. 167 ರನ್ಗಳ ಗೆಲುವಿನ ಗುರಿ ಬೆನ್ನತ್ತಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೊನೆಯ ಓವರ್ನ ಕೊನೆಯ ಬಾಲ್ಗೆ ಗುರಿ ತಲುಪಿ ಗೆಲುವಿನ ನಗೆ ಬೀರಿತು. ಚೆನ್ನೈನ ಚೇಪಾ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಮೊದಲ ಪಂದ್ಯದಲ್ಲಿ ಲಖನೌ ಸೂಪರ್ ಜೈಂಟ್ಸ್ ವಿರುದ್ದ ಚೆನ್ನೈ ಸೂಪರ್ ಕಿಂಗ್ಸ್ 5 ವಿಕೆಟ್ಗಳ ಗೆಲುವು ದಾಖಲಿಸಿದೆ. ಧರ್ಮಶಾಲಾದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಇಂದಿನಿಂದ ಗುಜರಾತ್ನ ಗಾಂಧಿನಗರದಲ್ಲಿ 2026 ಪ್ರತಿಷ್ಠಿತ ಏಷ್ಯನ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಪಂದ್ಯಾವಳಿಗಳು ಆರಂಭವಾಗಲಿದೆ. 44 ವರ್ಷಗಳಲ್ಲಿ ದೇಶವು ಮೊದಲ ಬಾರಿಗೆ ಈ ಕ್ರೀಡಾಕೂಟವನ್ನು ಆಯೋಜಿಸುತ್ತಿದೆ. ಕ್ರೀಡಾಕೂಟವು ಇದೇ 17ರಂದು ಮುಕ್ತಾಯಗೊಳ್ಳಲಿದೆ. 28 ದೇಶಗಳಿಂದ ಸುಮಾರು 180 ಕ್ರೀಡಾಪಟುಗಳು ಏಷ್ಯಾದ ಅತಿದೊಡ್ಡ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಸ್ಪರ್ಧಿಸಲಿದ್ದಾರೆ. ಇದು ಮುಂಬರುವ ಕಾಮನ್ವೆಲ್ತ್ ಕ್ರೀಡಾಕೂಟ ಮತ್ತು ಏಷ್ಯನ್ ಕ್ರೀಡಾಕೂಟಕ್ಕೆ ಅರ್ಹತೆ ಪಡೆಯುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಭಾರತ ಚೀನಾ ಮತ್ತು ಶ್ರೀಲಂಕಾ ತಲಾ 16 ಲಿಫ್ಟರ್ಗಳನ್ನು ಹೊಂದಿರುವ ಅತಿದೊಡ್ಡ ತಂಡಗಳನ್ನು ಕಣಕ್ಕಿಳಿಸಲಿದ್ದು ಚೈನೀಸ್ ತೈಪೆಯಿಂದ 15 ಲಿಫ್ಟರ್ಗಳು ಭಾಗವಹಿಸಲಿದ್ದಾರೆ. ಭಾರತದ ಅಭಿಯಾನವನ್ನು ಬಿಂದ್ಯಾರಾಣಿ ದೇವಿ ಮತ್ತು ಅಜಿತ್ ನಾರಾಯಣ್ ಅವರಂತಹ ಅನುಭವಿ ಲಿಫ್ಟರ್ಗಳು ನಿರುಪಮಾ ದೇವಿ, ಲವ್ಪ್ರೀತ್ ಸಿಂಗ್ ಮತ್ತು ಬೆದಭರತ್ ಭರಾಲಿ ನೇತೃತ್ವ ವಹಿಸಲಿದ್ದಾರೆ. ಜೆಡ್ಡಾದಲ್ಲಿ ನಿನ್ನೆ ನಡೆದ ಎಎಫ್ಸಿ 17 ವರ್ಷದೊಳಗಿನವರ ಏಷ್ಯನ್ ಕಪ್ನ ಗ್ರೂಪ್ ಡಿ 2ನೇ ಫುಟ್ಬಾಲ್ ಪಂದ್ಯದಲ್ಲಿ ಭಾರತವು ಉಜ್ಬೇಕಿಸ್ತಾನ್ ವಿರುದ್ದ 3-0 ಅಂತರದ ಸೋಲನ್ನು ಅನುಭವಿಸಿತು. ಇದರೊಂದಿಗೆ ಫಿಫಾ 17 ವರ್ಷದೊಳಗಿನವರ ವಿಶ್ವಕಪ್ಗೆ ಅರ್ಹತೆ ಪಡೆಯುವ ಭಾರತದ ಭರವಸೆಗಳು ಕೊನೆಗೊಂಡಿವೆ. ಪಂದ್ಯದ 32ನೇ ನಿಮಿಷದಲ್ಲಿ ಲಜೀಜ್ ಅಬ್ದುಲ್ ರೈಮೋವ್ ಮತ್ತು 78ನೇ ನಿಮಿಷದಲ್ಲಿ ಅಕ್ರೋರ್ಬೆಕ್ ರಾವ್ಶಾನ್ ಬೆಕೌ ಗಳಿಸಿದ ಗೋಲುಗಳು ಹಾಗೂ 60ನೇ ನಿಮಿಷದಲ್ಲಿ ಭಾರತದ ಮಿಡ್ಫೀಲ್ಡರ್ ವಾಂಕ್ಯಂ ಡೆನ್ನಿ ಸಿಂಗ್ ಮಾಡಿದ ಸ್ವಯಂ ಗೋಲು ಉಜ್ಬೇಕಿಸ್ತಾನ್ ತಂಡಕ್ಕೆ ಜಯವನ್ನು ತಂದುಕೊಟ್ಟಿತು. ಕ್ವಾರ್ಟರ್ ಫೈನಲ್ಗೆ ಪ್ರವೇಶಿಸಲು ಮತ್ತು 2026 ಫಿಫಾ 17 ವರ್ಷದೊಳಗಿನವರ ವಿಶ್ವಕಪ್ನಲ್ಲಿ ಸ್ಥಾನ ಪಡೆಯಲು ಭಾರತಕ್ಕೆ ಈ ಪಂದ್ಯದಲ್ಲಿ ಗೆಲುವು ಅನಿವಾರ್ಯವಾಗಿತ್ತು. ಬಿಬಿಯಾನೋ ಫೆರ್ನಾಂಡಿಸ್ ತರಬೇತಿಯ ಭಾರತ ತಂಡವು ಈ ತಿಂಗಳ ಆರರಂದು ನಡೆದ ತನ್ನ ಮೊದಲ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ದ 4-0 ಅಂತರದಿಂದ ಸೋಲನುಭವಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೋಮನಾಥ ಅಮೃತ ಪರ್ವದಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ಅಸ್ಸಾಂನಲ್ಲಿ ಹೊಸ ಸರ್ಕಾರ ರಚಿಸಲು ಹಿಮಂತ ಬಿಸ್ವಾ ಶರ್ಮಾ ಅವರಿಗೆ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಆಹ್ವಾನ. ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯದಲ್ಲಿ ಭಾರತಕ್ಕೆ 3ನೇ ಸ್ಥಾನ, ಮಾರ್ಗನ್ ಸ್ಟ್ಯಾನ್ಲಿ ವರದಿ. ಐಪಿಎಲ್ ಟಿ20 ಕ್ರಿಕೆಟ್, ಮುಂಬೈ ಇಂಡಿಯನ್ಸ್ ವಿರುದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ 2 ವಿಕೆಟ್ಗಳ ರೋಚಕ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ನಮ್ಮ ಮುಂದಿನ
2: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ, ಸಮಯ 7:45. ಇದೀಗ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.
3: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. 38 ಆಯುಷ್ ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇದೀಗ ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ರೋಗರಹಿತ ಸುಸ್ಥಿರ ಆರೋಗ್ಯ ಪಡೆಯಲು ಚಿಕಿತ್ಸಾ ಕ್ರಮ, ಜೀವನ ಶೈಲಿ, ಆಹಾರ, ಔಷಧಿ ಸಸ್ಯ ಹಾಗೂ ಮನೆಮದ್ದುಗಳ ಮಾಹಿತಿ ನೀಡುವ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.
4: ಕೇಳುಗರಿಗೆ ನಮಸ್ಕಾರ, ನಾನು ಡಾಕ್ಟರ್ ಶಿವಕುಮಾರ್ ಟಿ, ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಹಿರಿಯೂರಿನ ವೈದ್ಯಾಧಿಕಾರಿ. ಇವತ್ತು ಸುಂದರವಾಗಿ ಕಾಣುವಂತಹ, ಮನೆ ಮುಂದೆ ಬೆಳೆಸಿದರೆ ಅಲಂಕಾರಕವಾಗಿ ಕಾಣುವಂತಹ ಮತ್ತು ಔಷಧೀಯ ಗುಣ ಇರುವಂತಹ ಒಂದೆರಡು ಗಿಡಗಳ ಬಗ್ಗೆ ಪರಿಚಯ ಮಾಡಿಕೊಳ್ಳೋಣ. ಬನ್ನಿ, ಸಾಮಾನ್ಯವಾಗಿ ಈ ಗಿಡ ಕಳೆಯಂತೆ ಎಲ್ಲ ಕಡೆ ಕಂಡುಬರುತ್ತೆ. ಹೃದಯಾಕಾರದ ಚಿಕ್ಕ ಚಿಕ್ಕ 3 ಎಲೆಗಳನ್ನು ಜೋಡಿಸಿದಂತೆ ಇದರ ಎಲೆಗಳಿರುತ್ತೆ. ಹಳದಿ ಬಣ್ಣದ ಸುಂದರವಾದ ಹೂ ಬಿಡುತ್ತೆ. ಬಹಳ ಸುಂದರವಾದ ನೆಲದಲ್ಲೇ ಹಬ್ಬುವಂತಹ ಗಿಡ ಈ ಹುಳಿ ಸೊಪ್ಪು. ಸಾಮಾನ್ಯವಾಗಿ ಇದನ್ನ ಹುಳಿ ಸೊಪ್ಪು ಅಂತ ಕರೀತಾರೆ. ಆಯುರ್ವೇದದಲ್ಲಿ ಇದನ್ನ ಚಾಂಗೇರಿ ಅಂತ ಕರೀತಾರೆ. ಇದರ ಸಸ್ಯಶಾಸ್ತ್ರೀಯ ಹೆಸರು ಆಕ್ಸಾಲಿಸ್ ಕಾರ್ನುಕಲೇಟ. ಎಲೆಗಳು ಹುಳಿಯಾಗಿರುವುದರಿಂದ ಇದನ್ನ ಹುಳಿ ಸೊಪ್ಪು ಅಂತ ಕರೀತಾರೆ. ನೋಡಲು

0: ಆಕರ್ಷಕವಾಗಿರುವ ಕಾರಣ ಮನೆ ಮುಂದೆ ಕುಂಡದಲ್ಲಿ ಅಲಂಕಾರಿಕವಾಗಿ ಸಹ ಈ ಸಸ್ಯವನ್ನು ಬೆಳೆಸಬಹುದು. ಈ ಸೊಪ್ಪಿನಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿರುತ್ತೆ. ನಿತ್ಯ ಆಹಾರದೊಂದಿಗೆ, ಸಾಂಬಾರ ತಯಾರಿಕೆಯಲ್ಲಿ, ಇತರೆ ಸೊಪ್ಪಿನೊಂದಿಗೆ ಈ ಸೊಪ್ಪನ್ನು ಮಿಶ್ರ ಮಾಡಿ ಬಳಸಬಹುದು. ಹಾಗೆ ಸುಮ್ಮನೆ ತಿನ್ನಲು ಸಹ ಇದು ಬಹಳ ರುಚಿಕಟ್ಟಾಗಿರುತ್ತೆ. ಕೈಕಾಲು ಉರಿ, ದೇಹದಲ್ಲಿ ಪಿತ್ತದ ಪ್ರಮಾಣ ಜಾಸ್ತಿ ಆಗಿದ್ರೆ ಈ ಗಿಡದ ಎಲೆಯನ್ನು ಹಾಗೆ ಜಗಿದು ತಿನ್ನಬಹುದು. ಮಕ್ಕಳು ಸಹ ಈ ಎಲೆಯನ್ನು ತಿನ್ನಲಿಕ್ಕೆ ಬಹಳ ಇಷ್ಟಪಡ್ತಾರೆ. ಅಷ್ಟು ಹುಳಿ ಹುಳಿಯಾಗಿ ತುಂಬಾ ಸುರುಚಿಕರವಾಗಿ ಈ ಗಿಡದ ಎಲೆ ಇರುತ್ತೆ. ಗಿಡದ ಎಲ್ಲಾ ಅಂಗಗಳಲ್ಲೂ ಕೂಡ ಔಷಧೀಯ ಗುಣ ಇರುತ್ತೆ. ಇಡೀ ಗಿಡವನ್ನು ಸಂಗ್ರಹಿಸಿ ನೆರಳಿನಲ್ಲಿ ಒಣಗಿಸಿ ಕಷಾಯ ಮಾಡಿಕೊಂಡು ಸೇವನೆ ಮಾಡಿದ್ರೆ ಗಾಯಗಳು ಬೇಗ ವಾಸಿಯಾಗುತ್ತೆ. ಎಲ್ಲಾ ತರದ ಜ್ವರದಲ್ಲಿ ಎಲೆಯ ಕಷಾಯ ಅತ್ಯುತ್ತಮವಾದ ಪ್ರಥಮ ಚಿಕಿತ್ಸೆ ಆಗಿದೆ. ಇದರ ಕಷಾಯವನ್ನು ನಿಯಮಿತವಾಗಿ ಸೇವನೆ ಮಾಡುವುದರಿಂದ ನೋವು ನಿವಾರಕದಂತೆಯೂ ಸಹ ಕೆಲಸ ಮಾಡುತ್ತೆ. ಚಿಗುರು ಎಲೆಗಳನ್ನು ಜಗಿದು ತಿನ್ನುವುದರಿಂದ ಹಸು ಹೆಚ್ಚಾಗುತ್ತೆ ಹಾಗೂ ಸೇವಿಸಿದ ಆಹಾರ ಸಂಪೂರ್ಣವಾಗಿ ದೇಹಗತವಾಗಲು ಸಹ ಸಹಕರಿಸುತ್ತೆ. ಮೂಲವ್ಯಾಧಿಯಲ್ಲಿ ಈ ಎಲೆ ಅತ್ಯುತ್ತಮ ಔಷಧಿಯಾಗಿದೆ. ನಿಯಮಿತವಾಗಿ ಎಲೆಯನ್ನು ಜಗಿದು ತಿನ್ನುತ್ತಿದ್ರೆ ರಕ್ತ ಶುದ್ಧಿಯಾಗಿ ಚರ್ಮದ ಕಾಂತಿಯೂ ಸಹ ಹೆಚ್ಚಾಗುತ್ತೆ ಹಾಗೂ ಚರ್ಮದ ವ್ಯಾಧಿಗಳು ಬರೋದಿಲ್ಲ. ನೀವು ಆಹಾರದಲ್ಲಿ ಈ ಸೊಪ್ಪನ್ನು ಬಳಸ್ತಾ ಇದ್ರೆ ಈ ಎಲ್ಲಾ ಪ್ರಯೋಜನಗಳನ್ನು ಸಹ ನೀವು ಪಡಿಬಹುದು. ಹಾಗೆ ಇನ್ನೊಂದು ಸುಂದರವಾದ ಔಷಧೀಯ ಸಸ್ಯ ಸರ್ಪಗಂಧ. ಆಯುರ್ವೇದದಲ್ಲಿಯೂ ಸಹ ಇದನ್ನು ಸರ್ಪಗಂಧ ಅಂತ ಕರೀತಾರೆ. ಇದರ ಸಸ್ಯಶಾಸ್ತ್ರೀಯ ಹೆಸರು ರಾಹುಲ್ಫಿಯಾ ಸರ್ಪಂಟೈನಾ. ಈ ಗಿಡದ ಬೇರು, ಎಲೆ, ಬೀಜ, ಹಣ್ಣು ಹೀಗೆ ಎಲ್ಲಾ ಭಾಗದಲ್ಲಿಯೂ ಸಹ ಔಷಧೀಯ ಗುಣಗಳಿರುತ್ತೆ. ಕೆಂಪು ಮಣ್ಣಿನಲ್ಲಿ ಸ್ವಲ್ಪ ಶೀತ ಪ್ರದೇಶದಲ್ಲಿ ಈ ಸಸ್ಯ ಬಹಳ ಚೆನ್ನಾಗಿ ಬೆಳೆಯುತ್ತೆ. ದುಂಡನೆ ಚಿಕ್ಕ ಕೆಂಪಾದ ಹಣ್ಣುಗಳನ್ನು ಬಿಡುತ್ತೆ. ಹಣ್ಣುಗಳು ನೋಡಲು ತುಂಬಾ ಸುಂದರವಾಗಿರುತ್ತೆ. ಹಾಗಾಗಿ ಈ ಗಿಡವನ್ನ ಅಲಂಕಾರಿಕವಾಗಿಯೂ ಸಹ ನಾವು ಕುಂಡದಲ್ಲಿ ಬೆಳೆಸಬಹುದು. ಇದು ಅನೇಕ ಔಷಧೀಯ ಗುಣಗಳನ್ನು ಹೊಂದಿದೆ. ನಿದ್ರೆ ಬಾರದವರಿಗೆ ಈ ಗಿಡದ ಬೇರನ್ನು ಕುದಿಸಿ ಕಷಾಯ ಮಾಡಿಕೊಟ್ಟರೆ ನಿದ್ರೆ ಚೆನ್ನಾಗಿ ಬರುತ್ತೆ. ಈ ಬೇರಿನ ಕಷಾಯವನ್ನು ನಿಯಮಿತವಾಗಿ ಸೇವಿಸ್ತಾ ಬಂದರೆ ಮಾನಸಿಕ ಒತ್ತಡ ನಿಯಂತ್ರಣಕ್ಕೆ ಬರುತ್ತೆ. ಆದ ಕಾರಣ ಅಧಿಕ ರಕ್ತದೊತ್ತಡ ಅಂದರೆ ಬಿಪಿ ಇರುವವರಲ್ಲಿ ಸಹ ಈ ಸರ್ಪಗಂಧದ ಕಷಾಯ ಅತ್ಯುತ್ತಮ ಮನೆಮದ್ದು ಹಾಗೂ ಪಥ್ಯ ಆಗಿರುತ್ತೆ. ಈ ಗಿಡದ ಬೇರಿನ ಕಷಾಯವನ್ನು ನಿಯಮಿತವಾಗಿ ಸೇವನೆ ಮಾಡ್ತಾ ಇದ್ರೆ ರಕ್ತದ ಒತ್ತಡ ಒಂದೇ ಕಂಟ್ರೋಲ್ನಲ್ಲಿ ಇರುತ್ತೆ, ಫ್ಲಕ್ಚುಯೇಟ್ ಆಗುವುದಿಲ್ಲ. ಸಂಶೋಧನೆಗಳಿಂದ ಈ ಗಿಡದಲ್ಲಿ ಇರುವಂತಹ ರಿಸರ್ಪಿನ್ ಎನ್ನುವ ರಾಸಾಯನಿಕ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟಿರಲು ಹಾಗೂ ಒತ್ತಡವನ್ನು ನಿವಾರಿಸಲು ಸಹಕಾರಿಯಾಗಿದೆ ಅಂತ ಕಂಡುಬಂದಿದೆ. ಜ್ವರದಲ್ಲಿ ಈ ಗಿಡದ ಎಲೆಯನ್ನು ಕುದಿಸಿ ಕಷಾಯ ತಯಾರಿಸಿ ಸೇವನೆ ಮಾಡುವುದರಿಂದ ಜ್ವರದ ತೀವ್ರತೆ ಸಹ ಕಡಿಮೆ ಆಗುತ್ತೆ. ಇಲಿಯಂತಹ ದಂಶಕ ಪ್ರಾಣಿಗಳು ಕಚ್ಚಿದಾಗ ಈ ಗಿಡದ ಬೇರನ್ನು ತೇಯ್ದು ಆ ಜಾಗಕ್ಕೆ ಹಚ್ಚುವುದರಿಂದ ಆ ಗಾಯ ಬೇಗ ವಾಸಿಯಾಗುತ್ತೆ ಮತ್ತು ನಂಜು ಆಗದಂತೆಯೂ ಸಹ ನಾವು ತಡೆಗಟ್ಟಬಹುದು. ಈ ಸಸ್ಯವು ಮಾಂಸಖಂಡದ ಸಂಕೋಚನ ಗುಣವನ್ನು ಹೊಂದಿರುವ ಕಾರಣ ಅಸ್ತಮಾ ಮತ್ತು ಗರ್ಭಿಣಿಯರು ಇದನ್ನು ಸೇವಿಸದೇ ಇರುವುದೇ ಹೊಳಿತು. ಹೀಗೆ ಸರ್ಪಗಂಧ ಹಾಗೂ ಹುಳಿ ಸೊಪ್ಪಿನ ಗಿಡಗಳನ್ನು ನಿಮ್ಮ ಮನೆ ಮುಂದೆ ಕುಂಡದಲ್ಲಿ ಅಲಂಕಾರಿಕವಾಗಿ ಬೆಳೆಸಿಕೊಳ್ಳಿ ಹಾಗೂ ಆರೋಗ್ಯಕರ ಪ್ರಯೋಜನವನ್ನು ಪಡೆದುಕೊಳ್ಳಿ.
1: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. 38 ಆಯುಷ್ ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇದೀಗ ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ರೋಗರಹಿತ ಸುಸ್ಥಿರ ಆರೋಗ್ಯ ಪಡೆಯಲು ಚಿಕಿತ್ಸಾ ಕ್ರಮ, ಜೀವನ ಶೈಲಿ, ಆಹಾರ, ಔಷಧಿ ಸಸ್ಯ ಹಾಗೂ ಮನೆಮದ್ದುಗಳ ಮಾಹಿತಿ ನೀಡುವ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.

ಕಾರ್ಯಕ್ರಮದ ಆರಂಭದಲ್ಲಿ ಶಿವಭಕ್ತ ಮಾರ್ಕಂಡೇಯ ಚಿತ್ರದ ಗೀತೆ ಹಾಡಿದ್ದಾರೆ ರಾಜ್ಕುಮಾರ್ ಭಾರತಿ ಮತ್ತು ಬೆಂಗಳೂರು ಲತಾ ಚಿ ಉದಯಶಂಕರ್ ಅವರ ಸಾಹಿತ್ಯ ಸಂಗೀತ ನೀಡಿದ್ದಾರೆ ಎಂ ರಂಗರಾವ್.

0: ಶ್ರೋತೃಗಳೇ ಗಮನಿಸಿ, ಇಂದು ಬೆಳಗ್ಗೆ 11:10 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಗುಜರಾತ್ನ ಸೋಮನಾಥ ದೇವಾಲಯದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಮಾಡಲಿರುವ ಭಾಷಣದ ನೇರ ಪ್ರಸಾರ ಕೇಳುತ್ತೀರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ 102.6 ಮೆಗಾಹರ್ಟ್ಸ್ಗಳಲ್ಲಿ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಎಫ್ಎಂ ಸಮಯ 8:05.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ, ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ.
4: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
5: ಜಾಣರಾಗಿರಿ, ಜಾಗರೂಕರಾಗಿರಿ.

ಪ್ರಭು ಶ್ರೀನಿವಾಸ್ ಲೋಹಿತ್ ಮತ್ತು ಸಂಗಡಿಗರ ಧ್ವನಿಗಳಲ್ಲಿರುವ ಬೆಟ್ಟದ ಹೂ ಚಿತ್ರದ ಗೀತೆಯನ್ನು ಕೇಳುತ್ತಿರುವಿರಿ. ಶ್ರೀ ಉದಯಶಂಕರ್ ಅವರ ಸಾಹಿತ್ಯ ಸಂಗೀತ ಸಂಯೋಜಕರು ರಾಜನ್ ನಾಗೇಂದ್ರ.

ಇದೊಂದು ಪ್ರಕಟಣೆ. ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮ. ದಿನಾಂಕ 13/5/2026 ಅಂದರೆ ಬುಧವಾರ ಬೆಳಗ್ಗೆ 10:00 to 11:00 102.6 MHz ಚಿತ್ರದುರ್ಗ ಆಕಾಶವಾಣಿಯಲ್ಲಿ ವಿಷಯ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಸೈನ್ಸ್ ಹಾಗೂ ಐಟಿಐ ಪಾಸಾದವರಿಗೆ ಚಿತ್ರದುರ್ಗದ ಎಸ್ಜೆಎಂ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಲಭ್ಯವಿರುವ ಡಿಪ್ಲೊಮಾ ಕೋರ್ಸ್ಗಳು. ಭಾಗವಹಿಸುತ್ತಾರೆ ರವಿಶಂಕರ್, ಪ್ರಾಂಶುಪಾಲರು, ಜೆಎಂಐಟಿ ಕ್ಯಾಂಪಸ್, ಜೆಎಂ ಪಾಲಿಟೆಕ್ನಿಕ್ ಕಾಲೇಜ್ ಚಿತ್ರದುರ್ಗ. ಕರೆ ಮಾಡಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273. ಇನ್ನೊಂದು ಮೊಬೈಲ್ ಸಂಖ್ಯೆ 9141970272. ಸ್ಥಿರ ದೂರವಾಣಿ ಸಂಖ್ಯೆ 08194295649. ಈ ಕಾರ್ಯಕ್ರಮದ ಪ್ರಾಯೋಜಕರು ಎಸ್ಜೆಎಂ ಪಾಲಿಟೆಕ್ನಿಕ್ ಚಿತ್ರದುರ್ಗ. ಪ್ರಕಟಣೆ ಕೇಳಿದಿರಿ. ಚಿತ್ರಗೀತೆ ಕಾರ್ಯಕ್ರಮದ ಕೊನೆಯದಾಗಿ

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಇದು 102.6 ಮೆಗಾಹರ್ಟ್ಸ್. ವೇಳೆ 8:15 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಸಮಯ 8:30 ಇದೀಗ ಚಿತ್ರಗೀತೆಗಳು

ಇದುವರೆಗೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಹೇಮಾವತಿ ಚಿತ್ರದ ಗೀತೆಯನ್ನ ಕೇಳಿದಿರಿ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಎಲ್ ವೈದ್ಯನಾಥನ್ ಅವರ ಸಂಗೀತವಿತ್ತು. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ 102.6 ಮೆಗಾಹರ್ಟ್ಸ್ಗಳಲ್ಲಿ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಎಫ್ಎಂ ಸಮಯ 8:42:45. ಪ್ರಿಯ ಕೇಳುಗರೇ, ಗಮನಿಸಿ, ಇಂದು ಬೆಳಗ್ಗೆ 10 ಗಂಟೆಗೆ ನಮ್ಮ ನಿಲಯದಿಂದ ಹಲೋ ಕೇಳುಗರೇ, ನಮ್ಮ ವಿಷಯಕ್ಕೆ ನಿಮ್ಮ ಮಾತು ನೇರ ಫೋನಿನ ಕಾರ್ಯಕ್ರಮ. ರಾಷ್ಟ್ರೀಯ ತಂತ್ರಜ್ಞಾನ ದಿನದ ಸಂದರ್ಭದಲ್ಲಿ ದೈನಂದಿನ ಜೀವನದಲ್ಲಿ ವಿಜ್ಞಾನ ಹಾಗೂ ತಂತ್ರಜ್ಞಾನದ ಸದ್ಬಳಕೆ, ಈ ವಿಷಯವಾಗಿ ಕೇಳುಗರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬಹುದು. ಆಗ ಕರೆ ಮಾಡಲು ಬಳಸಬಹುದಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, ಇನ್ನೊಂದು ಮೊಬೈಲ್ ಸಂಖ್ಯೆ 9141972722.

ಚಿತ್ರಗೀತೆ ಕಾರ್ಯಕ್ರಮದಲ್ಲಿನ ಮುಂದೆ ಶ್ರೀ ದಾನಮ್ಮ ದೇವಿ ಚಿತ್ರದ ಹಾಡು, ಗಾಯಕಿ ಲತಾ ಹಂಸಲೇಖ ಗೀತೆಯನ್ನು ಬರೆದು ಸಂಗೀತ ಸಂಯೋಜನೆ ಮಾಡಿದ್ದಾರೆ ಹಂಸಲೇಖ.

ಮುಂದಿನ ಗೀತೆಗೂ ಮುನ್ನ ಇದೊಂದು ಪ್ರಕಟಣೆ. 2026-27 ಸಾಲಿನಲ್ಲಿ ಪ್ರಥಮ ಪಿಯುಸಿ ಪ್ರವೇಶಕ್ಕಾಗಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಪದವಿ ಪೂರ್ವ ಕಾಲೇಜು, ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವಸತಿ ಪದವಿ ಪೂರ್ವ ಕಾಲೇಜು ಹಾಗೂ ಮೌಲಾನಾ ಆಜಾದ್ ಪದವಿ ಪೂರ್ವ ಕಾಲೇಜುಗಳಿಗೆ ಅಲ್ಪಸಂಖ್ಯಾತರ ಸಮುದಾಯದವರಾದ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್, ಬೌದ್ಧ, ಸಿಖ್, ಪಾರ್ಸಿ ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಇತರೆ ಹಿಂದುಳಿದ ವರ್ಗಗಳ ಅರ್ಹ ವಿದ್ಯಾರ್ಥಿಗಳು ಅರ್ಜಿಯನ್ನು ಆನ್ಲೈನ್ನಲ್ಲಿ ಸೇವಾ ಸಿಂಧು ತಂತ್ರಾಂಶದ ಮೂಲಕ ಸಲ್ಲಿಸಬಹುದಾಗಿರುತ್ತದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 16/5/2026. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಶಾಲೆಗಳು ಹಾಗೂ ಅಲ್ಪಸಂಖ್ಯಾತರ ಜಿಲ್ಲಾ ತಾಲೂಕು ಮಾಹಿತಿ ಕೇಂದ್ರಗಳನ್ನು ಸಂಪರ್ಕಿಸಬಹುದು ಎಂದು ಜಿಲ್ಲಾ ಅಧಿಕಾರಿಗಳು, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಚಿತ್ರದುರ್ಗ ಇವರ ಪ್ರಕಟಣೆ ತಿಳಿಸುತ್ತದೆ. ಪ್ರಕಟಣೆ ಕೇಳಿದಿರಿ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂನಿಂದ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಎಫ್ಎಂ ಸಮಯ 8:50. ಜೀವನದಿ ಚಿತ್ರದ ಗೀತೆ ಹಾಡಿದ್ದಾರೆ ರಾಜೇಶ್ ಮತ್ತು ಮಂಜುಳಾ ಗುರುರಾಜ್. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ ಸಂಗೀತ ನೀಡಿದ್ದಾರೆ ಕೋಟಿ.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ, ಸಮಯ 9:35. ಇದೀಗ ಕೆಲವು ಪ್ರಕಟಣೆಗಳು.
1: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ. ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45ಕ್ಕೆ ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಆಯುರ್ವೇದ, ಯುನಾನಿ, ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ. ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ.
0: ಇದೊಂದು ಪ್ರಕಟಣೆ. ಪ್ರಾಯೋಜಿತ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮ ದಿನಾಂಕ 13/5/2026, ಅಂದರೆ ಬುಧವಾರ ಬೆಳಗ್ಗೆ 10:00 to 11:00 102.6 MHz ಚಿತ್ರದುರ್ಗ ಆಕಾಶವಾಣಿಯಲ್ಲಿ. ವಿಷಯ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಸೈನ್ಸ್ ಹಾಗೂ ಐಟಿಐ ಪಾಸಾದವರಿಗೆ ಚಿತ್ರದುರ್ಗದ ಎಸ್ಜಿಎಂ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಲಭ್ಯವಿರುವ ಡಿಪ್ಲೊಮಾ ಕೋರ್ಸ್ಗಳು. ಭಾಗವಹಿಸುತ್ತಾರೆ ರವಿಶಂಕರ್, ಪ್ರಾಂಶುಪಾಲರು, ಜೆಎಂಐಟಿ ಕ್ಯಾಂಪಸ್, ಎಸ್ಜಿಎಂ ಪಾಲಿಟೆಕ್ನಿಕ್ ಕಾಲೇಜ್, ಚಿತ್ರದುರ್ಗ. ಕೇಳುಗರು ಆಗ ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು

0: ಇಂದು ಸಂಜೆ 6:51 ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಭಾಗ 88 ವಿಷಯ ಸಭ್ಯ ನಡವಳಿಕೆ ನಮ್ಮ ವ್ಯಕ್ತಿತ್ವದ ಕೈಗನ್ನಡಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ.
1: ದೊರಕ ದೊರಕ, ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರೆ ಆಯ್ತು ಕಣವ.
2: ಓಯ್ ಬಸಣ್ಣ, ಬಿಲ್ಲು ಅಲ್ಲೇನೆ, ಕಸನ್ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
1: ಅದರಿಂದ ಏನಾಯ್ತು ದೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
3: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ, ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ, ಜಾನುವಾರುಗಳು ತಿಂದ್ರೆ ಸಾಯ್ತವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
2: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
1: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
4: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.

ಇದುವರೆಗೆ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ, ಸಮಯ 9:05. ಇದೀಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಶಿವಕುಮಾರ್ ಶರ್ಮಾ ಅವರ ಸಂತೂರ್ ವಾದನ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಸಮಯ 9:30 ಇದೀಗ ಚಿತ್ರಗೀತೆಗಳು ಆರಂಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಮುದ್ದಿನ ಮಾವ ಚಿತ್ರದ ಗೀತೆ ಇದು. ಗೀತೆಯನ್ನು ಬರೆದು ಸಂಗೀತ ಸಂಯೋಜನೆ ಮಾಡಿದ್ದಾರೆ ಹಂಸಲೇಖ.

ಪ್ರೇಕ್ಷಣಿಕರಿಗೆ ಗಮನಿಸಿ, ಇನ್ನು ಮುಂದೆ 10 ಗಂಟೆಗೆ ನಮ್ಮ ನಿಲಯದಿಂದ. ಹಲೋ ಕೇಳುಗರೇ, ನಮ್ಮ ವಿಷಯಕ್ಕೆ ನಿಮ್ಮ ಮಾತು ನೇರ ಫೋನ್ ಇನ್ ಕಾರ್ಯಕ್ರಮ. ರಾಷ್ಟ್ರೀಯ ತಂತ್ರಜ್ಞಾನ ದಿನದ ಸಂದರ್ಭದಲ್ಲಿ ದೈನಂದಿನ ಜೀವನದಲ್ಲಿ ವಿಜ್ಞಾನ ಹಾಗೂ ತಂತ್ರಜ್ಞಾನದ ಸದ್ಬಳಕೆ. ಕೇಳುಗರೇ, ದೈನಂದಿನ ಜೀವನದಲ್ಲಿ ವಿಜ್ಞಾನ ಹಾಗೂ ತಂತ್ರಜ್ಞಾನದ ಸದ್ಬಳಕೆ ಹೇಗಿರಬೇಕು, ಈ ವಿಷಯವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಇನ್ನು ಮುಂದೆ 10 ಗಂಟೆಗೆ ಕರೆ ಮಾಡಿ ಹಂಚಿಕೊಳ್ಳಬಹುದು. ಆಗ ಕರೆ ಮಾಡಲು ಬಳಸಬಹುದಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, ಇನ್ನೊಂದು ಮೊಬೈಲ್ ಸಂಖ್ಯೆ 9141970272. ಚಿತ್ರಗೀತೆ ಕಾರ್ಯಕ್ರಮದಲ್ಲಿ ನಮ್ಮ ಮುಂದೆ ವಾಣಿ ಜಯರಾಮ್ ಅವರ ಸ್ವರದಲ್ಲಿರುವ ದೇವದಾಸಿ ಚಿತ್ರದ ಗೀತೆ. ಪುರಂದರದಾಸರ ಕೀರ್ತನೆಯನ್ನ ಚಿತ್ರಸಂಗೀತಕ್ಕೆ ಅಳವಡಿಸಿದ್ದಾರೆ ಜಿ ಕೆ ವೆಂಕಟೇಶ್.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಶ್ರೀ ಮಂಜುನಾಥ ಚಿತ್ರದ ಹಾಡನ್ನ ಇದುವರೆಗೆ ಕೇಳಿದ್ರಿ. ಗೀತೆಯನ್ನ ಬರೆದು ಸಂಗೀತ ಸಂಯೋಜನೆ ಮಾಡಿದವರು ಹಂಸಲೇಖ. ಪ್ರಿಯ ಕೇಳುಗರೇ, ಗಮನಿಸಿ, ಇನ್ನು ಮುಂದೆ 11:10 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಗುಜರಾತ್ನ ಸೋಮನಾಥ ದೇವಾಲಯದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಮಾಡಲಿರುವ ಭಾಷಣದ ನೇರ ಪ್ರಸಾರವನ್ನು ಕೇಳುತ್ತೀರಿ. ಪಿ ವಿ ಶ್ರೀನಿವಾಸ್ ಅವರು ಹಾಡಿರುವ ಭಲೆ ಉಚ್ಚ ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರ ಗೀತೆಗೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

0: श्री राम कथा मर्मज्ञ डॉक्टर कुमार विश्वास जी के साथ श्री रामचरितमानस की भाव रस संगीत यात्रा संपूर्ण श्री रामचरितमानस सोमवार से शुक्रवार सुबह 7 बजे और दोपहर 12:30 बजे डीडी नेशनल और वेव्स ओटीटी पर।
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ 102.6 ಮೆಗಾಹರ್ಟ್ಸ್ಗಳಲ್ಲಿ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಎಫ್ಎಂ ಸಮಯ 9:50. ಪ್ರಿಯ ಶ್ರೋತೃಗಳಿಗೆ ಗಮನಿಸಿ, ಇನ್ನು ಮುಂದೆ 10 ಗಂಟೆಗೆ ಹಲೋ ಕೇಳುಗರಿ, ನಮ್ಮ ವಿಷಯಕ್ಕೆ ನಿಮ್ಮ ಮಾತು ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ರಾಷ್ಟ್ರೀಯ ತಂತ್ರಜ್ಞಾನ ದಿನದ ಸಂದರ್ಭದಲ್ಲಿ ದೈನಂದಿನ ಜೀವನದಲ್ಲಿ ವಿಜ್ಞಾನ ಹಾಗೂ ತಂತ್ರಜ್ಞಾನದ ಸದ್ಬಳಕೆ. ದೈನಂದಿನ ಜೀವನದಲ್ಲಿ ವಿಜ್ಞಾನ ಹಾಗೂ ತಂತ್ರಜ್ಞಾನದ ಸದ್ಬಳಕೆ, ಈ ವಿಷಯವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಇಂದು ಬೆಳಗ್ಗೆ 10 ಗಂಟೆಗೆ ಕರೆ ಮಾಡಿ ಹಂಚಿಕೊಳ್ಳಬಹುದು. ನೀವು ಕರೆ ಮಾಡಲು ಬಳಸಬಹುದಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9444860473. ಮತ್ತೊಂದು ಮೊಬೈಲ್ ಸಂಖ್ಯೆ 9141970272. ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಕವಿರತ್ನ ಕಾಳಿದಾಸ ಚಿತ್ರದ ಗೀತೆ ಇದು. ಶ್ರೀ ಉದಯಶಂಕರ್ ಅವರ ರಚನೆ, ಸಂಗೀತ ನೀಡಿದ್ದಾರೆ ಎಂ ರಂಗರಾವ್.

0: ಆಕಾಶವಾಣಿ ಚಿತ್ರದುರ್ಗ, ಸಮಯ 10 ಗಂಟೆ. ಇದೀಗ ಕೇಳಿ. ಹಲೋ ಕೇಳುಗರೇ, ನಮ್ಮ ವಿಷಯಕ್ಕೆ ನಿಮ್ಮ ಮಾತು ನೇರ ಫೋನ್ ಇನ್ ಕಾರ್ಯಕ್ರಮ. ಶ್ರೋತೃಗಳೇ, ಇಂದಿನ ವಿಷಯ, ಇಂದು ಮೇ 11 ರಾಷ್ಟ್ರೀಯ ತಂತ್ರಜ್ಞಾನ ದಿನ. ಈ ರಾಷ್ಟ್ರೀಯ ತಂತ್ರಜ್ಞಾನ ದಿನದ ಸಂದರ್ಭದಲ್ಲಿ ನಾವಿಂದು ಆಯ್ದುಕೊಂಡಿರುವ ವಿಷಯ, ದೈನಂದಿನ ಜೀವನದಲ್ಲಿ ವಿಜ್ಞಾನ ಹಾಗೂ ತಂತ್ರಜ್ಞಾನದ ಸದ್ಬಳಕೆ. ಕೆಲವರಿಗಾಗಲೇ ಪ್ರಕಟಣೆಯಲ್ಲಿ ನಿಮಗಾಗಲೇ ವಿಷಯ ತಿಳಿದಿದೆ, ದೈನಂದಿನ ಜೀವನದಲ್ಲಿ ವಿಜ್ಞಾನ ಹಾಗೂ ತಂತ್ರಜ್ಞಾನದ ಸದ್ಬಳಕೆ. ಈ ವಿಷಯವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಕರೆ ಮಾಡಿ ಇದೀಗ ಹಂಚಿಕೊಳ್ಳಬಹುದು. ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9444864273, ಮತ್ತೊಂದು ಮೊಬೈಲ್ ಸಂಖ್ಯೆ 9141970772. ಶ್ರೋತೃಗಳೇ, ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಮಧ್ಯಾಹ್ನದ ಮದಕರಿ ಪ್ರಸಾರದ ಕಾರ್ಯಕ್ರಮಗಳನ್ನು ನಡೆಸಿಕೊಡಲು ಡಿ ಕಾವ್ಯ ಅವರು ನಮ್ಮ ಜೊತೆ ಇದ್ದಾರೆ. ಇದೀಗ ದುರ್ಗೋದಯ ಪ್ರಸಾರದ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ಹಲೋ ಕೇಳುಗರೆ, ನಮ್ಮ ವಿಷಯಕ್ಕೆ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಅವರು ಕೂಡ ನಮ್ಮ ಜೊತೆ ಭಾಗವಹಿಸ್ತಾ ಇದ್ದಾರೆ, ನಿಮ್ಮ ಜೊತೆ ಮಾತಾಡ್ತಾರೆ. ಕಾವ್ಯ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮ್ಮ ಶ್ರೋತೃಗಳು ತುದಿಗಾಲಲ್ಲಿ ಕರೆಗಳನ್ನು ಮಾಡ್ತಾ ಇದ್ದಾರೆ.
1: ಇವತ್ತಿನ ವಿಷಯ ಕೂಡ ಇಂದಿನ ದಿನಮಾನಕ್ಕೆ ತುಂಬಾ ಸೂಕ್ತವಾಗಿರುವಂತದ್ದು. ಸಾಕಷ್ಟು ನಾವು ಇವತ್ತು ಏನನ್ನೇ ಬಳಸ್ತಾ ಇದೀವಿ ಅಂದ್ರೆ ಎಲ್ಲದೂ ಕೂಡ ತಂತ್ರಜ್ಞಾನದ ಅಡಿಯಲ್ಲಿನೇ ಕೆಲಸ ನಿರ್ವಹಿಸ್ತಾ ಇರುವಂತದ್ದು. ಹಾಗಾಗಿ ಈ ದಿನದ ಆಚರಣೆಯ ಸಂದರ್ಭದಲ್ಲಿ ಈ ವಿಷಯ ತುಂಬಾ ಸೂಕ್ತವಾಗಿರುವಂತ
0: ತಂತ್ರಜ್ಞಾನ ಅನ್ನೋದು ನಮ್ಮನ್ನ ಬೆಂಬಿಡದೆ ಬೇತಾಳದ ತರ ಹಿಂಬಾಲತ್ತಿದೆ. ಮುಂದೆ 3 ಹೆಜ್ಜೆ ಇಡ್ತಾ ಇದೀವಿ, ಹಿಂದೆ ತಿರುಗಿ ನೋಡ್ತಾ ಇದೀವಿ ಅಂದ್ರೆ
1: ಒಂದು ನಮ್ಮ ನೆರಳಿನ ಹಾಗೆ ಇದು ಕೆಲಸ ಮಾಡ್ತಾ ಇದೆ. ಎಲ್ಲೂ ಕೂಡ ನಾವು ಇವತ್ತು ತಂತ್ರಜ್ಞಾನದ ಒಂದು ಸಹಾಯ ಇಲ್ಲದೇನೆ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಲ್ಲ,
0: ಆ ರೀತಿಯಾಗಿ ನಾವು ಬಂದ್ಬಿಟ್ಟಿದ್ದೇವೆ.
1: ಹೌದು, ಅಷ್ಟು ಹಾಸು ಹೊಕ್ಕಾಗಿದೆ. ನಮ್ಮ ಕೇಳುಗರು ಕೂಡ ತಮ್ಮ ಅಭಿಪ್ರಾಯವನ್ನ ಏನ್ ವ್ಯಕ್ತಪಡಿಸ್ತಾರೆ ಅಂತ ಕೂಡ ಕಾರ್ಯಕ್ರಮದಲ್ಲಿ ಕೇಳೋಣ.
0: ಆರಂಭದ ಕರೆಯನ್ನ ತೆಗೆದುಕೊಳ್ಳೋಣ.
1: ಓಕೆ,
0: ಹಲೋ, ನಮಸ್ತೆ.
2: ಹಲೋ,
1: ನಮಸ್ತೆ.
2: ನಮಸ್ತೆ,
1: ನಿಮ್ಮ ಹೆಸರು?
2: ನಳಿನಿ ಸತೀಶ್, ಸಂಗಮೇಶ್ವರ ಲೇಔಟ್.
1: ಓಕೆ ನಳಿನಿ ಅವರೇ, ಇವತ್ತಿನ ವಿಷಯ ಗೊತ್ತಾಗಿದೆ ನಿಮಗೆ?
2: ಹಾ, ಗೊತ್ತಾಯ್ತು. ಈಗ ವೈಜ್ಞಾನಿಕ ಯುಗದಲ್ಲಿ ನಾವ್ ಇದೀವಿ, ಸೊ ಈಗ ಹೇಗೆ ನಮ್ದು ಲೈಫ್ ಲೀಡ್ ಆಗುತ್ತೆ ಅಂತಕ್ಕೆ ಕಾನ್ಸೆಪ್ಟ್.
1: ಹೌದು, ಅಂದ್ರೆ ಅದರ ಸದ್ಬಳಕೆ ಹೇಗೆ ಮಾಡ್ಕೋಬೇಕು ಅನ್ನುವಂಥದ್ದು.
2: ಹಿಂದೆ, ಬಹಳ ಹಿಂದೆ ಅಂತಂದ್ರೆ ಹೇಳ್ಬೋದು, ಒಂದು 100 ವರ್ಷದ ಕೆಳಗೆ ಅಂತಂದ್ರೆ ಹೇಳ್ಬೋದು, ಅವಾಗ ಫ್ಯಾನು, ಫೋನು, ಫ್ರಿಡ್ಜು ಅಥವಾ ಟ್ರಾವೆಲಿಂಗ್ ಫೆಸಿಲಿಟೀಸ್ ಎಲ್ಲ ಏನು ಇರ್ಲಿಲ್ಲ. ಆಗಿನ ಕಾಲದಲ್ಲಿ ತುಂಬಾ ಚೆನ್ನಾಗಿ ಏನು ವಾಸ ಮಾಡ್ತಿದ್ರು, ತುಂಬಾ ಚೆನ್ನಾಗಿ ಜೀವನ ನಡೆಸ್ತಾ ಇದ್ರು, ಕಷ್ಟ ಸುಖ ಅನ್ನೋದ್ರಲ್ಲೂ ಪಾಲ್ಗೊಳ್ಕೊಂಡು ಅವ್ರ ಖುಷಿಯಲ್ಲೇ ಇರ್ತಾ ಇದ್ರು. ಅವ್ರು ಅಷ್ಟು ಚೆನ್ನಾಗಿ ಜೀವನ ಮಾಡ್ತಾ ಇದ್ರು. ನಮ್ಮ ಅಜ್ಜ ಆಗಿರ್ಬೋದು, ನಮ್ಮ ಮುತ್ತಜ್ಜನ ಕಾಲದಲ್ಲಿ ಆಗಿರ್ಬೋದು,

0: ಅಲ್ಲ ಕರೆಂಟ್ ಇರ್ತಿರ್ಲಿಲ್ಲ, ಏನು ಇಲ್ಲ, ಎಷ್ಟು ಚೆನ್ನಾಗಿ ಜೀವನ ಮಾಡ್ತಾ ಇದ್ರು. ಒಂದು ಪೋಸ್ಟ್ ಮ್ಯಾನ್ ಮೇಲೆ ಡಿಪೆಂಡ್ ಆಗ್ತಾ ಇತ್ತು ಅವರ ಎಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಲಿಕ್ಕೆ. ಬಟ್ ಈಗಿನ ಕಾಲದಲ್ಲಿ ಏನಾಗಿದೆ ಅಂತಂದ್ರೆ, ನಮ್ಗೆ ಎಲ್ಲಾ ಫೆಸಿಲಿಟೀಸ್ ಇದೆ, ಪ್ರತಿಯೊಂದು ಇದೆ, ಎ ಟು ಝೆಡ್ ಅಂಗೈನಲ್ಲ ಎವ್ರಿಥಿಂಗ್ ಎಲ್ಲಾನು ಇದೆ. ಆದ್ರೂ ಜನಗಳಿಗೆ ಟೆನ್ಷನ್ ಟೆನ್ಷನ್ ಟೆನ್ಷನ್.
1: ಆಮೇಲೆ ಬಹುಶಃ ಟೆನ್ಷನ್ ಜಾಸ್ತಿ ಅನ್ಸುತ್ತೆ ನಳಿನಿ ಅವರೇ.
0: ಹೌದು, ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸಮಾಜದಲ್ಲಿ ಇಲ್ಲ ಅಂತಂದ್ರೆ ಇಲ್ಲ, ಟೆನ್ಷನ್ ಇಲ್ಲದೆ ಇರೋ ಮನುಷ್ಯ ಇಲ್ಲ ಅಂತ ಆಗೋದಿಲ್ಲ.
1: ನೀವೇ ಹೇಳಿದಾಗೆ ಅಂಚೆ ಅಣ್ಣನ ಎಲ್ರು ಕಾಯ್ತಾ ಇದ್ರು, ಹಾಗಾಗಿ ಒಂದಷ್ಟು ನಿರಾಳವಾಗಿರೋರು, ಒಂದು ಒಳ್ಳೆ ಸುದ್ದಿನೇ ಬರುತ್ತೆ, ಏನೋ ಚೆನ್ನಾಗಿದ್ದಾರೆ ಅನ್ನೋ ನಂಬಿಕೆ ಇರೋದು.
0: ಅಂದ್ರೆ ಅವಾಗೆಲ್ಲ ಟೆಲಿಗ್ರಾಮ್ ಬರ್ತಾ ಇತ್ತು, ಪೋಸ್ಟ್ ಮ್ಯಾನ್ ಬರ್ತಾ ಇದ್ರು, ಪೋಸ್ಟ್ ಮ್ಯಾನ್ ಅಂದ್ರೆ ಲೆಟರ್ಸ್ ಬರ್ತಿದ್ರು, ಎರಡು ಬಿಟ್ರೆ ಬೇರೆ ಏನು ಇರ್ತಿರ್ಲಿಲ್ಲ. ಈಗ ಏನಿಲ್ಲ, ಟೆಲಿಗ್ರಾಮ್ ಮರ್ತೇ ಬಿಟ್ಟಿದ್ರೆ, ಪೋಸ್ಟ್ ಕೂಡ ಮರ್ತು ಬಿಟ್ಟಿದ್ರೆ, ಸಮ ಕೆಲವೊಂದ್ ಕಡೆ ಬರ್ಲೇಬೇಕಾದಂತ ಪರಿಸ್ಥಿತಿ ಇದೆ. ಸೊ ಹಾಗಾಗಿ ಪೋಸ್ಟ್ ಮ್ಯಾನ್ ನೆನಪಿಗೆ ಬರುತ್ತೆ. ಇತ್ತೀಚೆಗೆ ಎಲ್ಲಾ ಫೆಸಿಲಿಟೀಸ್ ಪ್ರತಿಯೊಂದು ಇದೆ, ಅಂಗೈನಲ್ಲೇ ಇದೆ, ಎಲ್ಲ ಪ್ರಪಂಚನೇ ನೋಡ್ತಾರೆ. ಆದ್ರೂ ಟೆನ್ಷನ್, ಆದ್ರೂ ನಮ್ ಕೆಲ್ಸ ಆಗ್ಲಿಲ್ಲ, ನಮ್ ಕೆಲ್ಸ ಆಗ್ಲಿಲ್ಲ ಅನ್ನೋದ್ರಲ್ಲೇ ಜೀವನ ಕಳೀತಾ ಇದೆ ಜನಗಳು. ಸೊ ಈ ರೀತಿ ಇದೆ, ಪ್ರತಿಯೊಂದು ಫ್ರಿಡ್ಜ್, ಫ್ಯಾನು, ಫೋನು, ಟಿವಿ, ಮಿಕ್ಸರ್, ಗ್ರೈಂಡರ್, ಏನೇನಿದ್ಯೋ ಎವ್ರಿಥಿಂಗ್ ಎಲ್ಲವೂ ಇದ್ರು ಮನುಷ್ಯನಿಗೆ ಟೆನ್ಷನ್ ಅನ್ನೋದು ಕಡಿಮೆ ಆಗೇ ಇಲ್ಲ. ಹಾಗ ನೋಡ್ಕೊಂಡ್ರೆ ನಮ್ ತಾತನ ಕಾಲ, ಮುತ್ತಾತನ ಕಾಲ ತುಂಬಾ ಚೆನ್ನಾಗಿತ್ತೇನೋ ಅಂತ ಅನ್ಸುತ್ತೆ. ಅಂದ್ರೆ ಅವಾಗ ನಡಿಗೆಯಲ್ಲೇ ಎಲ್ಲ ಕಡೆಗೂ ಹೋಗ್ತಾ ಇದ್ರು ಪಾಪ, ಅವ್ರಿಗೆ ಏನು ಬಸ್ ಫೆಸಿಲಿಟೀಸ್ ಅಷ್ಟಾಗಿ ಇರ್ತಾ ಇರ್ಲಿಲ್ಲ, ಕಾಲ್ನಡಿಗೆಯಲ್ಲಿ ಹೋಗ್ತಿದ್ರು. ಈಗ ಹಾಗಲ್ಲ, ಪ್ರತಿ ಒಂದ್ ಕಡೆಗೂ ನಮ್ಗೆ ಎಲ್ಲಾ ಫೆಸಿಲಿಟೀಸ್, ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಎಲ್ಲ ಇದೆ. ಆದ್ರೂ ಏನೋ ಒಂಥರ ಅಲಸ್ಯ, ಏನೋ ಒಂಥರ ಜಿಗುಪೆ, ಈ ತರ ನಮ್ಮ ಜೀವನ ಸಾಗ್ತಾ ಇದೆ ಅಂತಂದ್ರೆ ಹೇಳ್ಬೋದು. ಬಟ್ ಲೈಫ್ ಇಸ್ ಫುಲ್ ಆಫ್ ಟೆನ್ಷನ್ ಅಂತಂದು ಹೇಳ್ಬೋದು. ಕೆಲವು ಹ್ಯಾಪಿನೆಸ್ ಅನ್ನೋದು ಕಡಿಮೆ ಆಗ್ತಾ ಇದೆ, ಯಾವಾಗ್ಲೂ ಟೆನ್ಷನ್ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಸೊ ಈ ರೀತಿ ಇದೆ, ಇದನ್ನ ನಾವು ಸಮಾಜದಲ್ಲಿ ನಾವು ಏನು ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು ಅಂತ ನನಗೆ ಅನಿಸಿಕೆ. ಬಟ್ ನಾವು ಎಷ್ಟು ಮಟ್ಟಿಗೆ ಬದಲಾವಣೆ ಮಾಡ್ಕೋತೀವೋ ಗೊತ್ತಿಲ್ಲ ನನಗೆ.
1: ಹಿಂದೆಲ್ಲ ಯಾವ ತಂತ್ರಜ್ಞಾನ ಉಪಯೋಗಿಸ್ಕೊಳ್ದಲೇನೆ ನಮ್ ಕೆಲಸ ನಾವು ಮಾಡ್ಕೊಂಡ್ ಬಿಡ್ತಿದ್ವಿ, ಆರೋಗ್ಯವಾಗೂ ಕೂಡ ಇರ್ತಾ ಇದ್ವಿ. ಆದ್ರೆ ಈಗೆಲ್ಲ
0: ಚೆನ್ನಾಗಿತ್ತು. ನಮ್ಮ ಅಜ್ಜಿ ಕಾದಾಗ 100 ವರ್ಷದ ಮೇಲ್ಪಟ್ಟರು. ನಮ್ಮ ಅಜ್ಜ, ನಮ್ಮ ಯಜಮಾನರ ತಂದೆ, ಸಾರಿ ತಂದೆ, ಅಜ್ಜ 104 ವರ್ಷ ಬದುಕಿದ್ದಾರೆ ನೋಡಿ. 104 ವರ್ಷ ಬದುಕಿದ್ರು ಅಜ್ಜ
1: ನೋಡಿ,
0: ಮನೆ ಮನೆ ತೀರ್ಕೊಂಡ್ರು ಅವರು. ಹಿಂದಿನ ಕಾಲದ ಊಟನೇ ಬೇಕಾಗಿತ್ತು ಅವ್ರಿಗೆ, ನಮ್ಮ ಅಡಿಗೆನೆಲ್ಲ ಅವ್ರು ಇಷ್ಟ ಪಡ್ತಾ ಇರ್ಲಿಲ್ಲ, ಹಿಂದಿನ ಕಾಲದ ಅಡಿಗೆನೆ ಬೇಕಾಗಿತ್ತು. ಸೊ ಆ ರೀತಿ ಬದುಕಿದ್ರು. ಈಗ ಎಲ್ಲ ಟೆನ್ಷನ್ ನಲ್ಲಿ ಮುಳುಗೋಗ್ಬಿಟ್ಟಿದೆ ಸಮಾಜ ಎಲ್ಲ.
1: ಓಕೆ, ಖಂಡಿತವಾಗ್ಲೂ ತಂತ್ರಜ್ಞಾನ ಚೆನ್ನಾಗಿ ಬಳಸ್ಕೊಂಡು ಚೆನ್ನಾಗಿರೋದ್ರ ಕಡೆಗೆ ಯೋಚನೆ ಮಾಡ್ಬೇಕು.
0: ಬಹಳ ಚೆನ್ನಾಗಿ ಮಾಡ್ತಿದ್ರೆ ಬಿಡಿ, ಸಮಾಜದಲ್ಲಿ ನಾನಾಗ್ಲಿ, ಮತ್ತೊಬ್ಬರಾಗ್ಲಿ, ಮಗದಾಗ್ಲಿ, ಎಲ್ಲರೂ ತುಂಬಾ ಚೆನ್ನಾಗಿ ಬಳಸ್ಕೊಂತ ಇದಾರೆ. ಅದ್ರ ಜೊತೆಗೆ ಒಂಥರ ಎಲ್ಲೊಂದ್ ಟೆನ್ಷನ್, ಎಲ್ಲೊಂಥರ ಗಾಬರಿ ಗಾಬರಿ, ಏ ನಮ್ ಕೆಲ್ಸ ಆಗುತ್ತಾ ಇಲ್ಲೋ ಅಂತಂದ ಅನ್ನೋದು, ಮತ್ತೆ ನಮ್ ಸ್ಕೂಲ್ಗೆ ಮಕ್ಳಿಗೆ ಎಲ್ಲಿ ಸೇರಿಸ್ಬೇಕು ಅನ್ನೋದು. ಸೊ ಈ ರೀತಿ ಇದ್ರ ಮೇಲೆ ಡಿಪೆಂಡ್ ಆಗ್ತಾ ಇದೆ ಅಷ್ಟೇ, ಇದ್ರ ಮೇಲೆ ಅದ್ರ ಯೋಚನೆಗಳು ಜಾಸ್ತಿ ಆಗ್ತಾ ಇದೆ ಅಷ್ಟೇ. ಇನ್ನ ಇರೋಬ್ಬರ ಫೆಸಿಲಿಟೀಸ್ ಎಲ್ಲ ಬಳಸ್ಕೊಂತ ಇದಾರೆ ಜನ, ಎಲ್ಲೆಲ್ಲಿ ಸಿಕ್ಕುತ್ತಾ ಏನೇನ್ ಸಿಕ್ಕುತ್ತೆ ಎಲ್ಲ ಬಳಸ್ಕೊಂತ ಇದಾರೆ. ಬಟ್ ಮನೆಯಲ್ಲಿ ಅಥವಾ ಹೊರಗಡೆಗೆ ಮಾತ್ರ ಟೆನ್ಷನ್ ಮಾತ್ರ ಕಡಿಮೆ ಆಗಿಲ್ಲ ಯಾರಿಗೂ ಅಂತ ಹೇಳ್ಬೋದು.
1: ಓಕೆ ನಳಿನಿ ಅವರೇ, ಧನ್ಯವಾದ ನಿಮ್ಗೆ.
0: ಥ್ಯಾಂಕ್ ಯು.
2: ನಮ್ಮ ಮುಂದಿನ ಕರೆ. ಹಲೋ, ನಮಸ್ತೆ. ಹಲೋ
1: ಹಲೋ ನಮಸ್ತೆ. ಹಲೋ. ನಳಿನಿ ಅವ್ರು ಹೇಳೋ ಹಾಗೇನೆ
2: ಎಲ್ಲ ಅಂತ ಹೇಳ್ತಾ ಇದ್ರು,
1: ಬೆರಳ ತುದಿಯಲ್ಲಿ ಬಳಸೋ ಅಷ್ಟು ಹತ್ತಿರದಲ್ಲಿದೆ ಆದ್ರೂ ಕೂಡ ಒತ್ತಡಕ್ಕೊಳಗಾಗ್ತಿವಿ. ಅಸಹಜ ಅಲ್ವಾ ಇದು? ನಿಜವಾಗ್ಲೂ
2: ಒಂದೊಂದು ಅರ್ಧ ಗಂಟೆ ಅವಧಿಯಲ್ಲಿ ಒಂದು ಫೋನ್ ಕರೆಯಲ್ಲಿ ಅವರ ಒಂದು ಮಾನಸಿಕ ಏರಿಳಿತಗಳು ಜನರನ್ನ ಗಮನಿಸ್ತಾ ಇದ್ರೆ ಅರ್ಧ ಗಂಟೆ ಇದ್ದಂತ ಒಂದು ಖುಷಿ ಇನ್ನೊಂದ್ ಸ್ವಲ್ಪ ಇರಲ್ಲೇನೋ ಅನಿಸ್ತಾ ಇದೆ.
1: ಅದನ್ನೀಗ ಹೊಸ ಪರಿಭಾಷೆಯಲ್ಲಿ ಹೇಳೋದಾದ್ರೆ ಮೂಡ್ ಸ್ವಿಂಗ್ ಅಂತೇಳಿ ಹೇಳ್ತಾರೆ. ಕ್ಷಣ ಕ್ಷಣಕ್ಕೂ ಅವರ ಭಾವನೆಗಳು ಅಥವಾ ಅವರ ಒಂದು ಮೂಡ್ ಅನ್ನೋದು ಬದಲಾಗ್ತಾ.
2: ನಮ್ಮ ಕೇಳುಗರು ಏನಂತ ಇನ್ನು ಅಭಿಪ್ರಾಯ. ಹಲೋ ನಮಸ್ತೆ.
1: ಹಲೋ ನಮಸ್ತೆ.
2: ನಮಸ್ಕಾರ ರೀ. ನಮಸ್ಕಾರ, ಶ್ರೀಶೈಲ ತೇಲಿ ಅವರು ಮಾತಾಡ್ತಿದ್ದಾರೆ.
3: ಹೌದ್ ಸರ್, ನಾನು ಶ್ರೀಶೈಲ ತೇಲಿ ಮಾತಾಡ್ತಾ ಇದ್ದೀನಿ, ಬೆಳಗಾವಿ ಜಿಲ್ಲೆ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಸರ್.
2: ಇವತ್ತಿನ ವಿಷಯದ ಬಗ್ಗೆ ಗೊತ್ತಾಗಿದೆ ತೇಲಿ ಅವರೇ?
3: ಖಂಡಿತ ಸರ್, ಇವತ್ತು ಅಂತಾರಾಷ್ಟ್ರೀಯ ತಂತ್ರಜ್ಞಾನ ಒಂದು ದಿನದ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದೀರಿ, ರಾಷ್ಟ್ರೀಯ ತಂತ್ರಜ್ಞಾನ ಸಂದರ್ಭದಲ್ಲಿ ಬಹಳ ಖುಷಿ ಆಗ್ತದೆ. ಮೊದಲಿಗೆ ಒಂದು ಹೇಳ್ಬೇಕಂದ್ರೆ, ನಮ್ಮ ಆಕಾಶವಾಣಿ ಎಲ್ಲ ನಮ್ಮ ತಂತ್ರಜ್ಞಾನದ ಟೆಕ್ನಿಷಿಯನ್ ಗಳಿಗೆ ಅಥವಾ ಈ ತಾಂತ್ರಿಕ ವರ್ಗದ ವಿಭಾಗದವರಿಗೆ ಹಾಗೂ ನಿಮಗೂ ಕೂಡ ಒಂದು ಶುಭಾಶಯಗಳನ್ನ ತಿಳಿಸಲಿಕ್ಕೆ ಇಚ್ಛೆ ಪಡ್ತೇನೆ ಮೊದಲನೇದಾಗಿ.
1: ಓಕೆ, ಖಂಡಿತವಾಗ್ಲೂ ನಿಮ್ಮ ಶುಭಾಶಯ ಅವರನ್ನ ತಲುಪಿರುತ್ತೆ ತೇಲಿ ಅವರೇ. ಈ ಒಂದು ತಂತ್ರಜ್ಞಾನವನ್ನ ಯಾವ ರೀತಿ ಸದ್ಬಳಕೆ ಮಾಡ್ಕೋಬೇಕು ಅಂತ ಹೇಳ್ತೀರಾ?
3: ಖಂಡಿತ ಮೇಡಮ್, ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನ ಈಗ ನಾವು ರಾಷ್ಟ್ರ ಮಟ್ಟದಲ್ಲಿ ಏನ್ ಆಚರಿಸ್ತಾ ಇದ್ರಲ್ಲಿ ಅದೇ ಬಹಳಷ್ಟು ಒಂದು

0: ಹೆಮ್ಮೆಯ ಸಂಗತಿ ಆಗತ್ತೆ ಅಂದ್ರೆ, ಯಾಕಂದ್ರೆ ಈಗ ದೇಶದ ಒಂದು ವಿಜ್ಞಾನದ ವಿಷಯದ ಮಟ್ಟದಲ್ಲಿ ನೋಡಿದಾಗ ಪ್ರತಿ ವರ್ಷ ಕೂಡ ಒಂದು ಗಣನೀಯವಾಗಿ ಒಂದು ವಿಜ್ಞಾನವನ್ನ ತಂತ್ರಜ್ಞಾನವನ್ನ ಬಹಳ ಅಭಿವೃದ್ಧಿಪಡಿಸ್ತಾ ಬರ್ತಾ ಇದೆ. ಅದೇ ನಿಟ್ಟಿನಲ್ಲಿ ಕೂಡ ಈಗ ವಿದ್ಯಾರ್ಥಿಗಳಿಗೂ ಕೂಡ ಅಷ್ಟೇ ಒಂದು ಮೌಖಿಕವಾಗಿ ಅಥವಾ ಸಾಮೂಹಿಕವಾಗಿ ಅವರಿಗೆ ಒಂದು ಜ್ಞಾನಾರ್ಜನೆ ಮಾಡ್ಲಿಕ್ಕೆ ತಂತ್ರಜ್ಞಾನಕ್ಕೆ ಅವ್ರನ್ನು ಕೂಡ ಕರಿತಾ ಇದ್ದಾರೆ. ನಿಮ್ಮ ಇರ್ತಕ್ಕಂತ ಒಂದು ಪ್ರತಿಭೆಯನ್ನ ಅಥವಾ ನಿಮ್ಮಲ್ಲಿರ್ತಕ್ಕಂತ ಒಂದು ಕಲೆಯನ್ನ ತಂತ್ರಜ್ಞಾನ ಜೊತೆಗೆ ಒಂದು ನಮ್ಮ ಜೊತೆ ನೀವು ಕೈ ಜೋಡಿಸಿ ಅಂತ ಸಾಕಷ್ಟು ಒಂದು ಸಂದರ್ಭದಲ್ಲಿ ಕೇಳ್ತಾ ಇರ್ತೀರಿ ಮೇಡಮ್. ಮನೆಯಲ್ಲಿಯೇ ಒಂದು ವಿದ್ಯಾರ್ಥಿ ದಿಶೆಯಲ್ಲಿ ಅಂತ ತಂತ್ರಜ್ಞಾನ ವಿಷಯಗಳನ್ನ ನಾವು ಕಲಿಕೆಯ ಮುಖಾಂತರ ಪ್ರತಿ ದಿನ ನಾವು ಎಲ್ಲಿಂದ ಎಲ್ಲಿ ಆದ್ರೂ ಒಂದು ದಿನ ನಾವು ತಂತ್ರಜ್ಞಾನ ವಿಷಯಗಳನ್ನ ನೋಡ್ತಾ ಇರ್ತೀವಿ ಮನೆಯಲ್ಲಿ, ಅದನ್ನ ವಿದ್ಯಾರ್ಥಿಗಳನ್ನ ಸ್ವಲ್ಪ ಗಮನದಲ್ಲಿ ಕೊಡ್ಬೇಕಂತ ಒಂದು ನನ್ನ ಅಭಿಪ್ರಾಯ ಮೇಡಮ್.
1: ಓಕೆ, ಸಾಕಷ್ಟು ತಂತ್ರಜ್ಞಾನ ಮುಂದುವರೆದಿದೆ, ವಿದ್ಯಾರ್ಥಿಗಳು ತುಂಬಾ ಚೆನ್ನಾಗಿ ಬಳಸ್ಕೋಬೇಕು ಅಂತ ಹೇಳ್ತೀರಾ?
0: ಹೌದ್ರಿ ಮೇಡಮ್. ಮತ್ತೆ ಇನ್ನೊಂದು ವಿಷಯ ಏನೇಳ್ಬೇಕಂದ್ರೆ, ಈಗ ಶಾಲಾ ಮಟ್ಟದಲ್ಲಿ ಏನ್ ಮಾಡ್ತಾರೆ, ಜಾಸ್ತಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನ ಕಟ್ಟಿರ್ತಾರೆ. ಅದ್ರ ಜೊತೆ ಈ ತಂತ್ರಜ್ಞಾನ ಕಲಿಕೆ ಅಂತಕ್ಕಂತ ಒಂದು ಚಟುವಟಿಕೆ ಅಥವಾ ಒಂದು ಪಠ್ಯೇತರ ಪುಸ್ತಕಗಳನ್ನ ಅವ್ರಿಗೂ ಕೂಡ ಒಂದು ಎಬಿಲಿಟಿ ಆಗಿ ಕೊಟ್ರಿ ಮೇಡಮ್. ಸಾಕಷ್ಟು ಒಂದು ತಿಳುವಳಿಕೆ ಜ್ಞಾನ ಮುಂದೆ ಸಾಕಷ್ಟು ವಿದ್ಯಾರ್ಥಿಗಳು ಭಾಗವಹಿಸಬಹುದು ಒಂದು ಕಾರ್ಯಕ್ರಮದಲ್ಲಿ, ವಿಜ್ಞಾನ ವಿಷಯಕ್ಕಾಗಿ ಅಥವಾ ತಂತ್ರಜ್ಞಾನ ವಿಷಯಗಳಲ್ಲಿ.
1: ಖಂಡಿತವಾಗ್ಲು ಶಾಲಾ ಹಂತದಲ್ಲಿ ಆ ಒಂದು ಕಾರ್ಯವನ್ನ ಶಿಕ್ಷಕರು ಮತ್ತೆ ಇಲಾಖೆ ಅನ್ನೋದು ನಡೆಸ್ತಾನೆ ಇರುತ್ತೆ. ವಿದ್ಯಾರ್ಥಿಗಳಲ್ಲಿರುವಂತಹ ಪ್ರತಿಭೆಯನ್ನ ಹೊರತರ್ಲಿಕ್ಕೆ ಏನು ಅವಕಾಶ ಕೊಡಬೇಕು, ವೇದಿಕೆಯನ್ನ ಕಲ್ಪಿಸಬೇಕು, ಅದನ್ನ ಮಾಡ್ತಾ ಇರ್ತಾರೆ. ವಿದ್ಯಾರ್ಥಿಗಳು ಕೂಡ ಅದರಲ್ಲಿ ತೊಡಗಿಸ್ಕೊಳ್ತಾರೆ. ಹಾಗೆ ತೇಲಿಯವರೇ, ಹಲೋ, ಈ ಒಂದು ವಿಜ್ಞಾನ ಮತ್ತೆ ತಂತ್ರಜ್ಞಾನನ ನಮ್ಮ ಸಾಮಾನ್ಯ ಜನಜೀವನದಲ್ಲಿ ಬಳಸ್ಕೊಳ್ತೀವಿ ಅಲ್ವಾ, ಅದನ್ನ ಸದುಪಯೋಗ ಪಡಿಸ್ಕೊಳ್ಳೋದು ಬಹಳ ಮುಖ್ಯ ಆಗಿರುತ್ತೆ. ನಮಗೆ ಯಾವ ರೀತಿ ಅದನ್ನ ನಾವು ಬಳಸ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯ. ಒಂದು ಮಾಧ್ಯಮ ಕ್ಷೇತ್ರನೇ ಇರಬಹುದು,
2: ಡಿಸ್ಟರ್ಬೆನ್ಸ್ ಇರದೆ ಚೆನ್ನಾಗಿ ಮಾತಾಡಿದ್ರು ಶ್ರೀಶೈಲ ತೇಲಿಯವರು ಚಿಕ್ಕೋಡದಿಂದ ಕರೆ ಮಾಡಿ. ವಿದ್ಯಾರ್ಥಿಗಳ ದೃಷ್ಟಿಯಿಂದ ಕೂಡ ಒಳ್ಳೆ ಉತ್ತಮ ಮಾತುಗಳನ್ನು ಮಾತಾಡಿದ್ರು ಅವರು. ನಮ್ಮ ಮುಂದಿನ ಕರೆ, ಹಲೋ ನಮಸ್ತೆ.
3: ಹಲೋ ನಮಸ್ತೆ ಸರ್.
2: ನಮಸ್ತೆ, ಯಾರು ಮಾತಾಡ್ತಿರೋದು ಹೇಳಿ? ಹೊನ್ನೂರಲ್ಲಿ ಹನುಮಂತಾಪುರದಿಂದ ಮಾತಾಡಿ. ಹೊನ್ನೂರಲ್ಲಿ ಅವರೇ, ಇವತ್ತಿನ ವಿಷಯದ ಬಗ್ಗೆ ಏನಂತೀರಿ?
3: ಒಳ್ಳೆ ವಿಷಯ ತಗೊಂಡಿರಿ ಸರ್. ಈಗ ಯಾಕಂದ್ರೆ ನಮ್ಮ ಈಗಿನ ಕಾಲಕ್ಕೆ ನೋಡಿದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ತಂತ್ರಜ್ಞಾನ ಉಪಯೋಗ ಆಗ್ತಾ ಇದೆ ಸರ್.
2: ಹೌದು,
3: ಯಾಕಂದ್ರೆ ಮೊದ್ಲೆಲ್ಲ ಕಲ್ಲಿನ ಇಂದ ಬೆಂಕಿ ತೆಗಿತಿದ್ರು, ನೆಕ್ಸ್ಟ್ ಈಗ ಬೆಂಕಿ ಕಡ್ಡಿಗಳು ಬಂದು, ಅದು ಒಂದು ತಂತ್ರಜ್ಞಾನನೇ. ಆಮೇಲೆ ಈಗ ಎಐ ಅಂತ ಒಂದ್ ಬಂದಿದೆ ಸರ್, ಕೃತಕ ಬುದ್ಧಿಮತ್ತೆ ಅಂತ. ಮನುಷ್ಯನ್ನ ಬುದ್ಧಿನ ಮೇಲ್ಮಟ್ಟಕ್ಕೆ ತಗೊಂಡೋಗುವಂತ ಶಕ್ತಿ ಅದಕ್ಕಿದೆ ಸರ್. ಯಾಕಂದ್ರೆ ಮನುಷ್ಯ ಕಂಡಿಡಿದ್ದು ಮನುಷ್ಯನ್ನೇ ಮೀರಿಸುವಂತ ಬುದ್ಧಿ ಅದಕ್ಕಿದೆ ಸರ್.
2: ಹೌದು,
3: ಯಾಕಂದ್ರೆ ನಾವು ಒಂದು ಮೊದಲೆಲ್ಲ ವ್ಯವಸಾಯ ಮಾಡ್ಬೇಕಾದ ಈಗ ಹತ್ತಿ ಕಟ್ಕೊಂಡು ನೇಗಿಲ್ ಉಳಿತಿದ್ವಿ, ಆಮೇಲೆ ಉಳುಮೆ ಮಾಡ್ತಿದ್ವಿ, ನೆಕ್ಸ್ಟ್ ಫ್ಯಾಕ್ಟ್ರಿ ಬಂದ್ವು, ಆಮೇಲೆ ಮಹಿಳೆಯರು ಕೊಯ್ತಿದ್ರು. ಈ ಕೊಯ್ಯಕ್ಕೊಂದು ತಂತ್ರಜ್ಞಾನ ಅದು ಬಂದಿದೆ, ಮಿಷಿನ್ ಬಂದಿದೆ, ಆಮೇಲೆ ಕಣದಲ್ಲಿ ತುಳಿಸ್ತಿದ್ವಿ, ಮಿಷಿನ್ ಹಾಕೋದು ಬಂತು.
2: ಹೌದು,
3: ಈಗ ಮನುಷ್ಯನಿಗೆ ಪ್ರತಿ ಒಂದು ಕ್ಷೇತ್ರದಲ್ಲೂ ಬಹಳ ಸಹಾಯಕ ಆಗಿದೆ.
2: ಹೌದು,
3: ಅದನ್ನ ಅತಿಯಾಗಿ ಉಪಯೋಗಿಸಿ ನಾವೇನಾಗ್ತದೆ ಅಂದ್ರೆ ಮನುಷ್ಯನು ದೈಹಿಕ ಶಕ್ತಿ ಕಮ್ಮಿ ಆಗ್ತದೆ ಅಂತ ನನ್ನ ಅನಿಸಿಕೆ.
2: ಅಂದ್ರೆ ದೈಹಿಕ ಒಂದು ಆರೋಗ್ಯ ಕುಂದುಂಟಾಗುತ್ತೆ ಅಂತ. ಯಾಕಂದ್ರೆ ಯಾವ ಅಂಗವನ್ನ ನಾವು ಬಳಸ್ತೀವಿ, ಆ ಅಂಗಾಂಗದ ಬಗ್ಗೆ ಶಕ್ತಿ ಅಥವಾ ಮಾನಸಿಕವಾಗಿ ಒಂದು ನಮ್ಮ ಮೆದುಳು ಶಕ್ತಿ ಆಗಿರ್ಲಿ, ಇದೆಲ್ಲದೂ ಕೂಡ ದ್ವಿಗುಣ ಆಗ್ತಿರುತ್ತೆ.
1: ಆದ್ರೆ ಹೊನ್ನೂರಲ್ಲಿ ಅವರೇ, ತಂತ್ರಜ್ಞಾನ ಬಂದು ನಮ್ಮ ಕೆಲಸವನ್ನ ಸುಲಭ ಮಾಡಿರೋದಂತೂ ನಿಜ. ಆದ್ರೆ ಆ ತಂತ್ರಜ್ಞಾನ ನಾವ್ ಎಲ್ಲಿ ಬಳಸ್ಬೇಕು ಅಲ್ಲಿ ಬಳಸ್ಬೇಕು ಅಲ್ವಾ? ನಮಗೆ ಸಾಮರ್ಥ್ಯ ಇದೆ, ಶಕ್ತಿ ಇದೆ.
3: ಏನಾಗಿದೆ ಅಂದ್ರೆ ಮೊದ್ಲು ನಮಗೆ ಗೊತ್ತಿದ್ದಿಲ್ಲ, ಆಗ ಮಳೆ ಯಾವಾಗ ಬರುತ್ತೆ, ಬಿರುಗಾಳಿ ಯಾವಾಗ ಬರುತ್ತೆ, ಚಂಡಮಾರುತ ಯಾವಾಗ ಬರುತ್ತೆ, ಇದ್ಯಾವ್ದು ಗೊತ್ತಿದ್ದಿಲ್ಲ. ಅವಾಗ ಏನಪ್ಪ ಅಂದ್ರೆ ಬಂದದ್ದು ಅನುಭವಿಸ್ಕೊಂಡು ಹೋಗನು ಅವಾಗೆಲ್ಲ, ರೈತರು ಆಗ್ಲಿ ಪ್ರತಿಯೊಬ್ಬರು ಆಗ್ಲಿ. ಈಗ ಪ್ರತಿಯೊಂದು ನಮಗೆ ಮೊಬೈಲ್ ಮೆಸೇಜ್ ಬರುತ್ತೆ, ಅದು ಈ ತರ ಆಗುತ್ತೆ, ಒಂದು ವಾರದ ಮುಂಚೆನೆ ಬರುತ್ತೆ. ಈಗ ಮಳೆ ಆಗುತ್ತೆ, ಇಲ್ಲ ಬಿಸಿಲು ಬರುತ್ತೆ, ಇಲ್ಲ ಬಿಸಿಗಾಳಿ ಆಗುತ್ತೆ. ತಂತ್ರಜ್ಞಾನ ಬಹಳ ಮುಂದಿದೆ ಮೇಡಮ್.
2: ಇಷ್ಟೊಂದು ಉಪಯೋಗಕಾರಿ ಅಲ್ವಾ ಹನ್ನೂರಲ್ಲಿ ಅವರೇ ಇದು? ಯಾಕಂದ್ರೆ ಯಾರಾದ್ರೂ ಈಗ ರೈತರಿಗೆ ಎಷ್ಟು ಅನುಕೂಲ ಅಂತ ಹೇಳಿದ್ರೆ, ಅವರ ಒಕ್ಕಣೆ ಮಾಡ್ಲಿಕ್ಕೆ ಫಸಲುಗಳು ಅಥವಾ ದವಸ ಧಾನ್ಯಗಳನ್ನ ಹರಡ್ಕೊಂಡಿರ್ತಾರೆ. ಇವತ್ತು ಮಳೆ ಬರುತ್ತೆ ಅನ್ನೋ ನಿರೀಕ್ಷೆ ಇದ್ದಾಗ ತಕ್ಷಣ ಅವುಗಳನ್ನ ಪ್ಯಾಕಿಂಗ್ ಮಾಡಿ ಸುರಕ್ಷಿತವಾಗಿ ಇಡ್ಲಿಕ್ಕೆ ಬಹಳ ತಂತ್ರಜ್ಞಾನದ.
1: ಹಾಗೆ ಸಮುದ್ರದಲ್ಲಿ
2: ಹೇಳಿ ಹೇಳಿ ಚುಟುಕನ್ನ ಹೇಳ್ತೀರಂದ್ರೆ ಹೇಳಿ.
3: ಆದರೂ ನೆನಪಿರಲಿ, ತಂತ್ರಜ್ಞಾನ ನಮ್ಮ ಸೇವಕ, ಯಜಮಾನನಲ್ಲ. ಮೊಬೈಲ್ ನಲ್ಲಿ ಮುಳುಗಿ ಅಮ್ಮನ ಮುಖ ನೋಡೋದು ಮರೆಯಬೇಡ. ಗೂಗಲ್ ನಲ್ಲಿ ಎಲ್ಲಾ ಸಿಗುವುದು ಆದರೆ

0: ಪ್ರೀತಿ ಸಿಗುವುದಿಲ್ಲ. ಕೇಳಿ ನಾನು
1: ಎರಡು ಸಾಲುಗಳಾದ್ರೂ ಬಹಳ ಸ್ಪಷ್ಟವಾಗಿ ತುಂಬಾ ಚೆನ್ನಾಗಿ ಬರ್ದಿದ್ರಿ ಹೊನ್ನೂರಲ್ಲಿ ಅವರೇ, ಕರೆ ಮಾಡಿ ಮಾತಾಡಿದ್ದಕ್ಕಾಗಿ ಧನ್ಯವಾದಗಳು ತಮಗೆ.
0: ಧನ್ಯವಾದ ಸರ್, ಧನ್ಯವಾದ.
2: ಓಕೆ, ಇವ್ರು ಹೇಳೋ ಹಾಗೇನೆ ಸಾಕಷ್ಟು ಅನುಕೂಲಗಳಿದೆ, ಆದ್ರೆ ಅದರಿಂದ ದೈಹಿಕವಾಗಿ ನಮಗೆ ಸಮಸ್ಯೆ ಉಂಟಾಗುತ್ತೆ ಅಂತ ಹೇಳಿದ್ರು. ಆದ್ರೆ ಎಲ್ಲಿ ಅದನ್ನ ಬಳಸಬೇಕೋ ಅಲ್ಲಿ ಬಳಸಬೇಕಾಗುತ್ತೆ. ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಿ, ಮೆಟ್ಲು ಹತ್ತು ಹೋಗುವಷ್ಟು ಸಾಮರ್ಥ್ಯ ಇದ್ರೂ ಕೂಡ ಲಿಫ್ಟ್ ನ ಬಳಸ್ತೀವಿ ಅಲ್ವಾ, ಅದು ನಮ್ಮ ಸೋಮಾರಿತನ. ಅಲ್ಲಿ ನಾವು ನಮ್ಮ ದೈಹಿಕ ಕ್ಷಮತೆಯನ್ನ ತೋರಿಸಿದ್ರೆ ನಮ್ಮ ಆರೋಗ್ಯ ಕೂಡ ಉತ್ತಮವಾಗಿ.
1: ಅಲ್ಲಿ ಸೋಮಾರಿತನವನ್ನ ತೋರಿಸಿ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳನ್ನು ಬೀರಿದಾಗ ವೈದ್ಯರು ಅಥವಾ ಬೇರೆ ರೀತಿಯಾದ ನಮಗೆ ಸಲಹೆಗಳನ್ನು ಕೊಟ್ಟಾಗ ನೀವು ವಾಕ್ ಮಾಡಿ.
2: ಹೌದು, ಅಂದ್ರೆ ಅದನ್ನ ನಾವು ತಂತ್ರಜ್ಞಾನದ ಮೇಲೆ ಹೇಳಲಿಕ್ಕೆ ಆಗೋದಿಲ್ಲ. ಅದಿರೋದು ನಮ್ಮ ಕೆಲಸವನ್ನ ಸರಳೀಕರಣಗೊಳಿಸೋದಕ್ಕೇನೆ ಇರಬಹುದು, ಆದ್ರೆ ಅದನ್ನ ಹೇಗೆ ಉಪಯೋಗಿಸ್ಬೇಕು ಅನ್ನೋದು ನಮಗೆ ಬಿಟ್ಟಿದ್ದಾಗಿರುತ್ತೆ. ಹೀಗೆ ಸಾಕಷ್ಟು ವಿಷಯಗಳನ್ನ ಹೇಳಬಹುದು ಬಸವರಾಜ.
1: ನಮ್ಮ ಶ್ರೋತೃಗಳು ಕೂಡ ಅವರ ಯೋಚನಾ ಲಹರಿಗೆ ಬಿಟ್ಟಿದ್ದೀವಿ ವಿಷಯವನ್ನ.
2: ಹೌದು,
1: ಯಾಕೆಂದ್ರೆ ಅವರ ಕರೆಗಳನ್ನ ಮಾಡಬಹುದು.
2: ಹಲೋ, ನಮಸ್ತೆ.
0: ಹಲೋ, ನಮಸ್ತೆ ಮೇಡಮ್.
2: ನಮಸ್ತೆ, ನಿಮ್ಮ ಹೆಸರು?
0: ಗಿರೀಶ್ ಅಂತ ಮೇಡಮ್, ನಾನು ಗಾರಹಟ್ಟಿಯಿಂದ.
2: ಓಕೆ ಗಿರೀಶ್ ಅವರು, ಮಾತಾಡಿ ಗಿರೀಶ್ ಅವರೇ.
0: ಮೇಡಮ್, ಇಲ್ಲ, ತಂತ್ರಜ್ಞಾನ ಬಂದಿರೋದು ಒಂದು ಹಂತದಲ್ಲಿ ಉಪಯೋಗನೇ ಮೇಡಮ್. ಯಾಕೆ ಅಂದ್ರೆ ನಾವು ಯಾವ್ದೋ ಒಂದು ಹಳ್ಳಿಗೆ ಹೋಗಿರ್ತೀವಿ ಇಲ್ಲ ಸಿಟಿಗೆ ಹೋಗಿರ್ತೀವಿ, ಕೆಲವ್ರ ಮನೆ ನಾವು ಫಸ್ಟ್ ಟೈಮ್ ಹೋಗ್ತಿರೋದು, ಅವ್ರ ಮನೆ ಗೊತ್ತಿರಲ್ಲ ಅಂದಾಗ ಈ ಮ್ಯಾಪ್ಗಳು ಇವು ಆನ್ ಮಾಡ್ಕೊಂಡು ಅದನ್ನ ಸುಲಭವಾಗಿ ಹುಡುಕಬಹುದು.
2: ಹೌದು, ಲೊಕೇಶನ್ ಶೇರ್ ಅಂತ ಹೇಳಿ ಮಾಡ್ಕೊಂಡ್ರೆ ಆರಾಮಾಗಿ ಅವರ ಮನೆ ಹತ್ರ ಹೋಗಿ ಇಳಿತೀವಿ.
0: ಹೌದು ಮೇಡಮ್. ಮತ್ತೆ ನಮ್ಗೆ ವಾಹನಗಳ ಸೌಲಭ್ಯ ಗೊತ್ತಾಗಲ್ಲ ಅಂದ್ರೆ ಫೋನ್ ಮಾಡಿ ಆಟೋನೋ ಕ್ಯಾಬೋ ಏನೋ ಬುಕ್ ಮಾಡ್ಕೊಂಡು ಆ ಅಡ್ರೆಸ್ಗೆ ನೇರವಾಗಿ ಹೋಗ್ಬಿಡ್ಬಹುದು. ಅದೊಂದು ತಂತ್ರಜ್ಞಾನ ಚೆನ್ನಾಗಿದೆ ಮೇಡಮ್ ಉಪಯೋಗಿಸ್ಕೊಳ್ಳಿಕ್ಕೆ.
2: ಓಕೆ, ಖಂಡಿತ ಸಾಕಷ್ಟು ತಂತ್ರಜ್ಞಾನಗಳಲ್ಲಿ ಅದು ಒಂದು ಕೂಡ.
0: ಆದ್ರೆ AI ಅಂತ ಒಂದು ನಾವು ಸಾಹಿತ್ಯ ಕೊಟ್ರೆ ಅದೇ ಮ್ಯೂಸಿಕ್ ಮಾಡಿ ಅದೇ ಹಾಡು ಮಾಡಿ ಅದೇ ಹಾಡು ಹಾಡನ್ನು ಕೂಡ ಸಿಂಗಿಂಗ್ ಮಾಡಿ ಕಲಿಸುವಂತ ಒಂದು ಇದಿದೆ. ಅದರಿಂದ ಸ್ವಲ್ಪ ಕಲಾವಿದರುಗಳಿಗೆ ಸಂಗೀತಗಾರರಿಗೆ ಏನಾದ್ರೂ ತೊಂದರೆ ಆಗ್ಬೋದೇನೋ ಅಂತ ನನ್ನ ಅನಿಸಿಕೆ. ಇದ್ರ ಬಗ್ಗೆ ನೀವೇನಾದ್ರೂ ಹೇಳ್ತೀರಾ ಮೇಡಮ್?
2: ಖಂಡಿತ, ಒಂದಷ್ಟು ಸಹಾಯನೂ ಇರುತ್ತೆ,
1: ಸಾಧಕ ಬಾಧಕಗಳು ಖಂಡಿತ
2: ಇದ್ದೇ ಇರುತ್ತೆ, ಬಳಸ್ಕೊಳ್ಳೋ ರೀತಿನಲ್ಲಿ ಇರುವಂತದ್ದು. ಮೊದಲೆಲ್ಲ ನೀವ್ ಹೇಳೋ ಹಾಗೇನೆ ಕಲಾವಿದರು ತುಂಬಾ ಶ್ರಮ ವಹಿಸಿ ಸಾಹಿತ್ಯ ರಚಿಸಿ ಅದಕ್ಕೆ ಸಂಗೀತ
1: ಬೇರೆ ಬೇರೆ ವಾದ್ಯಗಳನ್ನು ನುಡಿಸೋ ಅಗತ್ಯ ಇತ್ತು. ಆದ್ರೆ ಇವತ್ತು ಒಂದೇ ಒಂದು ಒಂದು ಮೆಷಿನ್ಸ್ ಇಂದ ಹಲವು ವಾದ್ಯಗಳ ಸಂಗೀತವನ್ನು ಹೊರಹೊಮ್ಮಿಸುವಂತಹ ಒಂದು ತಾಂತ್ರಿಕತೆ ನಮ್ಮಲ್ಲಿ ಇದೆ.
2: ಖಂಡಿತ, ಆದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿದೆ ಅಲ್ವಾ ಗಿರೀಶ್ ಅವರೇ, ಅದಕ್ಕೆ ನಾವು ಏನ್ ಫೀಡ್ ಮಾಡಿರ್ತೀವಲ್ವಾ ಅದು ಬರುತ್ತೆ ಮಾಹಿತಿಯಾಗಿ. ಹಾಗಾಗಿ ಒಬ್ಬ ಕಲಾವಿದ ಹೊಸದನ್ನ ಸೃಷ್ಟಿಸ್ತಾನೆ ಅಂದ್ರೆ ಖಂಡಿತ ಅದು ಆ ಕಲಾವಿದನದ್ದೇ ಆಗಿರುತ್ತೆ. AI ತಂತ್ರಜ್ಞಾನದಾಗೋಕೆ ಸಾಧ್ಯ ಇಲ್ಲ. AI ಅಲ್ಲಿ ನಾವು ಫೀಡ್ ಮಾಡಿರೋದು ಮಾತ್ರ ನಾವು ತಿಳಿತಾ ಹೋಗ್ತೀವಿ.
1: ಆದ್ರೂ ಕೂಡ ನಾವು ಕಲಾವಿದರನ್ನ ಪೋಷಿಸುವ ದೃಷ್ಟಿಯಿಂದ ಅಥವಾ ನಮ್ಮ ಎಲ್ಲರೂ ಕೂಡ ಒಂದು ತಲತಲಾಂತರಗಳಿಂದ ಈ ಒಂದು ಕಲೆಗಳನ್ನ ನಂಬಿಕೊಂಡು ಜೀವನ ಮಾಡ್ತಿದ್ದಾರೆ, ಅವರ ಒಂದು ಜೀವನಕ್ಕೆ ಧಕ್ಕೆ ಬಾರದಂತೆ ನಡೆದುಕೊಳ್ಬೇಕಾದ ನಮ್ಮ ಸಮಾಜದ ಕರ್ತವ್ಯ.
2: ಖಂಡಿತ, ಹೌದು.
1: ಚೆನ್ನಾಗಿ ಮಾತಾಡಿದ್ರಿ ಗಿರೀಶ್ ಅವರೇ,
2: ಒಂದು ಅಪಾಯಕಾರಿ ವಿಷಯವನ್ನು ಕೂಡ ತಿಳಿಸಿದ್ರೆ ನೀವು. ಹೌದು, ಅದ್ರ ಬಗ್ಗೆ ಕೂಡ ಎಚ್ಚರಿಕೆ ಇರಬೇಕಾಗುತ್ತೆ.
1: ನಮ್ಮ ಚಿತ್ರದುರ್ಗದ ಗಾರೆಹಟ್ಟಿಯಲ್ಲಿ ಕೇಳ್ತಾ ಇದ್ದಾರೆ ರೇಡಿಯೋ ಕಾರ್ಯಕ್ರಮವನ್ನು. ಧನ್ಯವಾದಗಳು ಗಿರೀಶ್ ಅವರೇ. ಹಲೋ, ನಮಸ್ತೆ.
0: ನಮಸ್ತೆ.
2: ನಮಸ್ತೆ, ನಿಮ್ ಹೆಸರು?
0: ವೀರೇಶ್ ಅಂತ, ಚಿತ್ರದುರ್ಗದಿಂದ.
2: ಓಕೆ ವೀರೇಶ್ ಅವರೇ, ಮಾತಾಡಿ.
0: ನಾವು ಈ ಚಿಕ್ಕ ಮಕ್ಕಳು ಇವಾಗ ತಿಂಡಿಸ್ತಾಗೆ ತಾಯಿ ಮಾಡಿಲ್ಲ ಅಲ್ಲಿ ಅಷ್ಟೊಂದು ಬೆಳೆಯಕ್ಕೂ ಟೈಮ್ ಇಲ್ಲ ಮೇಡಮ್. ಇವಾಗ ಒಂದು ಹುಟ್ಟಿದ ಪಾಪು ಒಂದು 6 ತಿಂಗಳು ಆಯ್ತು ಅಂದ್ರೆ ಇವಾಗ ಅಲ್ಲಿಂದ ಬೇರ್ಪಡಿಸಕ್ ಅವಲೇ ಇಷ್ಟಪಡ್ತಾರೆ. ಈ ತಿರ್ಗಾ ನಮ್ಗೆ ಏನೇ ಒಂದು ಇದ್ರೂ ತಾಯಿ ಹತ್ರ ಒಂದ್ 5-6 ವರ್ಷ ಬೆಳೆಯುವಂತ ಮಕ್ಳು ಮುಂಚೆ ಇದ್ರು. ಇವಾಗ 1 ವರ್ಷ ಆಯ್ತು ಅಂದ್ರೆ ಅವಾಗ್ಲೇನೆ ತಾಯಿಗೂ ಮಗುಗೂ ಜಾಸ್ತಿ ಅಟ್ಯಾಚ್ಮೆಂಟ್ಗಳು ಇರಲ್ಲ. ಈ ಪ್ರಕೃತಿ ಬಂದು ತಂದೆ ನಮ್ಗೆ ಎಲ್ಲ ಜಾತ್ರೆಗೆ ಅದಕ್ಕೆ ನಮ್ಗೆ ವಿಶೇಷವಾಗಿ ಕರ್ಕೊಂಡು ಹೋಗೋರು ಮಾಡೋರು ಎಲ್ಲ ಇದನ್ ಮಾಡೋರು, ಅದು ತಂದೆಯಿಂದ ಸಿಕ್ಕಿದ್ದಂತ ಲಾಭ. ಇವೆರಡನ್ನ ದೂರ ಮಾಡಿಕೊಂಡು ನಮ್ಮ ಮೊಬೈಲ್ ಕೈ ಕೊಟ್ಬಿಟ್ಟು ಪ್ರಪಂಚನೇ ನಮಗೆ ಹತ್ರ ಮಾಡಿಬಿಟ್ಟಿದ್ದಾರೆ. ಈಗ ಏನ್ ಬೇಕು ಎಲ್ಲ ನೋಡ್ಕೋಬಹುದು ಇದ್ರಲ್ಲಿ ಅಂತಂದ್ರೆ.
2: ಎಲ್ಲಿಗೂ ಹೋಗೋದ್ ಬೇಡ, ಕೂತಲ್ಲೇ ನೋಡಿ ಅಂತ.
0: ಎಲ್ಲ ನೋಡ್ಬೋದು ಅಂತಂದ್ರೆ ಇವಾಗ ನಾವು ಪ್ರಕೃತಿ ಆನಂದ ಪಡಲ್ಲ, ಪ್ರಕೃತಿನ ನೋಡ್ತೀವಿ ಅಷ್ಟೇ. ತಾಯಿ ಹತ್ರ ನಾವು ಕುತ್ಕೊಂಡು ಒಂದು ಕೈ ತುತ್ತು ಆಗ್ಲಿ ಇನ್ನೊಂದಾಗ್ಲಿ ನಾವು ಪ್ರೀತಿಯಿಂದ ನಾವು ಸ್ಪರ್ಶ ಮಾಡ್ಕೊಂಡು ಉಣ್ಣಲ್ಲ. ನಮ್ಗೆ ಏನ್ ಬೇಕೋ ಅದನ್ನ ಆರ್ಡರ್ ಮಾಡ್ಕೊಂಡು ಹೊರಗಡೆಯಿಂದ ತರ್ಸ್ಕೊಂಡು ಊಟ ಮಾಡ್ತೀವಿ. ತಿರ್ಗಾ ಇನ್ನೊಂದ್ ಏನಂತ

0: ಅಂತಾನು ಅಂದ್ರೆ ನಾವು ತಿಳ್ಕೊಳ್ಳೋ ಒಂದು ಸಣ್ಣ ವಯಸ್ಸಿನಲ್ಲಿ ಏನ್ ತಿಳ್ಕೊಂತಿದ್ವೋ ಅಷ್ಟೇ ತಿಳ್ಕೊಂತಿದ್ವಿ, ದೊಡ್ಡ ವಯಸ್ಸಿನಲ್ಲಿ ಬಂದಾಗ ಏನ್ ತಿಳ್ಕೊಬೇಕು ಅದ್ ತಿಳ್ಕೊಂತಿದ್ವಿ. ಇವಾಗ ಅತೀ ಸಣ್ಣ ವಯಸ್ಸಿನಲ್ಲೂ ದೊಡ್ಡ ತಂಡಕ್ಕೆ ತಿಳ್ಕೊಳಕ್ ಇಷ್ಟ ಪಡ್ತೀವಿ. ತಿರ್ಗಾ ಜೀವನ ಬರ್ತಾ ಬರ್ತಾ ನನಗಿಷ್ಟೇನಪ್ಪ ಇದು ಏನಂತ ಆನಂದ ಸಿಗಲ್ಲ ಅನ್ನೋದಕ್ಕೆ ಯಾರ ಬಾಯಗನ್ನ ಕೇಳ್ರಿ, ಒಂದ್ 35-40 ವರ್ಷ ಆಗೈತೆ ಅಂದ್ರೆ ಏ ಯಾಕೆ ಜೀವನ ಅಂತಾರೆ, ಏನು ಆನಂದ ಜೀವನ ಅಂತಂದು ಹೇಳಕ್ಕೆ ಸಾಧ್ಯವಿಲ್ಲ. ಪ್ರಪಂಚನ ಹತ್ತಿರದಿಂದ ನೋಡಿದಾರೆ ಇಲ್ಲ ಅನ್ನಲ್ಲ, ಆದ್ರೆ ಆನಂದಿಸಿಲ್ಲ ಅಂತಂದ್ರೆ ನಮ್ಮ ಒಂದು ಅನಿಸಿಕೆ
1: ನಡವೆ. ತಂತ್ರಜ್ಞಾನದಿಂದ ಎಲ್ಲ ಸುಲಭ ಆಗಿದೆ, ಆದ್ರೆ ಅದು ಮನಸ್ಸಿಗೆ ಸಂತೋಷ ಕೊಡ್ತಾ ಇಲ್ಲ ಅಂತ ಹೇಳ್ತಿದ್ದೀರ.
0: ಆನಂದಿಸಿಲ್ಲ, ನೋಡಿದಾರೆ ಎಲ್ಲ ಅನ್ಭವಿಸಿದ್ದಾರೆ, ಆದ್ರೆ ಆನಂದಿಸಿಲ್ಲ ಅಂತಂದ ನಮ್ಮ ಒಂದು ಅನಿಸಿಕೆ.
1: ಖಂಡಿತ. ಓಕೆ ವೀರೇಶ್ ಅವರೇ, ಧನ್ಯವಾದ ನಿಮ್ಗೆ.
2: ಕಾವ್ಯ, ವೀರೇಶ್ ಅವರ ಒಂದು ಅನಿಸಿಕೆಯಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಒಂದು ಬಾಂಧವ್ಯದ ಒಂದು ನಂಟನ್ನ ಅವರು ಹಿಂದಿಂದ ಮಾತಾಡ್ತಾ ಇದ್ರು ನೆನಪಿಸ್ಕೊಂಡು. ಯಾಕಂದ್ರೆ ತಂತ್ರಜ್ಞಾನದಿಂದ ನಾವು ಎಲ್ಲ ಒಂದು ಮಕ್ಕಳಿಗೆ ಅಥವಾ ನಮ್ಮ ಸಂಬಂಧದ ನಡುವೆ ಇವುಗಳನ್ನ ಹಂಚ್ಕೊಳಕ್ ಸಾಧ್ಯವಿಲ್ಲ. ಬಂದ ಮನೆಗೆ ಅತಿಥಿಗಳು ಬಂದ ತಕ್ಷಣ ಟಿ ವಿ ಹಾಕಿ ಕೈಬಿಟ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಏನೋ ಒಂದು ಅಡುಗೆ ತಯಾರು ಮಾಡೋದು ಅಥವಾ ಬೇರೆ ಅವ್ರದ್ದು ವಿಚಾರಗಳನ್ನ ಫೋನಲ್ಲಿ ಮಾತಾಡ್ಕೊಳ್ತಾ ಕುತ್ಕೊಳ್ಳೋದು.
1: ಹಾಗೆ ಇವ್ರು ಇನ್ನೊಂದು ವಿಷಯ ಹೇಳಿದ್ರು, ಏನು ವಯಸ್ಸಿಗೆ ಅನುಗುಣವಾಗಿ ಅನುಭವ ಅನ್ನೋದಿರುತ್ತೆ, ಆದ್ರೆ ಈಗಿನ ಕಾಲಘಟ್ಟದಲ್ಲಿ ಅದು ಜಾಸ್ತಿನೇ ಸಿಗ್ತಾ ಇದೆ.
2: ಹೌದು, ಬೇಕಾದಕ್ಕಿಂತ ಹೆಚ್ಚಾಗಿ ತಿಳಿದುಕೊಳ್ಳೋದು ಅಥವಾ ಅದರ ಅವಶ್ಯಕತೆ ಇಲ್ಲದೆ ಅವರಿಗೆ ಜಾಬ್ ಅಪರ್ಚುನಿಟೀಸ್ ಕೂಡ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ.
1: ಮಕ್ಕಳು ಮಕ್ಕಳಾಗಿರೋದಲ್ಲೇನೆ ಆ ಒಂದು ಹಂತದಲ್ಲಿನೇ ದೊಡ್ಡವರಾಗಿ ವರ್ತಿಸುವಂತಹ ಕಾಲಘಟ್ಟ ಇದಾಗಿದೆ.
2: ಅವ್ರ ಮಾತುಗಳಲ್ಲೂ ಕೂಡ ಅದನ್ನ ಗಮನಿಸಬಹುದು.
1: ತಿಳುವಳಿಕೆ ಹೆಚ್ಚಾಗಿದೆ, ಆದ್ರೆ ಅನುಭವದಿಂದ ಬಂದ ತಿಳುವಳಿಕೆ ಅಲ್ಲ ಅದು. ಹೀಗೆ ನೋಡಿ ಕೇಳಿ ಎಲ್ಲೋ ಕಲಿತದ್ದನ್ನ ಅವರು ಬಳಸ್ತಾರೆ ಅಷ್ಟೇನೆ, ಆದ್ರೆ ಅನುಭವದಿಂದ ಬರುವಂತಹ ಮಾತುಗಳಾಗ್ಲಿ ಒಂದು ಕಲಿಕೆ ಆಗ್ಲಿ ಬಹಳ ಶ್ರೇಷ್ಠವಾಗಿರುತ್ತೆ. ವೀರೇಶ್ ಅವ್ರು ಹೇಳಿರೋದ್ರಲ್ಲಿ ಆ ಅಭಿಪ್ರಾಯವನ್ನ ಕಾಣಬಹುದು.
2: ಖಂಡಿತ,
1: ಮಕ್ಕಳಿಗೆ ವಯಸ್ಸಿಗೆ ಅನುಗುಣವಾಗಿ ಆಗುವಂತಹ ಅನುಭವ ಇರುತ್ತಲ್ಲ ಅದು ಬಹಳ ಒಳ್ಳೇದು. ಅದನ್ನ ಹೊರತುಪಡಿಸಿ ಕೇವಲ ಮೊಬೈಲ್ ಅಲ್ಲಿ ಬರೋ ಮಾಹಿತಿಯನ್ನ ಆಧರಿಸಿ ಅವರು ತಿಳಿದುಕೊಳ್ಳೋದು ಅಷ್ಟು ಸೂಕ್ತವಾಗಿರಲ್ಲ.
2: ಅದನ್ನ ಸದ್ಬಳಕೆ ಅನ್ನೋ ವಿಷಯಕ್ಕೆ ತಕ್ಕಾಗಿ ಅವರು ಸೂಕ್ತವಾದ ಒಂದು ಅನಿಸಿಕೆಯನ್ನ ವ್ಯಕ್ತಪಡಿಸಿದಾಗ ನಮ್ಮ ಶ್ರೋತೃಗಳು ಕೂಡ ಅವರು ಅನೇಕ ರೀತಿಯಲ್ಲಿ ಯೋಚನೆ ಮಾಡಿದಾಗ, ವಿವಿಧ ದಿಕ್ಕುಗಳಲ್ಲಿ ಯೋಚನೆ ಮಾಡಿದಾಗ ಅದಕ್ಕೊಂದು ಅನೇಕ ಅನಿಸಿಕೆಗಳನ್ನು ಮಾತನಾಡಬಹುದು. ಅವರು ಕರೆ ಮಾಡಲಿಕ್ಕೆ ಬಳಸಬಹುದಾದ ನಿಲಯದ ಸಂಖ್ಯೆಗಳು 9444826272, ಇನ್ನೊಂದು ಮೊಬೈಲ್ ಸಂಖ್ಯೆ 9141997272. ಎರಡು ಕನಸು ಚಿತ್ರದ ಗೀತೆಯನ್ನು ಕೇಳ್ಕೊಂಡು ಬರೋಣ.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ 102.6 ಮೆಗಾಹರ್ಟ್ಸ್ಗಳಲ್ಲಿ ಹಲೋ ಕೇಳುಗರೆ, ನಮ್ಮ ವಿಷಯಕ್ಕೆ ನಿಮ್ಮ ಮಾತು ನೇರ ಫೋನಿನ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ಎಫ್ಎಂ ಸಮಯ 10:25 ಕೇಳುಗರೆ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ವಿಷಯದ ಬಗ್ಗೆ ನಮ್ಮ ಅನೇಕ ಶ್ರೋತೃಗಳು ಕರೆ ಮಾಡ್ತಾ ಇದ್ದಾರೆ. ರಾಷ್ಟ್ರೀಯ ತಂತ್ರಜ್ಞಾನ ದಿನದ ಸಂದರ್ಭದಲ್ಲಿ
1: ತಂತ್ರಜ್ಞಾನದ
0: ಸದ್ಬಳಕೆ. ಹಲೋ ನಮಸ್ತೆ.
2: ಗುಡ್ ಮಾರ್ನಿಂಗ್ ಸರ್.
0: ಗುಡ್ ಮಾರ್ನಿಂಗ್, ನಮಸ್ತೆ
2: ಸರ್. ಗೊಂಚಿಗಾರ್ ಅಂತ ಹೇಳ್ಬಿಟ್ಟು.
0: ಗೊಂಚಿಗಾರ್ ಏನ್ ಮಾಡ್ಕೊಂಡಿದ್ದೀರಿ? ಗೊಂಚಿಗಾರ್
2: ಹೈಸ್ಕೂಲ್ ಮುಖ್ಯ ಶಿಕ್ಷಕ ಸರ್.
0: ಹೈಸ್ಕೂಲ್ ಶಿಕ್ಷಕರು ಮುಖ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ವಿಷಯದ ಬಗ್ಗೆ ಗೊತ್ತಾಗಿದೆ, ಏನ್ ಹೇಳ್ತೀರಾ? ಸದ್ಬಳಕೆ ಹೇಗೆ?
2: ರಾಷ್ಟ್ರೀಯ ತಂತ್ರಜ್ಞಾನ ದಿನಾಚರಣೆ ಶುಭಾಶಯಗಳು ಸರ್. ಇದೊಂದು ಮಹತ್ತರವಾಗಿರತಕ್ಕಂತ ಒಂದು ಮೈಲಿಗಲ್ಲಿನ ಆಸೆಯ ಕನಸಿನ ಕೂಸು ಸರ್ ವಾಜಪೇಯಿ. ಆ ಒಂದು ವಿಚಾರದಲ್ಲಿ ತಂತ್ರಜ್ಞಾನ ನೋಡ್ರಿ, ತಂತ್ರಗಳ ಮೂಲಕ ಜ್ಞಾನವನ್ನು ಪಡ್ಕೊಳ್ಳೋದು ಇದರ ಒಂದು ಮೂಲ ತತ್ವ ಇದು ಸರ್. ಇವತ್ತಿನ ದಿವಸ ಸಾಕಷ್ಟು ನಮಗೆ ಆ ತಂತ್ರಜ್ಞಾನಗಳ ಮೂಲಕ ಬಳಕೆ ಬಹಳಷ್ಟು ಸಹಕಾರಿಯಾಗಿದ್ದಾವೆ. ಒಂದೇ ಉದಾಹರಣೆ ಕೊಡ್ಬೇಕಂದ್ರೆ, ಸುಮಾರು 8-10 ವರ್ಷಗಳ ಹಿಂದೆ ಅದೇ ಆಕಾಶವಾಣಿನಲ್ಲಿ ಕ್ಯಾಶುವಲ್ ಅನೌನ್ಸರ್ ವರ್ಕ್ ಮಾಡಿದ ಸಂದರ್ಭದಲ್ಲಿ ಒಂದು ಬೆಳಿಗ್ಗೆ ಸೆಷನ್ ಕಾರ್ಯಕ್ರಮ ರೂಪುರೇಷೆ ಕೊಡ್ಬೇಕಂದ್ರೆ ಎಷ್ಟೆಲ್ಲ ಪ್ರಿಪರೇಷನ್, ಆ ಗ್ರಾಮ್ ಫೋನ್ ಇತ್ತು, ಆ ಕ್ಯಾಸೆಟ್ಸ್ ಗಳಿತ್ತು, ಅವೆಲ್ಲ ರೆಡಿ ಮಾಡ್ಕೊಂಡು ಎಲ್ಲದನ್ನು ಮಾಡ್ಕೊಳ್ಳೋದಕ್ಕೆ ಸುಮಾರು 1 ಗಂಟೆ ನಮಗೆ ಸಮಯ ಬೇಕಾಗಿತ್ತು. ಬಟ್ ಈ ಒಂದು ಶೀಟ್ ಅಲ್ಲಿ ಅಪ್ಡೇಟ್ ವರ್ಷನ್ ಅಲ್ಲಿ ಇವತ್ತಿನ ಸಹ ನಾವು ಕೆಲಸ ಮಾಡ್ತಾ ಇದ್ವಿ. ತಂತ್ರಜ್ಞಾನಗಳು ಅಷ್ಟು ಉಪಯೋಗ ಸಹಕಾರಿ ಇದೆ. ಇನ್ನು ನಮ್ಮ ಪರೀಕ್ಷಾ ವಿಭಾಗಕ್ಕೆ ಬಂದ್ರೆ, ಪರೀಕ್ಷಾ ಪಾವಿತ್ರ್ಯತೆಯನ್ನು ಕಾಪಾಡ್ಲಿಕ್ಕೆ ಇವಾಗ ಸಿಸಿ ಕ್ಯಾಲೆಂಡರ್ ಎಕ್ಸಾಮ್ ನಡೀತಾ ಇದೆ. ಈಗ ನಮ್ಮ ಒಂದು ಚಿತ್ರದುರ್ಗದ ಡಾಕ್ಟರ್ ಆಕಾಶ್ ಸರ್ ಇದ್ರಲ್ಲ, ಸಿಇಒ ಸಾಹೇಬರು, ಅವರು ವೆಬ್ಕಾಸ್ಟ್ ಜನಕ ಅಂತಾನೆ ಕರಿತೀವಿ ನಾವು. ಪರೀಕ್ಷೆಗಳು, ಪರೀಕ್ಷೆ ಸ್ಟಾರ್ಟ್ ಆದಾಗ ಸೆಂಟ್ರುಗಳಿಗೆ ಹೋಗಕ್ಕೆ ಬಿಇಒಗಳು, ಡಿಡಿಪೈಗಳು, ಬೆಂಗಳೂರಿಂದ ಬೇರೆ ಬೇರೆ ಟೀಮ್ಗಳೆಲ್ಲ ಹೋಗೋದು ಬರೋದೆಲ್ಲ ಎಷ್ಟು ಬರ್ಡನ್ ಆಗ್ತಾ ಇತ್ತು. ಈ ತಂತ್ರಜ್ಞಾನಗಳು ಅಪ್ಡೇಟ್ ಆದ ನಂತರ ಒಂದು ಕ್ಯಾಮ್ರಾದ ಮೂಲಕ ಈವನ್ ಬೆಂಗಳೂರಿಂದ ಕೂತು ಈ ಶಾಲೆಯ ಒಂದು ಪರೀಕ್ಷಾ ಕೇಂದ್ರವನ್ನು ವೀಕ್ಷಣೆ ಮಾಡಬಹುದು. ಅಷ್ಟು ತಂತ್ರಜ್ಞಾನಗಳು ಡೆವಲಪ್ ಆಗಿದೆ. ಇನ್ನು ಒಂದು ಈಗ ಯಾವುದೋ ಒಂದು ವಿಚಾರದಲ್ಲಿ ಮಳೆ ಬಂತು ಅಂತ ಬರುತ್ತೋ ಇಲ್ಲೋ ಅಂತಕ್ಕಂತ ವಿಚಾರಗಳು ಬಂದಾಗ ರೈತರಿಗೆ ಸಾಕಷ್ಟು ಅನುಕೂಲಕಾರಿಯಾಗಿರ್ತಕ್ಕಂತ ಒಂದು ಹವಾಮಾನ ವರದಿಯನ್ನ
0: ಮುನ್ಸೂಚನೆ ಸಿಗ್ತಾ ಇದೆ.
2: ಗುಡುಗು, ಸಿಡಿಲುಗಳು, ಇದ್ರ ಬಗ್ಗೆ ಮಾಹಿತಿ ಸಿಗುತ್ತೆ.
0: ಹೌದು.
2: ಜೊತೆಗೆ ಇನ್ನು ನಮಗೆ ಒಂದು ಸಾರ್ವಜನಿಕವಾಗಿ ಸಾಮೂಹಿಕವಾಗಿ ಸಿಗುವಂತ ಸವಲತ್ತು, ಈಗ ಸೂರ್ಯನ ಬೆಳಕಿನಿಂದ ಸೋಲಾರ್ ಎನರ್ಜಿ ಕನ್ವರ್ಟ್ ಮಾಡ್ತಕ್ಕಂಥದ್ದು ನಮ್ಮತ್ಲಿ ಅದು ಇರ್ಲಿಲ್ಲ ನಮಗೆ.
0: ಹೌದು.
2: ನೆಕ್ಸ್ಟ್ ಪವನ ಶಕ್ತಿ ಮೂಲಕ ವಿದ್ಯುತ್ ಅನ್ನ ಸಂಪಾದನೆ ಮಾಡತಕ್ಕಂಥದ್ದು ಯಾವ್ದೋ ಒಂದು ಮೂಲದಿಂದ ಅನ್ನೋದಕ್ಕಿಂತ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ಎಲ್ಲಾ ಮೂಲದಿಂದ ಸಹ ನಾವು ಬೇರೆ ಬೇರೆ ಇವುಗಳನ್ನ ಯುಟಿಲೈಸ್ ಮಾಡ್ಕೋಬಹುದು ಅಂತಕ್ಕಂಥದ್ದು ಈ ಒಂದು ಅಭಿವೃದ್ಧಿಯ ಒಂದು ಕೆಲಸ ಅಂತ
1: ಕರಿತೀವಿ.
2: ಯಾರೋ ಒಂದು 1,000-2,000 ರೂಪಾಯಿ ನಾವು ದುಡ್ಡು ಕೊಡಬೇಕಂದ್ರೆ ಅವ್ರೂರಿಗೆ ಹೋಗಿ ಕೊಟ್ಟೋರ್ಬೇಕಂತ ಪರಿಸ್ಥಿತಿ
0: ಇತ್ತು.
2: ಸೆಕೆಂಡ್ ಅಲ್ಲಿ ಒಂದು ಫೋನ್ ಪೇ, ಗೂಗಲ್ ಪೇ ನಲ್ಲಿ ಅವ್ರಿಗೆ ದುಡ್ಡನ್ನ ಸ್ಕ್ಯಾನ್ ಮಾಡಿ ಕಳಿಸಬಹುದು.

0: ಇಲ್ಲಿ ಸಮಯನೂ ವ್ಯರ್ಥ ಆಗೋದಿಲ್ಲ, ಶ್ರಮನೂ ವ್ಯರ್ಥ ಆಗೋದಿಲ್ಲ. ಬಟ್ ಅದರ ಸದ್ಬಳಕೆ ನಮ್ದಾಗಿರ್ಬೇಕು. ಈಗ ನೋಡ್ರಿ, ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ಬಂದಾಗ ತೇವಾಂಶ ಆಧಾರಿತ ಅಗ್ರಿಕಲ್ಚರ್ ಅಂತ ಬರುತ್ತೆ, ಇಸ್ರೇಲ್ ಮಾದರಿ. ಈಗ ಆಟೋಮೆಟಿಕ್ ಆಗಿ ಅವನೋಗಿ ಅಲ್ಲಿ ತೇವಾಂಶ ಕಡಿಮೆ ಆಗಿದೆ, ಚಾಲ್ ಮಾಡ್ಬೇಕು ಮೋಟರ್ ಅನ್ನಂಗಿಲ್ಲ, ಅದೇ ಆಟೋಮೆಟಿಕ್ ತೇವಾಂಶ ಆಧಾರಿತವಾಗಿ ಚಾಲ್ ಆಗುತ್ತೆ, ಆಫ್ ಆಗುತ್ತೆ, ಆನ್ ಆಗುತ್ತೆ. ಈ ರೀತಿಯ ತಂತ್ರಜ್ಞಾನಗಳನ್ನ ಬಳಕೆ ಮಾಡ್ಕೊಳ್ಬೇಕು. ಈಗ ನಾವು ಶಾಲಾ ಹಂತದಲ್ಲಿ ಆದ್ರೂ ಸಹ ಅಷ್ಟೇ, ಈಗ ಇನ್ಸ್ಪೈರ್ ಅವಾರ್ಡ್ ಅಂತ ಒಂದು ನಮಗೆ ಒಂದು ಥೀಮ್ಸ್ ಅಲ್ಲಿ ಪ್ರತಿ ವರ್ಷ ಮಕ್ಕಳಿಗೆ ಒಂದು ಪ್ರಾಜೆಕ್ಟ್ ಮಾಡ್ತಕ್ಕಂತ ಒಂದು ಸ್ಕೀಮ್ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದಿಂದ. ಆ ವಿದ್ಯಾರ್ಥಿಗಳಿಗೆ ಪ್ರತಿಯೊಂದು ಸಾರ್ವಜನಿಕವಾಗಿ ಅನುಕೂಲವಾಗುವಂತಹ ತಂತ್ರಜ್ಞಾನವನ್ನ ಬಳಕೆ ಮಾಡ್ಕೊಳ್ಳೋದ್ರ ಮೂಲಕ ಮಕ್ಕಳಿಗೆ ಒಂದು ಜ್ಞಾನವನ್ನು ಮೂಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದೀವಿ. ಹಾಗಾಗಿ ಈ ತಂತ್ರಜ್ಞಾನಗಳು ಎಲ್ಲೋ ಒಂದ್ ಕಡೆಗೆ ಅತಿಯಾದ ದುರ್ಬಳಕೆಯಿಂದ ಶ್ರಮಕ್ಕೆ ತಕ್ಕಂತ ಫಲ ಸಿಗೋದಿಲ್ಲ, ಬಟ್ ಸರಿಯಾದ ಮಾರ್ಗದಲ್ಲಿ ಯುಟಿಲೈಸ್ ಮಾಡ್ಕೊಂಡ್ರೆ ಬಹಳಷ್ಟು ಒಂದು ಒಳ್ಳೆಯ ಬೆಳವಣಿಗೆ ಅಂತ ಅದನ್ನ ನಾನು ಭಾವಿಸ್ತೀನಿ. ಈಗ ನಾವು ಜನರೇಷನ್ ನೋಡ್ತಕ್ಕಂಥದ್ದು ಇದರಲ್ಲಿ
1: ಫೋಟೋಗಳು. ನೀವ್ ಯಾವ ವಿಷಯವನ್ನ ಬೋಧಿಸ್ತಾ ಇದ್ದೀರಾ ಶಾಲೆನಲ್ಲಿ?
0: ಗಣಿತ ಗಣಿತ ಮೇಡಮ್.
1: ಯಾವ್ದು?
0: ಗಣಿತ ವಿಜ್ಞಾನ.
1: ಗಣಿತ ವಿಜ್ಞಾನ. ಓಕೆ. ನೀವು ಗಣಿತ ಮತ್ತೆ ವಿಜ್ಞಾನದ ಶಿಕ್ಷಕರಾಗಿ ಈ ವಿಜ್ಞಾನವನ್ನ ಮಕ್ಕಳಲ್ಲಿ ಯಾವ ರೀತಿ ಅವರಿಗೆ ಅಭಿವೃದ್ಧಿ ಪಡಿಸೋದಕ್ಕೆ ಪ್ರಯತ್ನಿಸ್ತಾ ಇದ್ದೀರಾ?
0: ಅಂದ್ರೆ ಇವುಗಳನ್ನ ಪ್ರತಿಯೊಂದು, ಈಗ ನಾವು ಏನ್ ಮಾಡ್ತೀವಿ, ಎಸಿ ಡೈನಮೋ, ಡಿಸಿ ಡೈನಮೋ, ಎಸಿ ಮೋಟರ್, ಡಿಸಿ ಮೋಟರ್ ಅಂತ ಏನಿದ್ವಲ್ಲ ನಾವು, ಬಟ್ ಅದನ್ನ ಒಂದು ಬೈಕ್ ಇಂದು ಇದು ಕಾರಿಂದು ಅಂತನ್ನೋದು ತೋರ್ಸೋದನ್ನ ಪ್ರೊಜೆಕ್ಟರ್ ಮೂಲಕ ಆ ಭಾಗಗಳನ್ನ ಅವರು ಲೈವ್ ಪಿಕ್ಚರ್ ಅಲ್ಲಿ ತೋರಿಸೋದ್ರ ಮೂಲಕ ಅವುಗಳಿಗೆ ನಾವು ತಂತ್ರಜ್ಞಾನಗಳನ್ನು ಅಳವಡಿಸ್ತೀವಿ ಮಕ್ಕಳಿಗೆ. ಮತ್ತೆ ಸಣ್ಣ ಸಣ್ಣ ಉಪಕರಣಗಳು ಇರ್ತಕ್ಕಂತ ಈಗ ಟ್ರಾನ್ಸಿಸ್ಟರ್ ಆಗಿರ್ಬೋದು, ಡಯೋಡ್ ಆಗಿರ್ಬೋದು, ಎಲ್ಇ ಡಿ ಬಲ್ಬ್ಸ್ ಆಗಿರ್ಬೋದು, ಮತ್ತೆ ಸೋಲಾರ್ ಎನರ್ಜಿ ಕನ್ವರ್ಟ್ ಯಾವ ರೀತಿ ಆಗುತ್ತೆ ಅಂತಕ್ಕಂಥ ವಿಚಾರಗಳನ್ನ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಅಲ್ಲ ಮಕ್ಕಳಿಗೆ ನಾವು ತಿಳಿಸ್ತೀವಿ. ಹೌದು,
1: ಪ್ರಯೋಗ ಶಾಲೆಯ ಮೂಲಕನೇ ಅವ್ರಿಗೆ ಅದನ್ನ ವಿವರಿಸ್ತೀರಾ?
0: ಹೌದು ಹೌದು ಹೌದು ಹೌದು. ಜೀವಂತ, ಯಾಕಂದ್ರೆ ಒಂದು ಕಾರ್ ಅಲ್ಲಿ ಯಾವ ಒಂದು ಇಂಜಿನ್ ಇರುತ್ತೆ, ಪೆಟ್ರೋಲ್ ಇಂಜಿನ್ ಡೀಸೆಲ್ ಇಂಜಿನ್, ಪೆಟ್ರೋಲ್ ಇಂಜಿನ್ ಡೀಸೆಲ್ ಇಂಜಿನ್ ಏನ್ ವ್ಯತ್ಯಾಸ ಇರುತ್ತೆ ಅಂತಂದ್ರೆ, ನಾವು ಪ್ರಾಕ್ಟಿಕಲ್ ಆಗಿ ಅವುಗಳನ್ನ ಪಿಕ್ಚರ್ಸ್ ಅನ್ನ ವಿಡಿಯೋ ಕ್ಲಿಪ್ಸ್ ಅನ್ನ ತೋರಿಸೋದ್ರ ಮೂಲಕ ನಾವು ಅವುಗಳನ್ನ ಮನವರಿಕೆ ಮಾಡ್ತೀವಿ ಮಕ್ಕಳಿಗೆ. ಕಲ್ಪನೆ ಮೂಡಿಸೋದಿಲ್ಲ, ಮೊದ್ಲೆಲ್ಲ ಕಲ್ಪನೆ ಮೂಡಿಸ್ತಕ್ಕಂಥದ್ದು ಇತ್ತು, ಬಟ್ ಈ ಕಲ್ಪನೆಯನ್ನ ನೇರವಾಗಿ ಪ್ರೆಸೆಂಟೇಶನ್ ಲೈವ್ ಅಲ್ಲಿ ತೋರಿಸ್ತಕ್ಕಂಥ ತಂತ್ರಜ್ಞಾನಗಳು ಅಪ್ಡೇಟ್ ಆಗಿದೆ,
1: ವಾಸ್ತವ ರೂಪಕ್ಕೆ ತಂದು ತೋರಿಸ್ತಾ ಇದ್ದೀರಾ. ಓಕೆ, ಮಕ್ಕಳ ಸ್ಪಂದನೆ ಹೇಗಿರುತ್ತೆ?
0: ಹೌದು,
1: ಮಕ್ಕಳು ಯಾವ ರೀತಿ ಸ್ಪಂದಿಸ್ತಾರೆ ಆ ಒಂದು ವಿಷಯಕ್ಕೆ?
0: ಅಂದ್ರೆ ಕೆಲವರು ಆ ವಿಚಾರದಲ್ಲಿ ತುಂಬಾ ಇಂಟ್ರೆಸ್ಟ್ ಇರ್ತಕ್ಕಂಥವ್ರು, ಅವರು ಅದನ್ನ ಸಪೋರ್ಟಿವ್ ಆಗಿ ತೆಗೆದುಕೊಂಡು ಅದೇ ಆಧಾರದ ಮೇಲೆ ಮುಂದೆ ಅವರು ಡಿಪ್ಲೊಮೋ ಇಂಜಿನಿಯರಿಂಗ್ ಕೋರ್ಸ್ ಗಳಲ್ಲಿ, ಅದೇ ಆಟೋಮೊಬೈಲ್ ಕೋರ್ಸ್ ಗಳು, ಬೇರೆ ಬೇರೆ ಕೋರ್ಸ್ ಗಳಲ್ಲಿ ಆಗಿ ಉತ್ತಮವಾದ ಒಂದು ವಿದ್ಯಾಭ್ಯಾಸ ಮಾಡಿ ಕೆಲಸದಲ್ಲಿದ್ದಾರೆ ಮೇಡಮ್ ಇವಾಗ.
1: ಓಕೆ, ಒಟ್ಟಾರೆ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ನೀವು ಕೂಡ ಒಬ್ಬ ವಿಜ್ಞಾನ ಶಿಕ್ಷಕರಾಗಿ ಪ್ರಾಯೋಗಿಕವಾಗಿನೇ ಮಕ್ಕಳಿಗೆ ಬೋಧಿಸ್ತಾ ಇದ್ದೀರಾ.
0: ಹೌದು, ಮತ್ತೆ ಈಗ ನೋಡಿ, ಈಗ ಸ್ಯಾಟ್ ಎಂಟ್ರಿ ಆಗಿರ್ಬೋದು, ಆನ್ಲೈನ್ ಎಂಟ್ರಿ ಆಗಿರ್ಬೋದು, ಮತ್ತೆ ಫೇಸ್ ರೀಡರ್ ಬಂದಿದೆ ಈಗ, ಮತ್ತೆ ನಟನೆ ಸಾಕದು ಹೋಗಿ ನಾವು ಆಟೋಮೆಟಿಕ್ ತಗೊಂಡು ಒಂದು ಎರಡೂವರೆ ಹೆಸರುಗಳಷ್ಟಕ್ಕೆ ಒಂದು 10 ನಿಮಿಷ ಆಗೋಗ್ಬಿಡೋದು, ಒಂದ್ಸರಿ ಫೇಸ್ ರೀಡರ್ ರೆಕಗ್ನಿಷನ್ ಒಂದ್ ಮುಖ ತೋರಿಸ್ಬಿಟ್ರೆ ಆನ್ಲೈನ್ ನಲ್ಲಿ ಅಟೆಂಡೆನ್ಸ್ ತಗೊಂಡ್ಬಿಡುತ್ತೆ.
1: ಅದು ಈ ವರ್ಷ ಅಪ್ಡೇಟ್ ಆಗ್ತಾ ಇರೋಂತದ್ದು ಅಲ್ವಾ?
0: ಹೌದು.
1: ಹಾಗೇನೆ ಫಲಿತಾಂಶನೂ ಅಷ್ಟೇನೆ ಗೊಂಚಿಕರ್ ಅವ್ರೆ, ಮೊದಲೆಲ್ಲ ನಾವು ತಿಂಗಳುಗಟ್ಟಲೆ ಕಾಯ್ಬೇಕಿತ್ತು, ಈಗ ಹಾಗೇನಿಲ್ಲ, ಪರೀಕ್ಷೆ ಮುಗಿದು ಒಂದು 10-15 ದಿನದಲ್ಲೇ ರಿಸಲ್ಟ್ ಬಂದ್ಬಿಡುತ್ತೆ. ತಂತ್ರಜ್ಞಾನ ಅನ್ನೋದು ಕೆಲಸ ಮಾಡ್ತಾ ಇದೆ.
0: ಹೌದು, ಈಗ ನೋಡಿ ಈ ಪರೀಕ್ಷಾ ವಿಭಾಗಕ್ಕೆ ಬಂದಾಗ ಈಗ ಮೌಲ್ಯಮಾಪನ ಮಾಡಕ್ಕೆ ನಾವು 8 ದಿನಗಳ ಕಾಲ ತೆಗೆದುಕೊಳ್ತಿದ್ವಿ, ಈಗ ನೆಕ್ಸ್ಟ್ ಅಪ್ಡೇಟ್ ವರ್ಷನ್ ಅಲ್ಲಿ ಅದು ಕೂಡ ಸ್ಕ್ಯಾನರ್ ಮೂಲಕ ಮೌಲ್ಯಮಾಪನ ಮಾಡುವಂತ ಕೆಲಸ ನಡೀತಾ ಇದೆ. ಈಗ ಶಿಕ್ಷಕರ ಕೊರತೆ ಅಂತಕ್ಕಂಥದ್ದೊಂದು ದೊಡ್ಡ ವಿಚಾರವನ್ನು ಇಟ್ಕೊಂಡಿದ್ದಾರೆ. ಬಟ್ ಐರಿಸ್ ಅಂತಕ್ಕಂಥ ತಂತ್ರಜ್ಞಾನದ ಮೂಲಕ ರೋಬೋಟ್ ಟೀಚರ್ಸ್ ಬಂದಿದ್ದಾರೆ ಇವತ್ತಿನ ದಿವಸ.
1: ಹೌದು, ಖಂಡಿತ. ಅದು ಕೂಡ
0: ನೋಡಿ, ಬೆಳಿಗ್ಗೆ 10 ಗಂಟೆಯಿಂದ 11 ಗಂಟೆ ತನಕ ಒಂದ್ ಪೀರಿಯಡ್ ಇಂಗ್ಲಿಷ್ ಇತ್ತಂತಂದ್ರೆ ಒಂದು ಮೇಡಮ್ ರೂಪದಲ್ಲಿ ವಾಯ್ಸ್ ಕನ್ಕ ನೋಟ್ ಮಾಡ್ಕೊಂಡು ಇಂಗ್ಲಿಷ್ ಪಾಠ ಮಾಡುದು, ಆನಂತರ ಮತ್ತೆ 11-12 ಗಂಟೆ ತನಕ ವಿಜ್ಞಾನ ಬಂದ್ರೆ ಮತ್ತೊಂದು ಚೇಂಜಸ್ ಆಗುದು, ಮತ್ತೆ ಇವೆಲ್ಲವೂ ಸಹ ತಂತ್ರಜ್ಞಾನಗಳ ಬಳಕೆ. ಅಂದ್ರೆ ಇವೆಲ್ಲ ಏನಾಗ್ಬೇಕಂದ್ರೆ ಸಮಯ ಸಂದರ್ಭದಲ್ಲಿ ಸರಿಯಾದ ಮಾರ್ಗದರ್ಶನ ಯುಟಿಲೈಸ್ ಆಗ್ಬೇಕು. ಈ ಕೊರೋನಾ ಅಂತ ಟೈಮ್ ಅಲ್ಲಿ ಶಿಕ್ಷಣದ ಕೊರತೆಯನ್ನ ನೀಗಿಸ್ಲಿಕ್ಕೆ ತಂತ್ರಜ್ಞಾನ ತುಂಬಾ ತುಂಬಾ ಹೆಲ್ಪ್ ಮಾಡಿದೆ. ಆನ್ಲೈನ್ ಶಿಕ್ಷಣ ಕೊಟ್ಟರವಾಗ ಆನ್ಲೈನ್ ವಹಿವಾಟುಗಳಾಗುವತ್ತು,
1: ಖಂಡಿತ.
0: ಹಾಗಾಗಿ ತಂತ್ರಜ್ಞಾನ ಅದರಲ್ಲಿ ಇದೆ, ತಂತ್ರಜ್ಞಾನ ತಂತ್ರವನ್ನ ಜ್ಞಾನದ ಮೂಲಕ ಸದ್ಬಳಕೆ ಮಾಡ್ಕೊಂಡ್ರೆ ಅದು ಯುಟಿಲೈಸ್ ಆಗುತ್ತೆ. ನೋಡಿ, ಪೋಖ್ರಾನ್ ಇವುಗಳನ್ನೆಲ್ಲ ಅನುಭವ ಇವುಗಳನ್ನ ಮಾಡ್ಕೊಂಡ್ರು, ಮತ್ತೀಗ ಮೀಡಿಯಂ ಸ್ಕೇಲ್ ಇಂಡಸ್ಟ್ರಿ ಸೇರಿದವಲ್ಲ, ತಂತ್ರಜ್ಞಾನಗಳ ಆಧಾರಿತದ ಮೇಲೆ ಬಹಳಷ್ಟು ಉದ್ಯೋಗಗಳನ್ನ ಸೃಷ್ಟಿ ಮಾಡಿದ್ವು ಆತ್ಮ ನಿರ್ಭರ ಭಾರತ ಯೋಜನೆ ಅಡಿ.
1: ತಂತ್ರಜ್ಞಾನನೇ
0: ಬಹಳ ಪ್ರಮುಖ.
1: ಓಕೆ, ಖಂಡಿತ ಗೊಂಚಿಗರ್ ಅವರೇ, ಸಾಕಷ್ಟು ವಿಷಯಗಳನ್ನ ಹಂಚ್ಕೊಂಡ್ರಿ, ಧನ್ಯವಾದ ನಿಮ್ಗೆ. ಓಕೆ ಓಕೆ, ಬಸವರಾಜ್ ಅವರೇ, ಇವರು ಹೇಳೋ ಹಾಗೇನೆ ನಿಜಕ್ಕೂ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ವಿಜ್ಞಾನ ಮತ್ತೆ ತಂತ್ರಜ್ಞಾನ ಎಷ್ಟು ಮುಂದುವರೆದಿದೆ ಅನ್ನೋದು ಗೊತ್ತಾಗುತ್ತೆ. ಒಬ್ಬ ಶಿಕ್ಷಕರಾಗಿ ಪ್ರಸ್ತುತ ಕಾರ್ಯ ನಿರ್ವಹಿಸ್ತಾ ಅದರಲ್ಲಿರುವಂತಹ ಒಂದು ಸದ್ಬಳಕೆ ಬಗ್ಗೆ ಅವರು ವಿವರಿಸಿದ್ರು.
2: ಹೌದು, ನಾವು ಈ ಮುಂಚೆ ಚಿಕ್ಕವರಿದ್ದಾಗ ಏನು ವಿದ್ಯಾಭ್ಯಾಸ ಮಾಡುವ ಸಮಯದಲ್ಲಿ ಕಲ್ಪನೆಯಲ್ಲಿ ವಿಜ್ಞಾನವನ್ನ ಕಲಿಬೇಕಾಯ್ತು, ಕನಿಷ್ಠ ಅವಾಗ ಬಾಲ್ ಸಿಗ್ತಾ ಇದ್ವು, ನ್ಯೂಟನ್

0: ನಿಯಮವನ್ನ ಬಾಲ್ನ ಗೋಡೆಗೋಡೆದು ತಕ್ಷಣಕ್ಕೆ ತೋರಿಸಿದ್ರೆ
1: ಹೌದು ಅಂದ್ರೆ ಆಗಿನ ಒಂದು ತಂತ್ರಜ್ಞಾನದ ಹಾದಿಯಲ್ಲಿ ಸಾಕ್ತಾ ಸಾಕ್ತಾ ಬೆಳೀತಾ ಬೆಳೀತಾ ಹಂತ ಹಂತವಾಗಿ ಇವತ್ತು ಈ ಹಂತವನ್ನ ತಂತ್ರಜ್ಞಾನದಲ್ಲಿ ತಲುಪಿದೀವಿ ಅಲ್ವಾ. ಮೊದಲೆಲ್ಲ ಕಪ್ಪು ಹಲಿಗೆಯನ್ನ ಕಾಣ್ತಾ ಇದ್ವಿ, ಈಗ ಆ ಕಪ್ಪು ಹಲಿಗೆ ಮಾರ್ಪಾಡಾಗಿ ಬಿಳಿ ಹಲಿಗೆ ಬಂದಿದೆ, ಅದು ತಂತ್ರಜ್ಞಾನದ ಇದರಲ್ಲಿ ಬಂದಿರೋ ಹಾಗೆ ಹಸಿರು ಹಲಿಗೆಯನ್ನ ಬಳಸುವಂತದ್ದು, ಹೀಗೆ ಸಾಕಷ್ಟು ಬದಲಾವಣೆ ಆಗಿದೆ. ಪ್ರೊಜೆಕ್ಟರ್ನ ಬಳಸ್ತಾರೆ ಶಾಲೆಯಲ್ಲಿ. ಏನು ಮೊದಲೆಲ್ಲ ಇದು ಡಿಗ್ರಿ ಅಂತ ಹಂತದಲ್ಲಿ ಇಂಜಿನಿಯರಿಂಗ್ ಓದ್ಬೇಕಾದ್ರೆ ಇವನ್ನೆಲ್ಲ ಮಕ್ಕಳು ನೋಡ್ತಾ ಇದ್ರು, ಆದ್ರೆ ಈಗ ಹಾಗೇನು ಇಲ್ಲ. ಪ್ಲೇ ಹೋಮ್ ಹಂತದಿಂದಲೂ ಕೂಡ ಪ್ರೊಜೆಕ್ಟರ್ ನಲ್ಲಿ ಒಂದು ತೋರಿಸಿ
0: ವಿದ್ಯಾಭ್ಯಾಸ.
1: ಹಾಗಾಗಿ ಸಾಕಷ್ಟು ಅಪ್ಡೇಟ್ ಆಗಿದೆ. ನಿಜಕ್ಕೂ ಕೂಡ ತಂತ್ರಜ್ಞಾನಕ್ಕೆ ನಾವು ಕೂಡ ಒಂದು ಸಲಾಂನ ಹೇಳಬೇಕಾಗುತ್ತೆ.
0: ಜಿಸಿಎಸ್ ಗೊಂಚಿಕರ್ ಅವರು ರೈತರಿಗೆ ಮತ್ತೆ ಬೇರೆ ಬೇರೆ ಏರಿಯಾದಲ್ಲಿ ಏನ್ ಕೆಲಸ ಮಾಡುವಂತವರಿಗೆ ತಂತ್ರಜ್ಞಾನ ಎಷ್ಟು ಹೆಲ್ಪ್ ಆಗಿದೆ ಅಂತ ಹೇಳ್ತಾ ಇದ್ರು. ನೋಡಿ, ನಾನು ಈಗ ನೆನ್ಪ್ ಮಾಡ್ಕೊಳ್ಳೋದು, ಕಾರ್ಪೆಂಟರ್ ಕೆಲಸಗಳಲ್ಲಿ ಎಷ್ಟೊಂದು ಜನ ಕಾರ್ಯನಿರ್ವಹಿಸ್ತಾ ಇದ್ರು ಅಂದ್ರೆ, ಇವತ್ತು ಒಂದೆರಡು ಮಿಷಿನ್ ಗಳಲ್ಲಿ ಒಂದಿಬ್ರು ಒಂದು ದಿನಕ್ಕೆ ಸಾಕಷ್ಟು ಕೆಲಸಗಳನ್ನ ಅಂದ್ರೆ ಬೇಕಾದಂತ ಉಪಕರಣಗಳನ್ನ ರೆಡಿ ಮಾಡ್ತಾರೆ. ಇದೆಲ್ಲದೂ ಕೂಡ ತಂತ್ರಜ್ಞಾನದ ಒಂದು ಪ್ರಭಾವ
1: ಅಂತ ಹೇಳ್ಬೋದು. ಹಾಗೆ ವೈದ್ಯಕೀಯ ಕ್ಷೇತ್ರವನ್ನು ಕೂಡ ಮರೆಯೋ ಹಾಗಿಲ್ಲ.
0: ಅಷ್ಟೇ,
1: ಕರೋನಾ ಅಂತಂದ್ರೆ ಎಲ್ರಿಗೂ ಗೊತ್ತಿರೋದು, ಇಡೀ ಜಗತ್ತನ್ನ ಬೆಚ್ಚಿ ಬೀಳಿಸಿ.
0: ಈ ತಂತ್ರಜ್ಞಾನದಿಂದ ಇನ್ನೊಂದು ಏನಾಗಿದೆ ಕಾವ್ಯ ಅಂತ ಹೇಳಿದ್ರೆ, ಈ ಸೂಕ್ಷ್ಮತೆ ಅಂದ್ರೆ ಕಲೆಯ ಒಂದು ಸೂಕ್ಷ್ಮತೆ ಇದೆಯಲ್ಲ, ಸಾಕಷ್ಟು ನಾವೀನ್ಯತೆಯಿಂದ ಕೂಡಿದೆ. ಆಕರ್ಷಕವಾಗಿ ಯಾವುದೇ ಒಂದು ಡೋರ್ ಸೆಟ್ ಆಗಿರ್ಲಿ ಮನೆಗಳಲ್ಲಿ, ಇಂಥವನ್ನೆಲ್ಲ ನೋಡಿದಾಗ ಇವುಗಳು ತಂತ್ರಜ್ಞಾನದ ಕೊಡುಗೆ, ಅವುಗಳ ಸದ್ಬಳಕೆ ಆಗ್ಬೇಕಿದೆ.
1: ಖಂಡಿತ. ಹಲೋ, ನಮಸ್ತೆ.
2: ನಮಸ್ತೆ ಮೇಡಮ್ ಅವರೇ.
1: ನಮಸ್ತೆ, ನಿಮ್ ಹೆಸರು?
2: ನಾನು ವೇದಮೂರ್ತಿ.
1: ವೇದಮೂರ್ತಿ ಅವರೇ, ಇವತ್ತಿನ ತಂತ್ರಜ್ಞಾನದ ಬಗ್ಗೆ ಏನ್
2: ಹೇಳ್ತೀರಾ? ಕೇಳ್ತಾ ಇದೀನಿ ಮೇಡಮ್, ತುಂಬಾ ಚೆನ್ನಾಗಿದೆ. ಆದ್ರೆ ನಮ್ಮ ಇಂಡಿಯಾಕ್ಕೆ ಇದು ಸ್ವಲ್ಪ ಡೇಂಜರ್ ಅನ್ಸುತ್ತೆ.
1: ಓಕೆ.
2: ಯಾಕೆಂದ್ರೆ ಯಾರು ಏನ್ ಹೇಳಿರುವ, ಇಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ. ನಾವ್ ಇದೀಗೆ ನೋಡ್ತಾ ಇದೀವಿ, ಕೆಲಸ ಸಿಗದಾನೆ ಜನರು ಮೊಬೈಲ್ ಹಿಡ್ಕೊಂಡು ಒದ್ದಾಟ ಸುಮ್ನೆ ಬೇರೆ ಬೇರೆ ಈ ಕಳ್ತನ ಸಿಗಲಿ ಇದಕ್ಕೆಲ್ಲ ಅಳವಡಿಸ್ಕೊಳ್ತಾ ಇದ್ದಾರೆ ಮೇಡಮ್ ಅವರೇ. ಆಮೇಲೆ ಇದು ಏಕಚಕ್ರಾಧಿಪತ್ಯಕ್ಕೆ ಒಳಪಡ್ತಾ ಇತ್ತು ಈಗ. ಯಾಕೆ ನೀವು ತೈವಾನ್ ದೇಶಕ್ಕೆ ಇಳಿರ್ಬೇಕು. ಅದೇ ಸೆಮಿ ಕಂಡಕ್ಟರ್ ನಲ್ಲಿ ಇಡೀ ಪ್ರಪಂಚಕ್ಕೆ ಇವನ್ನ ಸಿಮ್ಮನ್ನ ಸಪ್ಲೈ ಮಾಡತಕ್ಕಂತ ಸಣ್ಣ ಪುಟ್ಟ ದೇಶ ನಮ್ಮ ಇಂಡಿಯಾದಲ್ಲಂತ ನೂರಾಗಬಹುದು. ಅದೇನಾದ್ರು ಸಿಟ್ಟು ಒಂದು ಆಫ್ ಮಾಡ್ತು ಅಂದ್ರೆ ತಮ್ಮ ಕಂಪ್ನಿಗಳನ್ನ ಇಡೀ ಪ್ರಪಂಚ ಬಂದ್ ಆಗುತ್ತೆ. ಅವಾಗ ಏನ್ ಮಾಡ್ಬೇಕಲ್ಲರುವ
1: ಅದೇ ತಂತ್ರಜ್ಞಾನದ ಕಬಂಧ ಬಾಹು ಅಂತ ಹೇಳುವಂತದ್ದು. ಅದರಲ್ಲಿ ಸಾಧಕತೆ ಬಾಧಕನು ಇದೆ. ಈಗ ನೋಡಿ, ನೀವು ಇದನ್ನ
2: ಲಾಭ ಇದೆ, ಲಾಭ ಇದೆ, ನಾನು ಒಪ್ಪಿಸ್ತೀನಿ, ಒಳ್ಳೆ ಅನುಕೂಲ ಇದೆ. ಆದ್ರೆ
1: ಅದೇ ಒಂದು ಸಣ್ಣ ಚಿಕ್ಕು ಏನಿದೆ ಅಲ್ವಾ ವೇದಮೂರ್ತಿ ಅವರೇ, ಅದು ಒಂದು ಪ್ರಪಂಚದ ಒಂದು ತುದಿಯಿಂದ ಇನ್ನೊಂದು ತುದಿಯವರೆಗೂ ಸಂಪರ್ಕಿಸೋ ಹಾಗೆ ಮಾಡಿದೆ.
2: ಅದು ಆದ್ರೆ ಈ ಕೆಟ್ಟ ಮನೋಭಾವನೆಯ ಇದರಲ್ಲಿ ಅದೊಂದು ದೇಶ ಏನಾದ್ರು ಸಿಟ್ಟು ಬಂದು ಆಕಸ್ಮಿಕ ಅವ್ರು ಬಂದ್ ಮಾಡಿದ್ರೆ ಯಾವ ದೇಶನೂ ಇವತ್ತು ಸಂಪರ್ಕ ಮಾಧ್ಯಮ ಇಲ್ಲ, ಎಲ್ಲ ಬಂದಾಗ ಹೋಗುತ್ತಾನ ಹೇಳ್ತಿರೋದು. ಇವತ್ತು ಅದಕ್ಕೆ ಚೀನಾನು ಎದುರುತ್ತಾ ಐತಿ ಆ ದೇಶ ಮೇಲೆ ಯುದ್ಧ ಮಾಡಕ್ಕೆ.
1: ಖಂಡಿತ,
2: ಯಾಕಂದ್ರೆ ಚೀನಾದಲ್ಲೂ ಇಲ್ಲ, ಅಂತಂದ್ರೆ ಅಮೆರಿಕದ ಇಲ್ಲ, ರಷ್ಯಾದ ಇಲ್ಲ, ಎಲ್ಲೆಲ್ಲೂ ಇಲ್ಲ. ಅಷ್ಟು ಬಲಾಢ್ಯ ದೇಶ ಅದು, ಪುಟ್ಟ ದೇಶ ಅದು, ಅದು ಹಣೆಯಲ್ಲಿ ಕುಂಕುಮ ಇದ್ದಂಗೆ.
1: ಅದಕ್ಕೆ ಅಲ್ವಾ ಈಗ ಗೊಂಚಿಗರ್ ಅವರು ಹೇಳಿದ್ದು, ತಂತ್ರಜ್ಞಾನ, ತಂತ್ರ ಪ್ಲಸ್ ಜ್ಞಾನ, ಆ ಎರಡನ್ನ ಒಳಗೊಂಡಂತೆ ರೂಪಿಸಿರುವಂತದ್ದು. ಇಲ್ಲಿ ತೈವಾನ್ ಅನ್ನುವಂತಹ ರಾಷ್ಟ್ರ ತನ್ನ ತಂತ್ರಗಾರಿಕೆಯಿಂದ ಜ್ಞಾನವನ್ನ ಉಪಯೋಗಿಸ್ಕೊಂಡು ಅದನ್ನ ರೂಪಿಸಿದೆ. ಹಾಗಾಗಿ ಜಗತ್ತನ್ನ ಹೆದರಿಸ್ತಾ ಇದೆ ಅಂತ ಅನ್ಕೋಬಹುದು.
2: ಅನ್ಕೋಬಹುದು, ಅಷ್ಟೇ, ಬೇರೆ ಯೋಚನೆ ಮಾಡಂಗಿಲ್ಲ.
1: ಖಂಡಿತವಾಗ್ಲೂ ರಾಜತಾಂತ್ರಿಕವಾಗಿ ಧನ್ಯವಾದ ವೇದಮೂರ್ತಿ ಅವರೇ.
0: ವೇದಮೂರ್ತಿಯವರ ಯೋಚನೆಗಳಲ್ಲೂ ಕೂಡ ನಾವು ಒಪ್ಪಬೇಕಾದದ್ದೇ.
1: ಹೌದು, ಅಂದ್ರೆ ಅಪಾಯದ ಮುನ್ಸೂಚನೆ ಇರೋದನ್ನ ಅವರು ಹೇಳ್ತಾ ಇರುವಂತದ್ದು. ಒಂದು ವೇಳೆ ಹಾಗಾದ್ರೆ ಏನ್ ಮಾಡಬೇಕು?
0: ಒಂದಿಷ್ಟು ಕೆಲವು ಇತ್ತೀಚೆಗೆ ನಮಗೆ ಗ್ಯಾಸ್ ಸಿಲಿಂಡರ್ಗಳಲ್ಲಿ ವ್ಯತ್ಯಯ ಕಂಡು ಬಂತು. ಅವಾಗ ತಕ್ಷಣಕ್ಕೆ ನಮ್ಮ ಜನತೆ ಒಂದಿಷ್ಟು ಹಳ್ಳಿಗಳಲ್ಲಿ ಅಥವಾ ಬೇರೆ ಬೇರೆ ಕಡೆ ಹೊಂದ್ಕೊಂಡ್ರು. ಇಂಥವುಗಳ ಕಡೆ ಗಮನ ಕೊಡೋದ್ರ ಕಡೆ ನಮ್ಮ ವೇದಮೂರ್ತಿಯವರ ಚಿಂತನೆ ಇದೆ ಅಂತ ಹೇಳ್ಬೋದು.
1: ಎಷ್ಟೇ ಮುಂದೋಗಿದ್ದು ಒಂದು ವೇಳೆ ಅದರಲ್ಲಿ ಅಡೆತಡೆ ಉಂಟಾದ್ರೆ ಪುನಃ ನಾವು ನಮ್ಮ ಹಿಂದಿನ ದಾರಿಗೆನೆ ಬರಬೇಕಾಗುತ್ತೆ. ಈಗ ನೀವು ಹೇಳ್ದಾಗೇನೆ ಸಿಲಿಂಡರ್ ಅಭಾವ ಆದಾಗ ಏನ್ ಮಾಡಿದ್ವಿ, ಮತ್ತೆ ಸೌದೆ ಒಲೆಯ ಮೊರೆ ಹೋದ್ವಿ ಅಲ್ವಾ. ಹಾಗೆ ಪರ್ಯಾಯ ಮಾರ್ಗಗಳು ಏನಿರುತ್ತೋ ಅಥವಾ ಹಿಂದೆ ಬಳಸಿರುವಂತದ್ದು ಏನಿರುತ್ತೋ ಅದನ್ನೇ ಮತ್ತೆ ಮರುಬಳಕೆಗೆ ತರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಎಲ್ಲದರ ಬಗ್ಗೆನು ಕೂಡ ನಾವು ಯೋಚಿಸಲೇಬೇಕಾಗುತ್ತೆ.
0: ಹಲೋ, ಹಲೋ, ನಮಸ್ತೆ.
3: ಆಕಾಶವಾಣಿ,
0: ನಮಸ್ಕಾರ.
3: ಪ್ರತಿಭಾ ರಾಘವೇಂದ್ರ ಚೌಡ ಮೇಡಮ್,
1: ಓಕೆ, ಪ್ರತಿಭಾ ರಾಘವೇಂದ್ರ ಅವರೇ ಕಾರ್ಯಕ್ರಮಕ್ಕೆ.

0: ಹೇಳ್ತಾ ಇದ್ದೀರಾ?
1: ಹೇಳ್ತಾ ಇದ್ದೆ ಮೇಡಮ್. ಹಾಗಿನಿಂದ ನಮ್ಮ ಶ್ರೋತೃಗಳು ಮತ್ತೆ ನೀವುಗಳು ಕೂಡ ಒಳ್ಳೊಳ್ಳೆ ವಿಚಾರಗಳನ್ನ ಮಾಡಿಸ್ತಾ ಇದ್ದೀರಾ. ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಾಗ ಸೂಜಿಗೆ ದಾರ ಪೋಣಿಸಿದ್ದು ಕೂಡ ಒಂದು ತಂತ್ರಜ್ಞಾನ. ಸೂಜಿಗೆ ದಾರ ಪೋಣಿಸೋ ಬಟ್ಟೆ ಹೊಲಿಯೋದು ಒಂದು ತಂತ್ರಜ್ಞಾನ. ಅಲ್ಲಿಂದ ಹಿಡಿದು ಇವತ್ತಿನ ಸೂರ್ಯಚಂದ್ರವರೆಗೆ ನಾವೇನ್ ಕಳಿಸಿದೀವೋ ಸ್ಯಾಟಲೈಟ್ ಗಳನ್ನ ಕಳಿಸಿಬಿಟ್ಟು ಅಲ್ಲಿ ಏನಿದೆ ಅಂತ ತಿಳ್ಕೊಳ್ತಕ್ಕಂಥದ್ದು ಒಂದು ತಂತ್ರಜ್ಞಾನ ಆಗಿ ಮುಂದುವರೆದಿದೆ. ಅದನ್ನು ಅತಿಯಾಗಿ ಬಳಸೋದು ಒಳ್ಳೆಯದಲ್ಲ. ಉದಾಹರಣೆ, ಪರಮಾಣು ಬಾಂಬ್ಗಳನ್ನು ಬಳಸಿರ್ತಕ್ಕಂಥ ಹಿರೋಶಿಮ ಮತ್ತು ನಾಗಸಾಕಿಯ ಸ್ಥಳಗಳನ್ನ ನಾವು ಕಣ್ಣೆದುರಿಗೆ ನೋಡ್ತಾ ಇದ್ದೇವೆ. ಅಲ್ಲಿ ಮತ್ತೆ ಪುನರಾವರ್ತನೆ ಆಗಿ ಬೆಳೆಲಿಕ್ಕೆ ಮನುಷ್ಯ ವಾಸ ಮಾಡಲಿಕ್ಕೆ ಎಷ್ಟು ವರ್ಷ ಕಷ್ಟ ಆಗ್ತದೆ ಅಂತ ಗೊತ್ತಿದ್ರು. ಆ ರೀತಿಯಾಗಿ ಅತಿಯಾಗಿ ಮತ್ತು ದುರುಪಯೋಗ ಪಡಿಸಿಕೊಳ್ಳೋದು ಬೇಡ.
0: ಇಲ್ಲಿ ಮನುಷ್ಯ ತಾನು ಕಂಡು ಹಿಡಿದಿರುವಂತಹ ತಂತ್ರಜ್ಞಾನ ತನಗೇ ನಾಶಕ್ಕೆ ದಾರಿ ಆಗೋ ಹಾಗೆ ಮಾಡ್ಕೋಬಾರ್ದು
1: ಮೇಡಮ್. ಏಐ ತಂತ್ರಜ್ಞಾನ ಬಂದಿರತಕ್ಕಂಥದ್ದು ಈಗಿನ ಸದ್ಯ ಕಾಲಕ್ಕೆ ಇದೊಂದು ಓಡ ಕುದುರೆ ಈಗ. ಅದು ಅದು ಮುಂದೆ ಒಂದು ದಿವಸ ಅದರ ಪರಿಣಾಮ ಏನಾಗುತ್ತೆ ಅಂತ ಮುಂದಿನ ಕಾಲದಲ್ಲಿ ನಮಗೆ ಗೊತ್ತಾಗುತ್ತೆ, ನಮ್ಮ ಮಕ್ಕಳು ಮೊಮ್ಮಕ್ಕಳು ಗೊತ್ತಾಗ್ಬೋದು ಅಂತ ಅನ್ಸುತ್ತೆ. ಅದು ಏಐ ಅತಿಯಾಗಿ ಬಳಸೋದು ಕೂಡ ಒಳ್ಳೇದಲ್ಲ. ಈಗ ನಮ್ ಕಣ್ಣು ಮುಂದೆ ಕಾಣ್ತಿದೆ ನಿರುದ್ಯೋಗಗಳ ಸಮಸ್ಯೆ ಆಗುತ್ತೆ. ಅದೊಂದು ಹಲವಾರು ಮಿಷನ್, ಒಂದು ಮಿಷನ್ ಬಂತು ಅಂದಾಗ ನೂರಾರು ಕೆಲಸಗಾರರನ್ನು ತೆಗೆದಂತ ಸಂದರ್ಭ ಕಂಪನಿಗಳಿಗೆ ಬಂದಿರೋದ್ರಿಂದ ಆ ನಿರುದ್ಯೋಗಗಳಿಗೆ ಪರಿಹಾರ ಏನು? ಅವ್ರಿಗೆ ಪರಿಹಾರ ಕೊಡೋದ್ರಿಂದ ದೇಶದ ಆರ್ಥಿಕ ಪರಿಸ್ಥಿತಿ ಏನು, ಆ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಸರಿದೂಗಿಸಲಿಕ್ಕೆ ಯಾವ ಮಾರ್ಗವನ್ನು ಕಂಡಿಡಬೇಕು, ಈ ರೀತಿಯಾದ ಹಲವಾರು ಸಮಸ್ಯೆಗಳನ್ನು ಉಂಟಾಗ್ತದೆ. ನಾವು ಪೂರ್ತವಾಗಿ ಎಷ್ಟು ಸಾಧ್ಯನೋ ಅಷ್ಟು ಮಾತ್ರ ಬಳಸಿಕೊಂಡು ಅತಿಯಾಗಿ ಬಳಸಿಕೊಂಡು ಮಾರಕವಾಗಿ ಮಾಡಿಕೊಳ್ಳೋದು ಬೇಡ.
0: ಖಂಡಿತ, ನೀವ್ ಹೇಳೋ ಹಾಗೇನೆ ಈ ಎಐ ಅಲ್ಲಿ ಎಷ್ಟು ನಾವು ನಮ್ಮ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀವೋ ಅದು ಅಷ್ಟು ನಮಗೆ ನೆಗೆಟಿವ್ ಆಗೇನೆ ಆಗುವಂತದ್ದು. ಹಾಗಾಗಿ ನಮ್ಮ ಮಾಹಿತಿಯನ್ನ ಅತಿಯಾಗಿ ಫೀಡ್ ಮಾಡ್ಲಿಕ್ಕೆ ಹೋಗ್ಬಾರ್ದು.
1: ಹೌದು, ಹಾಗೆ ಈ ತಂತ್ರಜ್ಞಾನ ವಸ್ತುಗಳನ್ನು ಬಳಸಿರ್ತಕ್ಕಂಥ ನಮ್ಮ ಕೆಲಸಕ್ಕೆ ಬರಲಿ ಅಂದ ಬರಲ್ಲ ಅಂದಾಗ ಬಿಸಾಡ್ತೀವಿ. ಆ ಬಿಸಾಡಿರ್ತಕ್ಕಂಥ ತ್ಯಾಜ್ಯ ವಸ್ತುಗಳನ್ನ ಸರಿಯಾಗಿ ನಾವು ಏನ್ ಮಾಡ್ಲಿಕ್ಕೆ ನಾಶ ಮಾಡ್ಲಿಕ್ಕೆ ಆಗಲ್ಲ. ಅದು ಪ್ಲಾಸ್ಟಿಕ್ ಅನ್ನು ಕೊಳಲಿಕ್ಕೆ 500 ವರ್ಷಗಳ ಹೆಚ್ಚು ವರ್ಷಗಳು ಬೇಕಾಗತ್ತಂತ ಒಂದು ಮಾಹಿತಿ ಇದೆ. ಹಂಗಾಗಿ ನಾವು ಇವತ್ತು ಬಳಸಿರ್ತಕ್ಕಂಥ ಒಂದು ವಸ್ತು 500 ವರ್ಷ ಇರತಕ್ಕಂತ ಪೀಳಿಗೆಯವರೆಗೆ, 5 ತಲೆಮಾರಿನ ಪೀಳಿಗೆಯವರೆಗೆ ಮಾರಕ ಆಗುತ್ತಲ್ವಾ ಅದನ್ನ. ಹಂಗಾಗಿ ನಾವೇನು ಮಾಡೋದಂತ ಸರಿಯಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬಳಸ್ಬೇಕು. ಒಂದು ಯಾವುದೇ ಒಂದು ವಿಚಾರ, ಒಂದು ವಿಷಯ ಆರಂಭ ಆಯ್ತು ಅಂದಾಗ ಅದಕ್ಕೆ ಒಂದು ಹಂತನೇ ಇರುತ್ತಲ್ವಾ. ನಾವು ಬಳಸೋದ್ರ ಕೂಡ ಒಂದು ಒಂದು ಒಂದು ಹಂತದವರೆಗೆ ಮಾತ್ರ ಬಳಸಿಬಿಟ್ಟು ಇಲ್ಲಿ ಸಾಕು ಅಂತ ಹೇಳ್ಬಿಟ್ಟು ನಿಲ್ಸುತ್ತೆ, ಒಳ್ಳೇದು ಅಂತ ಹೇಳ್ತೀವಿ ಮೇಡಮ್. ಯಾಕಂದ್ರೆ ಇದು ಮುಂದಿನ ಪೀಳಿಗೆಯವರಿಗೆ ಕೊಡ್ತಕ್ಕಂಥ ನಾವು ಕೊಡ್ತಕ್ಕಂಥ ಕೊಡುಗೆ.
0: ಖಂಡಿತ, ನೀವು ಹೇಳೋ ಹಾಗೆ ಈ ಒಂದು ವಸ್ತುಗಳ ವಿಲೇವಾರಿ ಕೂಡ ಸರಿಯಾಗಿ ಮಾಡ್ಬೇಕಾಗುತ್ತೆ.
1: ಕೆಲವೊಂದ್ಸರಿ 500 ವರ್ಷಗಳ ಕೆಲಕಲು 300-400 ವರ್ಷ ಆಗ್ಬೋದು. ಈ ರೀತಿಯಾಗಿ 400 ವರ್ಷಗಳನ್ನ ಗುಡ್ಡೆ ಹಾಕಿಬಿಟ್ಟು ನಾವು ತ್ಯಾಜ್ಯದ ವಸ್ತುಗಳನ್ನು ಗುಡ್ಡೆ ಹಾಕಿದಾಗ ಮುಂದಿನ ಪೀಳಿಗೆ ಅವರು ಹೇಗೆ ವಾಸ ಮಾಡಬೇಕು ಅದು ಕೂಡ ಯೋಚನೆ ಮಾಡಬೇಕಾಗುತ್ತೆ. ನಾವು ಒಂದು ಟೀ ಲೋಟ ಕುಡಿಯೋದ್ರಲ್ಲಿ ಪ್ಲಾಸ್ಟಿಕ್ ಟೀ ಅಂತ ಹೇಳ್ತೇವೆ, ಪ್ಲಾಸ್ಟಿಕ್ ಲೋಟ ಕುಡಿತೀವಿ, ಅದು ಒಂದು ಶತ್ರುಗಳು ಕೂಡ ಕೊಡ್ಬೇಡ್ರಿ ಅಂತ ಹೇಳ್ತಾರೆ. ಆದ್ರೂ ಕೂಡ ಇವತ್ತು ಅದೇ ಚಾಲ್ತಿಯಲ್ಲೇ ಇದೆ. ಮನೆಯಲ್ಲಿ ಕೂಡ ಒಂದು ಬಂದ್ರೆ ಅಂದ್ರೆ ಅದೇ ಟೀಯಲ್ಲಿ ಲೋಟಗಳೆಲ್ಲ ಕೊಡ್ತಕ್ಕಂತ ಸಂಪ್ರದಾಯ ಬಂದಿದೆ. ಇದನ್ನು ಕಡಿಮೆ ಮಾಡ್ಕೋ, ಇದು ಆರಂಭ. ಅತಿಯಾದ ಬಳಕೆ ಏನು ದುಷ್ಪರಿಣಾಮಗಳು ಅಂತ ಗೊತ್ತಾಗ್ತಿದೆ ನಮಗೆ, ಗೊತ್ತಾಗ್ತಿರೋದ್ರಿಂದ ಈಗ ಕೆಲವೊಂದು ಅಂತ ಅತಿಯಾದ ಮಾರಕ ಏನಿದೆ ಅದನ್ನ ಕಡಿಮೆ ಮಾಡ್ಕೊಳ್ಬೇಕಾಗಿ ವಿನಂತಿದೆ.
0: ಓಕೆ ಓಕೆ, ಖಂಡಿತವಾಗ್ಲೂ ನಮ್ಮ ಎಲ್ರಿಗೂ ಕೂಡ ಅದು ಮಾರಕ ಅಂತ ಗೊತ್ತಿರುತ್ತೆ, ಆದ್ರೂ ಕೂಡ ಅನಿವಾರ್ಯಕ್ಕೆ ಒಳಗಾಗಿ ಅದನ್ನ ಬಳಕೆ ಮಾಡ್ತಾ ಇರ್ತೀವಿ, ಅದನ್ನ ಖಂಡಿತ ಕಡಿಮೆ.
1: ಸ್ಟೀಲ್ ಲೋಟ ಇದೆ ಮೇಡಮ್, ಸ್ಟೀಲ್ ಲೋಟಕ್ಕೆ ಏನು ತೊಂದ್ರೆ ಇಲ್ವಲ್ಲ, ತೊಳೆದಿಕ್ಕೊಂದೇ ಒಂದು ಸಮಯ ಹಿಡಿಯುತ್ತೆ ಹೊರತಾಗಿ ಇನ್ನೇನು ಅದನ್ನ ದುಂದು ವೆಚ್ಚ ಇಲ್ಲ, ಮತ್ತೆ ಮತ್ತೆ ನಾವು ಬಂಡವಾಳ ಹಾಕಿಲ್ಲ ಆ ಲೋಟಕ್ಕೆ.
0: ಹೌದು, ಅಂದ್ರೆ ಈಗಿನ ಸಭೆ ಸಮಾರಂಭಗಳಲ್ಲಿ ಹೆಚ್ಚಿನ ಹೊರೆ ಕಡಿಮೆ ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನೀವ್ ಹೇಳೋ ಹಾಗೇನೆ ಈ ಪ್ಲಾಸ್ಟಿಕ್ ಲೋಟ ಅಥವಾ ಇನ್ಯಾವುದನ್ನೋ ಬಳಕೆ ಹೆಚ್ಚಾಗ್ತಾ ಇರುವಂತದ್ದು. ಹಾಗಾಗಿ ನಮ್ಮ ಅನಿವಾರ್ಯತೆ ಅನುಕೂಲತೆಗೆ ನಾವು ಅದಕ್ಕೆ ನಾವು ಒಂದು ರೀತಿ ಅಡಿಕ್ಟ್ ಆಗ್ತಾ ಇದೀವಿ, ಅದನ್ನ ಕಡಿಮೆ ಮಾಡ್ಕೊಳ್ಬೇಕು ಅನ್ನೋದು ಖಂಡಿತ ನಿಜವಾದ ಮಾತೇನೆ. ಓಕೆ,
2: ಧನ್ಯವಾದಗಳು ರಾಘವೇಂದ್ರ ಅವರೇ. ಕಾವ್ಯ, ಏನಂತ ಹೇಳಿದ್ರೆ ಇವರು ಒಂದು ಪರಿಸರ ಕಾಳಜಿ, ಆರೋಗ್ಯದ ದೃಷ್ಟಿ ತುಂಬಾ ಮೆಚ್ಚಬೇಕಾದದ್ದು.
0: ಖಂಡಿತ, ಅಂದ್ರೆ ತಂತ್ರಜ್ಞಾನವನ್ನ ನಾವ್ ಎಷ್ಟು ಬಳಸ್ತೀವೋ ಅದಕ್ಕೊಂದು ಮಿತಿ ಇರ್ಲಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಾವು ಬಳಕೆ ಮಾಡಿರುವಂತಹ ಎಲೆಕ್ಟ್ರಾನಿಕ್ ವಸ್ತುಗಳಿರ್ಬಹುದು, ಅದರ ವಿಲೇವಾರಿ ಸರಿಯಾಗಿ ಆಗ್ಬೇಕು. ಅದು ಮಣ್ಣಿಗೆ ಸೇರುವಂತದ್ದು ಅಥವಾ ನೀರಿಗೆ ಸೇರುವಂತದ್ದು ಆದಾಗ ಅಲ್ಲಿ ಕೂಡ ಇರುವಂತಹ ಜೀವರಾಶಿಗಳಿಗೆ ಹಾನಿ
2: ಆಗ್ತಾ ಇದೆ,
0: ಅದರ ಬಗ್ಗೆ ಕೂಡ ಗಮನ ವಹಿಸಬೇಕು. ಹಾಗಾಗಿ ನಾವೇನನ್ನೇ ಬಳಕೆ ಮಾಡಿದ್ರೂ ಕೂಡ ಅದನ್ನ ಸೂಕ್ತವಾಗಿ ಬಳಸುವಂತದನ್ನ ತಿಳಿದಿರಬೇಕು.
2: ಕೇವಲ ನಮ್ಮ ಮಾತುಕತೆಗಳಲ್ಲಿ ಅಥವಾ ಒಂದಿಷ್ಟು ಫೋನಲ್ಲಿ ಕರೆಯಲ್ಲಿ ಮಾತಾಡೋದ್ರ ಜೊತೆಗೆ ನಾವು ನಿಜಕ್ಕೂ ನದಿ ತೀರಗಳಲ್ಲಿ ಹೋಗಿ ನೋಡಿದಾಗ ಜಲಚರ ಪರಿಸ್ಥಿತಿ ಹೇಗಿದೆ ಅಂತ ಅಂದ್ರೆ, ನೀರು ಅಂಟು ದ್ರವ್ಯದಂತೆ ಎಣ್ಣೆ ತೇಲಾಡ್ತಾ ಇರುತ್ತೆ. ನಾವು ಹತ್ತಿರದ ನಮ್ಮ ಕರ್ನಾಟಕದಲ್ಲಿ ಈಗಲೂ ಕೂಡ ನದಿಗಳನ್ನು ನೋಡ್ತಾ ಇದ್ದಾಗ ಜಲಚರಗಳು ಸಾಕಷ್ಟು ಕಡಿಮೆ ಇವೆ.
0: ಖಂಡಿತವಾಗ್ಲು, ಹಾಗೆ ನೀರಿನ ಗುಣಮಟ್ಟ ಅನ್ನೋದು ಕೂಡ ಹಾಳಾಗುತ್ತೆ. ನಾವೇ ಬಳಕೆ ಮಾಡುವಂತಹ ನೀರು, ನಾವು ಕುಡಿಯುವಂತಹ

0: ನೀರು ಎಷ್ಟು ಶುದ್ಧವಾಗಿದೆ ಅಂತೇಳಿ ಯೋಚನೆ ಮಾಡ್ಬೇಕಾಗುತ್ತೆ. ಮೊದಲೆಲ್ಲ ನಲ್ಲಿಯಲ್ಲಿ ನೀರ್ ಬಂತು ಅಥವಾ ಬಾವಿಯಿಂದ ನೀರ್ ತಂದ್ವಿ ಅಂದ್ರೆ ಅದಕ್ಕೆ ಯಾರು ಕೂಡ ಫಿಲ್ಟರ್ ಆಗ್ತಿರ್ಲಿಲ್ಲ. ಪ್ರತಿಯೊಬ್ಬರು ಮನೆಯಲ್ಲೂ ಫಿಲ್ಟರ್ ಬಂದಿದೆ, ಕಾರಣ ನೀರಿನ ಗುಣಮಟ್ಟದ ಪ್ರಮಾಣ ಕಡಿಮೆ ಆಗಿರೋದು. ಅಂತಹ ಪರಿಸರವನ್ನ ಹಾಳು ಮಾಡ್ತಾ ಇರೋದು ಕೂಡ ನಾವೇ.
1: ಇವುಗಳ ಒಂದು ಏನ್ ಮಾಡ್ತಾ ಇದೀವಿ, ಇದು ಎಲ್ಲ ತಡೆಬೇಕು ಮತ್ತೆ ನಿಲ್ಲಬೇಕಾಗಿದೆ.
2: ಮೂವತ್ತೈದು ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
3: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
2: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
3: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
2: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನ್ನಿಂಗ್ಹ್ಯಾಮ್ ರೋಡ್.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ 102.6 ಮೆಗಾಹರ್ಟ್ಸ್ಗಳಲ್ಲಿ ಹಲೋ ಕೇಳುಗರೆ, ನಮ್ಮ ವಿಷಯಕ್ಕೆ ನಿಮ್ಮ ಮಾತು ನೇರ ಫೋನಿನ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ಎಫ್ಎಂ ಸಮಯ 10:50. ರಾಷ್ಟ್ರೀಯ ತಂತ್ರಜ್ಞಾನ ದಿನದ ಸಂದರ್ಭದಲ್ಲಿ ನಾವು ವಿಜ್ಞಾನ ಹಾಗೂ ತಂತ್ರಜ್ಞಾನದ ಸದ್ಬಳಕೆಯ ವಿಷಯವಾಗಿ ಮಾತಾಡ್ತಾ ಇದ್ದೇವೆ. ನಮ್ಮ ಕೇಳುಗರು ಕೂಡ ಕರೆ ಮಾಡ್ತಾ ಇದ್ದಾರೆ. ಕರೆ ಮಾಡಲಿಕ್ಕೆ ಬಳಸಬಹುದಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9444684 2732. ಇನ್ನೊಂದು ಮೊಬೈಲ್ ಸಂಖ್ಯೆ 9141972772. ಈ ಸಂಖ್ಯೆಗಳಿಗೆ ಕರೆ ಮಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಬೋದು. ಕಾವ್ಯ, ನಾವು ಹಲವಾರು ಏರಿಯಾಗಳನ್ನು ಅಂದರೆ ಕ್ಷೇತ್ರಗಳನ್ನು ನಾವು ಮಾತಾಡ್ತಾ ಇದ್ವಿ.
1: ಹೌದು,
0: ನೀವು ಏನು ಯೋಚನೆ ಮಾಡ್ತಾ ಇದ್ರಿ?
1: ಸಾಕಷ್ಟು, ಈಗ ಯಾವ ಕ್ಷೇತ್ರನೂ ಕೂಡ ಈ ವಿಜ್ಞಾನ ಮತ್ತು ತಂತ್ರಜ್ಞಾನದಿಂದ ಮುಕ್ತವಾಗಿಲ್ಲ ಅಂತ ಹೇಳ್ಬೋದು. ಎಲ್ಲ ಕ್ಷೇತ್ರದಲ್ಲೂ ಕೂಡ ಒಂದಿಲ್ಲೊಂದು ವಿಷಯದಲ್ಲಿ ನಾವು ಈ ಒಂದು ವಿಜ್ಞಾನ ಮತ್ತೆ ತಂತ್ರಜ್ಞಾನವನ್ನ ಅಳವಡಿಸ್ಕೋಬಹುದು. ಈಗ ಮನೆಯ ವಿಷಯವನ್ನೇ ತಗೊಳ್ರು ಕೂಡ ಪ್ರತಿಯೊಂದು ಕೋಣೆಯಲ್ಲೂ ಕೂಡ ವಿಜ್ಞಾನ ತಂತ್ರಜ್ಞಾನವನ್ನ ಪ್ರತಿಬಿಂಬಿಸುವಂತಹ ಸಾಕಷ್ಟು ವಸ್ತುಗಳನ್ನ ನಾವು ನೋಡ್ತೇವೆ ಅಲ್ವಾ. ಮೊದಲು ನಾವು ಅಡಿಗೆ ಮಾಡುವಂತಹ ಉಪಕರಣಗಳನ್ನೇ ನಾವು ಗಮನಿಸಿದ್ರೆ ಸಾಕು ಎಷ್ಟು ವಿಜ್ಞಾನ
0: ಅಡಿಗೆ ಮನೆಯಲ್ಲೇ ಸಿಕ್ಬಿಡುತ್ತೆ
1: ಅಲ್ವಾ ಅಂತೇಳಿ ಭಾವಿಸುವಂತದ್ದು. ಪ್ರತಿ ಕ್ಷೇತ್ರದಲ್ಲೂ ಈಗ ನಮ್ಮ ಕೇಳುಗರೆ ಹೇಳಿದ ಹಾಗೇನೆ ರೈತರ ಒಂದು ಕೃಷಿ ಕ್ಷೇತ್ರ ಇರಬಹುದು, ಹಾಗೆ ಶಿಕ್ಷಣ ಕ್ಷೇತ್ರ ಇರಬಹುದು, ಹಾಗೆ ಮಾಹಿತಿ ಮತ್ತೆ ತಂತ್ರಜ್ಞಾನ. ಒಬ್ಬ ಕೇಳುಗರು ಹೇಳಿದ್ರು, ನಾವೆಲ್ಲಾದ್ರೂ ತಲುಪಬಹುದು ಅಂತಂದ್ರೆ ಒಂದು ಲೊಕೇಶನ್ ಶೇರ್ ಮಾಡಿದ್ರೆ ಸಾಕು, ಸುಲಭವಾಗಿ ನಾವು ಸ್ಥಳಕ್ಕೆ ಹೋಗ್ತೀವಿ ಅಂತ.
0: ಕಾವ್ಯ, ಈಗ ತಂತ್ರಜ್ಞಾನದಲ್ಲಿ ನನಗೊಂದು ನೆನಪು ಬರ್ತಾ ಇದೆ. ಏನಂತ ಹೇಳಿದ್ರೆ ನಮ್ಮ ಏನು ನಮ್ಮ ಆಡಳಿತ ಒಂದು ವಿಚಾರದಲ್ಲಿ ನಾವು ಮಕ್ಕಳಿಗೆ ಅಥವಾ ಬೇಕಾದಂಥ ಸರ್ಟಿಫಿಕೇಟ್ಗಳು ಇವತ್ತು ಬೇಕಾಗುತ್ತೆ.
1: ಹೌದು,
0: ಇವುಗಳು ಎಷ್ಟು ಫಾಸ್ಟಾಗಿ ವೇಗವಾಗಿ ನಮ್ಮ ಏನು ಸರ್ಕಾರದಲ್ಲಿ ತಂತ್ರಜ್ಞಾನದ ಬಳಕೆ ಇದೆ ಅಂತ ಹೇಳಿದರೆ, ಒಂದು ದಿನ ಅಪ್ಲಿಕೇಶನ್ ಹಾಕಿದರೆ ನೆಕ್ಸ್ಟ್ ಮಾರನೇ ದಿನ ಬೇಕು ಅಂದ ತಕ್ಷಣದಲ್ಲಿ ಅವರಿಗೆ ಕ್ಷಣ ಕ್ಷಣದ ಮೆಸೇಜ್ಗಳು ಅಂದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ.
1: ಅಷ್ಟೇ ಅಲ್ಲ, ಒಂದು ಆಧಾರ್ ಇರಬಹುದು ಅಥವಾ ವೋಟರ್ ಐಡಿ ಇರಬಹುದು, ಅದರಲ್ಲಿ ಏನಾದ್ರೂ ಅಪ್ಡೇಟ್ ಮಾಡ್ಬೇಕು ಅಥವಾ ಹೊಸದಾಗಿ ಸೇರ್ಪಡೆ ಆಗ್ಬೇಕು ಅಂದ್ರೆ ನಾವು ಮನೆಯಲ್ಲೇ ಕೂತು ಮೊಬೈಲ್ ನಲ್ಲೇ ಅಪ್ಲಿಕೇಶನ್ ಅಲ್ಲಿ ಮಾಡಬಹುದು. ಅಷ್ಟು ಅಪ್ಡೇಟ್ ಆಗಿದೆ, ಸಾಕಷ್ಟು ನಾವು ವೇಗವಾಗಿನೇ ಸಾಗ್ತಾ ಇದೆ.
0: ಎಲ್ಲ ತಂತ್ರಜ್ಞಾನದ ಬಳುವಳಿ
1: ಖಂಡಿತವಾಗ್ಲೂ. ಹಾಗೆ ವೈದ್ಯಕೀಯ ಕ್ಷೇತ್ರವನ್ನು ಕೂಡ ನಾವು ಮರೆಯೋ ಹಾಕಿಲ್ಲ. ಹಿಂದೆಲ್ಲ ಒಂದು ಸಾಂಕ್ರಾಮಿಕ ರೋಗ ಬಂದ್ರೆ ಎಷ್ಟೆಲ್ಲ ಜನರ ಬಲಿ ಆಗ್ತಾ ಇತ್ತು, ಆದ್ರೆ ಈಗ ಹಾಗಲ್ಲ.
0: ಇಡೀ ಊರಿಗೆ ಊರೇ ಬೇರೆ ಕಡೆ ಹೋಗ್ತಕ್ಕಂಥದ್ದು ಅಥವಾ ಸಾಕಷ್ಟು ಮಾರಣಾಂತಿಕ ರೋಗಗಳು ಕಾಡಿ ಅನೇಕ ಸಾವು ನೋವುಗಳಿಗೆ ಕಾರಣ ಆಗ್ತಾ ಇತ್ತು.
1: ಆದ್ರೆ ಈಗ ಒಂದು ತಂತ್ರಜ್ಞಾನದ ನೆರವಿನಿಂದ ವಿಜ್ಞಾನಿಗಳು ಕಂಡುಹಿಡಿಯುವಂತಹ ಒಂದು ಔಷಧಿಗಳಿಂದ ಸಾಕಷ್ಟು ಜೀವಗಳು ಉಳಿತಾ ಇದೆ. ಅದಕ್ಕೆ ಉದಾಹರಣೆ ಕೊರೋನಾ ಕಾಲದಲ್ಲಿ ಅದಕ್ಕೆ ಮೆಡಿಸಿನ್ ಇಲ್ಲ ಅಂತ ಅನ್ಕೊಂಡು ನಾವು ಏನು ಭಯಭೀತನಾಗಿದ್ದಂತಹ ಸಂದರ್ಭದಲ್ಲಿ ನಮ್ಮ ದೇಶದ ವಿಜ್ಞಾನಿಗಳು ಕೂಡ ಹೊಸದಾಗಿ ಲಸಿಕೆಯನ್ನ ಕಂಡಿಡಿತಾರೆ, ಅದರಿಂದ ಕೂಡ ಮುಕ್ತವಾಗ್ತಾ ಹೋಗ್ತೀವಿ. ಹೀಗೆ ಸಾಕಷ್ಟು ವಿಷಯಗಳಿರಬಹುದು. ಮೊದಲೆಲ್ಲ ಮಕ್ಕಳಿಗೆ ಅಂಗವೈಕಲ್ಯ ಅನ್ನೋದು ಕಾಡ್ತಾ ಇತ್ತು.
0: ಅದು ಯಾಕೆ ಅಂತ ಹೇಳಿದ್ರೆ ಕೆಲವು ನೋಡಿ ಗರ್ಭಾವ

0: ಚಿಕಿತ್ಸೆಯಲ್ಲೇ ನಮ್ಮ ಒಂದು ಅನೇಕ ರೋಗಗಳು ಅಥವಾ ಮುಂದೆ ಅಂಗವೈಕಲ್ಯತೆ ಇದ್ದಾಗ ಡಾಕ್ಟರ್ ತಿಳಿಸಿ ಅದಕ್ಕೆ ಏನು ಕ್ರಮಗಳನ್ನು ಕೈಗೊಂಡು ಒಂದು ಸುಭದ್ರ ಒಂದು ಸಮಾಜಕ್ಕೆ ಒಳ್ಳೆ ದೈಹಿಕ ಮತ್ತು ಆರೋಗ್ಯಕರ ವ್ಯಕ್ತಿಗಳು ಬೆಳಲಿಕ್ಕೆ ಕಾರಣ ಅನ್ನೋದನ್ನ ಅದು ತೋರಿಸ್ಕೊಡ್ತಾ ಇದೆ.
1: ಅದನ್ನ ನಾವು ಪೋಲಿಯೋವನ್ನ ಗೆದ್ದಿದೀವಿ, ಅದರಿಂದಲೂ ಕೂಡ ಮುಕ್ತವಾಗುವಂತಹ
0: ಸಿಡುಬು ರೋಗ ತುಂಬಾ ವರ್ಷಗಳ ಹಿಂದೆ ಇದ್ದಂತ ನಮ್ಮ ಭಾರತದಲ್ಲಿ ಅಥವಾ ಹೊರದೇಶಗಳಲ್ಲಿ ಕಾಣಿಸಿಕೊಂಡದ್ದು ಸಿಡುಬು ರೋಗ. ಸಾಕಷ್ಟು ಒಮ್ಮೆ ಬಂದು ಹೋದ್ರೆ ಅವ್ರ ಮುಖದ ಮೇಲೆ ಕಲೆಗಳು ಅಥವಾ ಮಾಯದಂತೆ ಉಳಿತಾ ಇತ್ತು. ಇಂಥವಕ್ಕೆಲ್ಲ ಪರಿಹಾರ ಸಿಕ್ಕಿದೆ ಈ ತಂತ್ರಜ್ಞಾನದಿಂದ.
1: ಹೌದು, ಅಷ್ಟೇ ಅಲ್ಲ, ಈಗೇನಾದ್ರೂ ಒಂದು ಅಪಘಾತ ಸಂಭವಿಸಿ ಅಂಗವೈಕಲ್ಯ ಉಂಟಾದ್ರೆ ಒಂದು ಮಾರ್ಪಾಡು ಮಾಡುವಂತ ಕೃತಕ ಅಂಗಾಂಗಗಳನ್ನ ಸೇರ್ಪಡೆ ಮಾಡುವಂತದ್ದು ಇರಬಹುದು, ಅಂಗಾಂಗ ದಾನ ಮಾಡಿರೋದನ್ನ ಇನ್ನೊಬ್ಬರಿಗೆ ಅದನ್ನ ಹೊಂದಿಕೆ ಮಾಡುವಂತದ್ದು, ಇದೆಲ್ಲದೂ ಕೂಡ ತಂತ್ರಜ್ಞಾನ ವಿಜ್ಞಾನದ ಕೊಡುಗೆ ಅಂತಾನೆ ಹೇಳಬಹುದು ಅಲ್ವಾ. ಹಾಗಾಗಿ ಒಬ್ಬ ವ್ಯಕ್ತಿಯ ದೇಹವನ್ನೇ ಸ್ಕ್ಯಾನ್ ಮಾಡಿ ಅದೆಷ್ಟು ಆರೋಗ್ಯವಾಗಿದೆ ಅಂತ ಹೇಳುವಷ್ಟು ಮುಂದುವರೆದಿದೆ. ಏನೇ ಇದ್ರೂ ಕೂಡ ನಾವು ಯಾವ್ದನ್ನಾದ್ರೂ ಕೂಡ ಸದುಪಯೋಗ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗಿರುತ್ತೆ. ಸಾಧಕ ಬಾಧಕಗಳ ನಡುವೆನೆ ಕೂಡ ನಾವೊಂದಷ್ಟು ಸದ್ಬಳಕೆಯನ್ನ ಮಾಡ್ಕೋಬೇಕಾಗಿರೋ ಅನಿವಾರ್ಯತೆ ನಮ್ದು.

0: ಅದು ಸಿಡುಬು ರೋಗ. ಸಾಕಷ್ಟು ಒಮ್ಮೆ ಬಂದು ಹೋದ್ರೆ ಅವ್ರ ಮುಖದ ಮೇಲೆ ಕಲೆಗಳು ಅಥವಾ ಮಾಯದಂತೆ ಉಳಿತಾ ಇತ್ತು. ಇಂಥವಕ್ಕೆಲ್ಲ ಪರಿಹಾರ ಸಿಕ್ಕಿದೆ ಈ ತಂತ್ರಜ್ಞಾನದಿಂದ.
1: ಹೌದು, ಅಷ್ಟೇ ಅಲ್ಲ, ಈಗೇನಾದ್ರೂ ಒಂದು ಅಪಘಾತ ಸಂಭವಿಸಿ ಅಂಗವೈಕಲ್ಯ ಉಂಟಾದ್ರೆ ಒಂದು ಮಾರ್ಪಾಡು, ಕೃತಕ ಅಂಗಾಂಗಗಳನ್ನ ಸೇರ್ಪಡೆ ಮಾಡುವಂತದ್ದು ಇರಬಹುದು, ಅಂಗಾಂಗ ದಾನ ಮಾಡಿರೋದನ್ನ ಇನ್ನೊಬ್ಬರಿಗೆ ಅದನ್ನ ಹೊಂದಿಕೆ ಮಾಡುವಂತದ್ದು, ಇದೆಲ್ಲದೂ ಕೂಡ ತಂತ್ರಜ್ಞಾನ ವಿಜ್ಞಾನದ ಕೊಡುಗೆ ಅಂತಾನೆ ಹೇಳಬಹುದು ಅಲ್ವಾ. ಹಾಗಾಗಿ ಒಬ್ಬ ವ್ಯಕ್ತಿಯ ದೇಹವನ್ನೇ ಸ್ಕ್ಯಾನ್ ಮಾಡಿ ಅದೆಷ್ಟು ಆರೋಗ್ಯವಾಗಿದೆ ಅಂತ ಹೇಳುವಷ್ಟು ಮುಂದುವರೆದಿದೆ. ಏನೇ ಇದ್ರು ಕೂಡ ನಾವು ಯಾವ್ದನ್ನಾದ್ರೂ ಕೂಡ ಸದುಪಯೋಗ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗಿರುತ್ತೆ. ಸಾಧಕ ಬಾಧಕಗಳ ನಡುವೆನೆ ಕೂಡ ನಾವೊಂದಷ್ಟು ಸದ್ಬಳಕೆಯನ್ನ ಮಾಡ್ಕೋಬೇಕಾಗಿರೋ ಅನಿವಾರ್ಯತೆ ನಮ್ದು. ಓಕೆ, ಪ್ರತಿ ಕ್ಷೇತ್ರವನ್ನ ಕೂಡ ಗಮನಿಸಬಹುದು. ನಮ್ಮ ಕೇಳುಗರು ಕೂಡ ನಮ್ಮ ಆಕಾಶವಾಣಿಯನ್ನ ನೆನಪಿಸ್ಕೊಂಡ್ರು, 10 ವರ್ಷದ ಹಿಂದೆ ಹೇಗಿತ್ತು ಈಗ ಹೇಗಿದೆ ಅನ್ನೋಂಥದ್ದು.
0: ಕಾವ್ಯ, ಈ ಟೇಪ್ಗಳು ಗ್ರಾಮಫೋನ್ಗಳು ಇದ್ದಂಥ ಸಂದರ್ಭದಲ್ಲಿ ಅವುಗಳನ್ನು ಅಷ್ಟಕ್ಕೆ ನಾವು ಅವುಗಳನ್ನು ಓಡಿಸಿ ಆ ಸಾಂಗ್ ಇಲ್ಲಿಗಿಂದನೇ ಶುರುವಾಗುತ್ತೆ ಅಂತಕ್ಕಂಥದ್ದನ್ನು ಅವ್ರು ನೆನಪಿಸ್ಕೊಂಡ್ರು. ಖಂಡಿತ, ಇವತ್ತು ನಮಗೆ ಬೆರಳ ತುದಿಯಲ್ಲಿ ನಮಗೆ ಕೇಳುಗರು,
1: ರಾಜ್ಯ ಅಷ್ಟೇ ಅಲ್ಲ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿನ FM ಕೇಳುವಂತಹ ಸೌಲಭ್ಯ ಬಂದಿದೆ. ನ್ಯೂಸ್ ಆನ್ AR ಆಪ್ ಅನ್ನುವಂತಹ ಅಪ್ಲಿಕೇಶನ್ ಅಲ್ಲಿ ಎಷ್ಟೊಂದು ನಾವು ಏನು ರೇಡಿಯೋ ಚಾನೆಲ್ಗಳನ್ನ ಟ್ಯೂನ್ ಮಾಡ್ಕೊಡ್ಬಹುದು. ಇದು ಹೇಗೆ ಸಾಧ್ಯ ಆಯ್ತು ಅಂದ್ರೆ ಅದು ಕೂಡ ಮತ್ತೊಮ್ಮೆ ತಂತ್ರಜ್ಞಾನದ ಒಂದು
0: ನಮ್ಮ ಸರೌಂಡಿಂಗ್ ಅಲ್ಲಿ ಮಾತ್ರ ನಾವು ನಮ್ಮ ಆಕಾಶವಾಣಿಗಳನ್ನ ಕೇಳ್ಬೇಕಾಯ್ತು. ಇವತ್ತು ಇಡೀ ನಮ್ಮ ದೇಶದಲ್ಲಿ ಏನಿದಾವೆ ಅಥವಾ ಪ್ರಪಂಚದಲ್ಲಿ ಬೇಕಾದಂತಹ ಆಕಾಶವಾಣಿಯಲ್ಲಿ ಸುದ್ದಿಗಳು ಅಥವಾ ಭಾಷೆಯನ್ನ ಕಲಿಬೇಕು ಅಥವಾ ನ್ಯೂಸ್ ಅನ್ನ ತಿಳಿದುಕೊಳ್ಳುವಂತ ಒಂದು ತಂತ್ರಜ್ಞಾನ ನಮ್ಮ ಜೊತೆ ಇದೆ ಈಗಾಗಲೇ.
1: ಮೊದಲೆಲ್ಲ ಮಳೆ ಬಂತು ಅಥವಾ ಗುಡುಗು ಮಿಂಚು ಸಿಡಿಲು ಈ ತರ ಏನಾದ್ರೂ ಬಂದಾಗ ಈ ರೇಡಿಯೋ ಕೇಳ್ತಾ ಇದ್ದಾಗ ಅದು ಅಸ್ತವ್ಯಸ್ತ ಆಗೋಗುದು, ಏನು ನೆಟ್ವರ್ಕ್ ಸಿಗ್ತಾ ಇರ್ಲಿಲ್ಲ ಅಂತ. ಆದ್ರೆ ಈಗ ಆ ಸಮಸ್ಯೆ ಕಡಿಮೆ ಇದೆ ಅಂತಾನೆ ಹೇಳಬಹುದು. ಎಲ್ಲೋ ತೀರಾ ಗ್ರಾಮಾಂತರ ಪ್ರದೇಶಗಳಲ್ಲಿ ಅದು ಅನ್ನಿಸ್ಬಹುದು, ಆದ್ರೆ ಸದ್ಯಕ್ಕಂತೂ ಅದು ಅಷ್ಟೊಂದು ತೊಂದರೆ ಕೊಡ್ತಾ ಇಲ್ಲ ಅಂತಾನೆ ಹೇಳ್ಬಹುದು. ಅಷ್ಟೊಂದು ನಮ್ಮ ರೇಡಿಯೋ ಚಾನೆಲ್ ಕೂಡ ಅಪ್ಡೇಟ್ ಆಗಿದೆ, ಸಾಕಷ್ಟು ಕಾರ್ಯಕ್ರಮಗಳನ್ನ ನಿರೂಪಿಸೋದ್ರಲ್ಲಿ ಇರಬಹುದು, ಅಥವಾ ಏನು ತಂತ್ರಜ್ಞಾನದಿಂದ ಜನಗಳಿಗೆ ತಲುಪುವಂತಹ ವ್ಯವಸ್ಥೆ.
0: ಅನೇಕ ನೈಸರ್ಗಿಕ ಅಪಘಾತಗಳು ವಿಕೋಪಗಳು ನಡೆದಂತ ಸಂದರ್ಭದಲ್ಲಿ ನೇರವಾಗಿ ಅಲ್ಲಿ ನಡೆದಂತ ಘಟನೆಗಳನ್ನು ತಕ್ಷಣವೇ ಸರ್ಕಾರಗಳು ಅಥವಾ ಅದನ್ನ ಒಂದು ಏನು ಕಾರ್ಯಪಾಲಕ ಇಂಜಿನಿಯರ್ಗಳು ಇರ್ತಾರೆ, ಗಮನಿಸಿ ಅದಕ್ಕೆ ಏನು ಕ್ರಮ ಕೈಗೊಳ್ಬಹುದು ಅಂತಕ್ಕಂಥ ತಂತ್ರಜ್ಞಾನಗಳು. ಇವತ್ತು ನದಿ ಪ್ರವಾಹಗಳಾಗಿರಲಿ ಅಥವಾ ಭೂಕಂಪಗಳಾಗಿರಲಿ ತಕ್ಷಣಕ್ಕೆ ಕ್ರಮ ಕೈಗೊಳ್ಳಲಿಕ್ಕೆ ಈ ತಂತ್ರಜ್ಞಾನ ನಮಗೆ ಸಹಾಯಕವಾಗಿದೆ. ಇದನ್ನು ಸದ್ಬಳಕೆಯನ್ನು ಕೂಡ ನಾವು ದಿನನಿತ್ಯವೂ ಮಾಡ್ಕೊಳ್ತಾ ಇದ್ದೇವೆ. ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಇದರಲ್ಲಿ ಏರುಪೇರು ಆಗ್ತಾ ಇರ್ಬೋದು. ಅಂದರೆ ದುರ್ಬಳಕೆ ಅಂದರೆ ಕಂಡು ಕಂಡು ಅವುಗಳಲ್ಲಿ ಇರ್ತಕ್ಕಂಥ ಒಂದು ಚಿಕ್ಕ ಪುಟ್ಟ ಕೆಲಸಗಳಿಗೂ ಕೂಡ ತಂತ್ರಜ್ಞಾನ ಉಪಯೋಗಿಸೋದು ತಪ್ಪು ಅನಿಸುತ್ತೆ.
1: ಖಂಡಿತ, ನಮಗೆ ಅವಶ್ಯಕತೆ ಇದ್ದಾಗ ಅದನ್ನು ನಾವು ಬಳಸೋದ್ರಲ್ಲಿ ಖಂಡಿತ ತಪ್ಪಿಲ್ಲ. ಆದರೆ ಅದರ ಅವಶ್ಯಕತೆ ಇಲ್ದಲೇ ಇದ್ರೂ ಕೂಡ ಅದಕ್ಕೆ ನಾವು ಏನು ಒಳಗಾಗಿ ಅದನ್ನು ನಾವು ಬಳಸೋದು ಸೋಮಾರಿಗಳಾಗೋದು ತಪ್ಪಾಗುತ್ತೆ. ಓಕೆ, ಕಾರ್ಯಕ್ರಮದ ಕೊನೆಯ ಕರೆ ಅಂತ ಭಾವಿಸ್ತೇನೆ.
0: ಓಕೆ,
1: ಓಕೆ. ಹಾಗೆ ಏನು ಅನುಕೂಲತೆ ಬಗ್ಗೆ ಹೇಳೋದಾದ್ರೆ ಈ ಒಂದು ಏನು ತಂತ್ರಜ್ಞಾನವನ್ನ ಬಳಸೋದ್ರಲ್ಲಿ ವೇಗವನ್ನ ಕಾಣ್ತೇವೆ, ಹಾಗೆ ದಕ್ಷತೆ ಇರುತ್ತೆ, ಸಾಕಷ್ಟು ಮಾಹಿತಿಯನ್ನ ಪಡಿತೀವಿ. ನಾವು ಪ್ರತಿ ಸ್ಥಳಗಳಿಗೂ ಹೋಗಿ ಭೇಟಿ ಕೊಡೋಕ್ಕಾಗಲ್ಲ, ಪ್ರತಿಯೊಂದು ಕ್ಷೇತ್ರದ ಮಾಹಿತಿಯನ್ನೇ ನಾವು ಕಲೆ ಹಾಕ್ತೀವಿ ಅಂದ್ರೆ ಅದಕ್ಕೆ ಸಾಕಷ್ಟು ಸಮಯ ಬೇಕಾಗುತ್ತೆ. ಅದೇ ಈಗ ನಮ್ಮ ಬೆರಳ ತುದಿಯಲ್ಲಿ ಏನು ನಾವು ಉಪಯೋಗಿಸುವಂತಹ ಮೊಬೈಲ್ನಲ್ಲೇನೆ ಆ ಮಾಹಿತಿಯನ್ನ ಸಂಗ್ರಹಿಸ್ತೀವಿ, ಇದು ಕೂಡ ತಂತ್ರಜ್ಞಾನದ ವರ ಅಂತಾನೆ ಹೇಳ್ಬಹುದು. ಹಾಗೇನೆ ಒಂದು ಸಂಪರ್ಕ ಸಾಧನವಾಗಿ ತಂತ್ರಜ್ಞಾನ ಕೆಲಸ ಮಾಡ್ತಾ ಇದೆ. ಇನ್ನು ಇದರಲ್ಲಿರುವಂತಹ ಒಂದಷ್ಟು ತೊಂದರೆಗಳೇನು ಅಂತಂದ್ರೆ ಅದು ನಾವೇ ಮಾಡ್ಕೊಂಡಿರೋದು, ಅತಿಯಾದ ಅವಲಂಬನೆ
0: ಜೊತೆಗೆ ನಮ್ಮ ತಂತ್ರಜ್ಞಾನಗಳು ನಮ್ಮ ಮಾನವ ಜನಾಂಗದ ಮೇಲೆ, ಪ್ರಾಣಿ ಸಮೂಹದ ಮೇಲೆ, ಪಕ್ಷಿ ಸಂಕುಲದ ಮೇಲೆ ಅಥವಾ ನಮ್ಮ ಪರಿಸರದ ಮೇಲೆ ಯಾವುದೇ ರೀತಿಯಾದ ದುಷ್ಪರಿಣಾಮಗಳನ್ನು ಬೀರದೆ ಮುಂದಿನ ಜನರೇಷನ್ ಏನು ಪೀಳಿಗೆಗೆ ಉತ್ತಮ ಆರೋಗ್ಯ ಮತ್ತು ಸದೃಢ ಸಮಾಜಕ್ಕೆ ಬೇಕಾದಂಥ ಒಂದು ತಂತ್ರಜ್ಞಾನದ ಆವಿಷ್ಕಾರಗಳು ನಮ್ಮಲ್ಲಿ ಬರಬೇಕಿದೆ.
1: ಖಂಡಿತ, ಅಂದರೆ ಮುಂದೆ ಆಗಲಿ ಅಥವಾ ಪ್ರಸ್ತುತವಾಗ ಆಗಿರಬಹುದು, ನಮ್ಮ ವೈಯಕ್ತಿಕ ವಿಷಯಗಳ ಗೌಪ್ಯತೆಯನ್ನ ಕಾಪಾಡ್ಕೊಳ್ಬೇಕು ಈ ತಂತ್ರಜ್ಞಾನ ಯುಗದಲ್ಲಿ. ಹಾಗೆ ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕು. ಆರೋಗ್ಯದ ಮೇಲೆ ಈ ತಂತ್ರಜ್ಞಾನ ವ್ಯತಿರಿಕ್ತವಾಗಿ ಪರಿಣಾಮ ಬೀರದಲೇ ಇರೋ ಹಾಗೆ ನಮ್ಮ ಬಳಕೆ ಇರಬೇಕು. ಹಾಗೇನೆ ಎಲ್ಲರೂ ಹೇಳ್ತಾರೆ, ಈ ಒಂದು ತಂತ್ರಜ್ಞಾನ ಬಂದು ಕೆಲಸದ ಹೊರೆ ಕಡಿಮೆ ಮಾಡಿದೆ ಅಂತೇಳಿ, ಅದರ ಜೊತೆಗೆ ನಿರುದ್ಯೋಗವನ್ನ ಕೂಡ
0: ಸೃಷ್ಟಿಯಾಗಿದೆ. ಇದೊಂದು ಭಾರಿ,
1: ಎರಡನ್ನು ಕೂಡ ಒಂದಷ್ಟು ನಿಭಾಯಿಸುವ ಹಂತದಲ್ಲಿ ನಾವು ಈ ತಂತ್ರಜ್ಞಾನವನ್ನ ಬಳಕೆ ಮಾಡಬೇಕಾಗಿದೆ, ಅದನ್ನ ಗಮನಿಸಬೇಕು.
0: ಆ ಸಮಾಜಕ್ಕೆ ಬಹಳ ದುಷ್ಪರಿಣಾಮ ಬೀರ್ತಕ್ಕಂಥ ಒಂದು ಚಿಂತನೆ ಅಥವಾ ವ್ಯವಸ್ಥೆ ಏನು, ನಿರುದ್ಯೋಗದ ಮೇಲೆ ಪ್ರಭಾವ. ಯಾಕೆಂದರೆ ಸೋಂಬೇರಿಗಳು ಆಗಿಬಿಟ್ಟು ಅಥವಾ ಸಮಾಜದಲ್ಲಿ ಬೇರೆ ಬೇರೆ ಯಾವುದೋ ಕೆಲಸಗಳು ಸಿಗದೆ ಅಥವಾ ವೃತ್ತಿಗಳು ಇರದೆ ಜನಸಂಖ್ಯೆಗೆ ಅನುಗುಣವಾಗಿ ಕೆಲಸಗಳು ಇರಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ವಿಜ್ಞಾನಿಗಳು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ.

0: ಇರುವಂತವರು ಸಂಶೋಧನೆಗಳನ್ನ ಮಾಡಲಿ ಅನ್ನೋ ಈ ಮಾತಿನೊಂದಿಗೆ ಇಂದಿನ ಹಲೋ ಕೆಳಗರೆ ನಮ್ಮ ವಿಷಯಕ್ಕೆ ನಿಮ್ಮ ಮಾತು ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕರೆ ಮಾಡಿದ ಎಲ್ಲ ಶ್ರೋತೃಗಳಿಗೂ ಧನ್ಯವಾದಗಳು. ಇಷ್ಟೊತ್ತು ನಾನು ನಿಮ್ಮ ಜೊತೆ ಭಾಗವಹಿಸಿದ್ದ ನಿಮ್ಮ ರೇಡಿಯೋ ಮಿತ್ರ ಎಸ್ ಬಸವರಾಜ್ ವಸೂರ್ ಹಾಗೂ
1: ಕಾವ್ಯಾ ಡಿ,
0: ತಾಂತ್ರಿಕ ನೆರವು ತ್ಯಾಗರಾಜ್ ಡಿಪಿ.

0: ಆಕಾಶವಾಣಿ ಚಿತ್ರದುರ್ಗ 102.6 ಮೆಗಾಹರ್ಟ್ಸ್ಗಳು. ಸಮಯ 11:30.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
0: ಜನಪದ ಗೀತೆಯನ್ನ ಕೇಳೋಣ.

0: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
1: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
0: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
1: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
0: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
2: ಜನಪದ ಗೀತೆಯನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ, ಸಮಯ 11:10 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಭಾರತದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಗುಜರಾತ್ನ ಪ್ರಭಾಸ್ ಪಾಟ್ನಾದಲ್ಲಿನ ಸೋಮನಾಥ ದೇವಾಲಯದ ಪುನರ್ ನಿರ್ಮಾಣದ 75ನೇ ವರ್ಷದ ಅಂಗವಾಗಿ ಸೋಮನಾಥ್ ಅಮೃತ್ ಪರ್ವ ಸಮಾರಂಭದಲ್ಲಿ ಭಾಷಣ ಮಾಡಲಿದ್ದಾರೆ. ಈ ಕಾರ್ಯಕ್ರಮದ ನೇರ ಪ್ರಸಾರ ಇನ್ನು ಮುಂದೆ ಮೂಡಿಬರಲಿದೆ.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಈಗ ಸಮಯ 1:16:05. ಇದೀಗ ಉಲ್ಲಾಸ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾವಗೀತೆಗಳು, ಕರುಣಾಳು ಬಾಬೆಳಕ್ಕೆ ಹಾಗೂ ಆರೋಗ್ಯ ಬಿಂದುವನ್ನ ಕೇಳುವಿರಿ. ಮೊದಲಿಗೆ ಭಾವಗೀತೆ.

ಕೇಳುಗರೆ ಗಮನಿಸಿ, ಇಂದು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಮೂಡಿಬರಲಿದೆ. ಕಾರ್ಯಕ್ರಮದಲ್ಲಿ ಇಂದು ಪ್ರಸಾರವಾಗಲಿರುವ ಗೀತೆಗಳು ಸಿಪಾಯಿ ರಾಮು ಚಿತ್ರದಿಂದ

0: ಈ ಗೀತೆಗಳು ಪ್ರಸಾರವಾಗಲಿವೆ. ಈ ಗೀತೆಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವಿರುವ ಸಂದೇಶಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273 ಈ ಸಂಖ್ಯೆಗೆ ತಲುಪಿಸಿ. ನಿಮ್ಮ ಅಭಿಪ್ರಾಯವನ್ನಾಧರಿಸಿದ ಸಂದೇಶಗಳನ್ನು ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮದಲ್ಲಿ ಅಳವಡಿಸಿಕೊಳ್ಳಲಾಗುವುದು. ಕೇಳಿ ಇಂದು ಸಂಜೆ 5 ಗಂಟೆಗೆ ನಿಮ್ಮ ಚಿತ್ರದುರ್ಗ ಎಫ್ಎಂನಿಂದ.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
0: ಈಗ ಕೇಳಿ ಜಿಎಸ್ ಶಿವರುದ್ರಪ್ಪ ಅವರ ಭಾವಗೀತೆ. ಸಂಗೀತ ಸಂಯೋಜಿಸಿ ಹಾಡಿದ್ದಾರೆ ಸಿ ಅಶ್ವಥ್.

0: ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ ಗೋನೂರು. ಇಲ್ಲಿ ದಿನಾಂಕ 11/5/2026 ಬೆಳಗ್ಗೆ 7 ಗಂಟೆಗೆ ಗ್ರಹ ಶಾಂತಿ, ಶ್ರೀ ಲಕ್ಷ್ಮೀನಾರಾಯಣ ಹೃದಯ ಹೋಮ, ರುದ್ರ ಹೋಮ, ಸೂರ್ಯ ಮಂತ್ರ ಹೋಮ, ಪೂರ್ಣಾಹುತಿ ಜರುಗಲಿದೆ. 10:30 ಗಂಟೆಗೆ ಪರಮಪೂಜ್ಯ ಶ್ರೀ ಶ್ರೀ ಮಾರುತಿ ಶರ್ಮಾ ಅವಧೂತರು, ಶ್ರೀ ಕ್ಷೇತ್ರ ಬೆಲಗೂರು ಇವರ ಸಾನ್ನಿಧ್ಯದಲ್ಲಿ ಸಭಾ ಕಾರ್ಯಕ್ರಮ ಹಾಗೂ ಪ್ರಸಾದ ವಿನಿಯೋಗ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಶುಭ ಕೋರುತ್ತಾರೆ ಸರಾಫ್ ಎಂ ಹುಚ್ಚರಾಯ ಶೆಟ್ಟಿ, ಚಂದ್ರಶೇಖರ ಶೆಟ್ಟಿ, ಜ್ವಲ ಸಂತೆಪೇಟೆ, ಚಿತ್ರದುರ್ಗ.
1: ಉಲ್ಲಾಸ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಕರುಣಾಳು ಬಾಬೆಳಕ್ಕೆ.
2: ಆಕಾಶವಾಣಿ

0: ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
1: ಇದು ನನಗೆ ಅತ್ಯಂತ ಇಷ್ಟವಾದಂತಹ ಕತೆ, ನಿಜವಾಗಿ ಒಂದು ಪದ್ಯ ಇದು. ಮೈರಾ ಬ್ರೂಕ್ಸ್ ವೆಲ್ಚ್ ಅಂತ ಒಬ್ಬ ಮಹಿಳೆ ಅದ್ಭುತವಾದ ಒಂದು ಕವನ ಬರೆದಿದ್ದಾರೆ, ದಿ ಟಚ್ ಆಫ್ ಎ ಮಾಸ್ಟರ್ಸ್ ಹ್ಯಾಂಡ್ ಅಂತ. ತಾವು ಓದ್ಬೇಕು ಅದನ್ನ, ಟಚ್ ಆಫ್ ಎ ಮಾಸ್ಟರ್ಸ್ ಹ್ಯಾಂಡ್ ಅಂತ. ಒಬ್ಬ ಗುರು ಏನು ಬದಲಾಯಿಸಬಹುದು ಜೀವನ ಅನ್ನೋದ್ರ ಬಗ್ಗೆ ಬರೆದಂತಹದ್ದು. ಒಂದು ಕತೆ ರೂಪದಲ್ಲಿ ಇದೆ ಅದು, ಚಂದದ ಕತೆ. ಒಂದು ಹರಾಜಿನ ಮನೆ, ನಿಮ್ಗೆ ಗೊತ್ತು ಹರಾಜು ಮಾಡ್ತಾರಲ್ಲ, ಅಲ್ಲಿ ವಿಶೇಷವಾದಂಥ ಚಿತ್ರ ವಿಚಿತ್ರವಾದಂಥ ಪುರಾತನ ವಸ್ತುಗಳನ್ನು ಹರಾಜು ಹಾಕ್ತಾರೆ. ಇಂಥ ದಿನ ಇಂಥ ವಸ್ತುಗಳು ಹರಾಜು ಮಾಡ್ತೀವಿ ಅಂತ ತೀರ್ಮಾನ ಮಾಡಿ ಪೇಪರ್ಗಳಲ್ಲಿ ಪ್ರಚಾರ ಮಾಡ್ತಾರೆ. ಆ ದಿನ ಆಸಕ್ತರಾದಂಥ ಜನ ಬಂದು ಸೇರ್ತಾರೆ. ಹರಾಜು ಮಾಡೋನು ಏನು ಮಾಡ್ತಾನೆ, ಎತ್ತರದ ಪ್ಲಾಟ್ಫಾರ್ಮ್ ಮೇಲೆ ಹೋಗ್ತಾನೆ, ಒಂದೇ ವಸ್ತುವನ್ನು ಎತ್ತಿ ಒಂದು ಟೇಬಲ್ ಮೇಲೆ ಇಡ್ತಾನೆ, ಈ ವಸ್ತುವಿನ ಹರಾಜು ಪ್ರಾರಂಭ ಆಗ್ತದೆ ಅಂತಾನೆ. ಈ ನಂತರ ಈ ವಸ್ತುವಿನ ಅತಿ ಕಡಿಮೆ ಬೆಲೆ ಎಷ್ಟು ಅಂತ ಹೇಳಿ, ಅದಕ್ಕಿಂತ ಹೆಚ್ಚಿನ ಬೆಲೆ ಯಾರು ಕೊಡ್ತಾರೋ ಅವರಿಗೆ ವಸ್ತು ದೊರೀತದೆ ಅಂತ ಹೇಳ್ತಾನೆ. ಆಗ ಶುರು ಆಗ್ತದೆ ಹರಾಜು. ಹೆಚ್ಚಲೆ ಬೆಲೆ ಬರಬಾರ್ದು ಅಂದಾಗ ಏನು ಮಾಡ್ತಾನೆ, ಹೇಳ್ತಾನೆ ನೀವು ತಗೊಳ್ಳಿ ತಗೊಳ್ಳಿ, $50 ಅಲ್ಲ $100 ತಗೊಳ್ಳಿ ಅಂತ ಕೇಳ್ತಾನೆ. ಇದಕ್ಕಿಂತ ಹೆಚ್ಚಿಗೆ ಬೆಲೆ ಬರೋದಿಲ್ಲ ಅಂತಂದಾಗ ಸುತ್ತಿಗೆಯಿಂದ 3 ಬಾರಿ ಮೇಜು ಕುಟ್ಟಿ ಅಷ್ಟಕ್ಕೆ ವಸ್ತು ಮಾರಾಟ ಆಯಿತು ಅಂತ ಘೋಷಿಸ್ತಾನೆ. ಅಲ್ಲಿಗೆ ವಸ್ತುವಿನ ಮಾರಾಟ ಮುಗ್ದಂಗಾಯಿತು. ಒಂದು ದಿವಸ ಹರಾಜಿನ ಅಂಗಡಿಯಲ್ಲಿ ವಸ್ತುಗಳ ಹರಾಜು ನಡೆದಿತ್ತು. ಎಲ್ಲ ವಸ್ತು ಮಾರದ, ಇನ್ನೇನಾದರೂ ಉಳಿದಿದೆಯಾ ಅಂತ ತಿರುಗಿ ನೋಡಿದ ಮಾಲೀಕ. ಅಯ್ಯೋ, ಅಲ್ಲೊಂದು ಹಳೆ ಪಿಟೀಲು ಬಿದ್ದಿದೆ, ಅದನ್ನು ಯಾರು ತಗೋತಾರೆ, ಹಳೆ ಪಿಟೀಲು, ಸಿಕ್ಕಾಪಟ್ಟೆ ಧೂಳು ಬಿದ್ದಿದೆ ಅದ್ರ ಮೇಲೆ, ಇಟ್ಕೊಂಡು ಏನು ಮಾಡೋದು, ಬಂದಷ್ಟು ಬರಲಿ ಬಿಡು ಅಂಥೇಳಿ ಆ ಪಿಟೀಲಿನ ಎಡಗೈಯಿಂದ ಮೇಲಕ್ಕೆ ಎತ್ತಿ ಹೇಳಿದ, ಸ್ನೇಹಿತರೆ ಇದೊಂದು ಹಳೆ ಪಿಟೀಲು, ಇದಕ್ಕೆ ಎಷ್ಟು ಹಣ ಕೊಡ್ತೀರಿ ಅಂತ ಕೇಳಿದ. ಒಂದು ನಿಮಿಷ ಯಾರೂ ಕೇಳಿಲ್ಲ. ದಯವಿಟ್ಟು ಕೇಳಿ, ಯಾರಾದರೂ ಕೊಡ್ತೀರಿ ನೋಡಿ, ಎಷ್ಟಕ್ಕೆ ತಗೋತೀರಿ ಹೇಳಿ ಅಂದ. 2 ನಿಮಿಷದ ನಂತರ ಒಬ್ಬ ಕೂಗಿದ, ₹1 ಅಂದ. ₹1 ಯಾರಾದ್ರು ಜಾಸ್ತಿ ಮಾಡ್ಬೋದೇನ್ರಿ ನೋಡ್ರಿ, ಜಾಸ್ತಿ ಮಾಡ್ತೀರಾ ಅಂತ ಕೇಳಿದ. ಇಲ್ಲ, ಆಯ್ತು ₹2 ಅಂದೊಬ್ಬ. ಮತ್ತೆ ಮಾಲೀಕ, ದಯವಿಟ್ಟು ಸ್ವಲ್ಪ ರೇಟ್ ಏರಿಸಿ, ಒಳ್ಳೆ ಪಿಟೀಲು ಇದು, ಸ್ವಲ್ಪ ರಿಪೇರ್ ಮಾಡಿಕೊಂಡ್ರೆ ಚೆನ್ನಾಗಿರ್ತದೆ ನೋಡಿ ಅಂತ ಕೇಳಿದ. ಕೊನೆಗೊಬ್ಬ ₹3 ಅಂತ ಕೂಗಿದ. ಆಮೇಲೆ ಯಾರೂ ಬೆಲೆ ಏರಿಸಲಿಲ್ಲ. ₹3 ಆದರೂ ಸರಿ, ಇಟ್ಕೊಂಡು ಏನು ಮಾಡೋದು ಅದನ್ನು ಅಂಥೇಳಿ ಸುತ್ತಿಗೆ ತಗೊಂಡ. ₹3 ಒಂದು ಸಲ, ₹3 ಎರಡು ಸಲ, ಇನ್ನೇನು ₹3 ಮೂರನೇ ಸಲ ಅಂತ ಹೊಡೆದು ಬಿಟ್ಟರೆ ಮಾರಿದಂಗಾಯ್ತು. ಹೊಡಿಬೇಕು ಒಂದು ಕೈ ಎತ್ತೋದ್ರೊಳಗೆ ಈ ಕೋಣೆಯಲ್ಲಿ ಹಿಂದಿನ ಸಾಲವ್ರು ಹಿರಿಯರು ಕೂತಿದ್ರು, ಒಬ್ಬರು ಬಿಳಿ ಕೂದಲು, ಒಂದು ನಿಮಿಷ ಇರಿ ಅಂತ ಹೇಳಿದರು. ಮುಂದೆ ಬಂದರು, ಆ ಮಾಲೀಕನ ಕೈಯಲ್ಲಿ ಪಿಟೀಲು ತಗೊಂಡ್ರು, ತನ್ನ ಜೇಬಿನಿಂದ ವಸ್ತ್ರ ತೆಗೆದು ಅದನ್ನು ಚೆನ್ನಾಗಿ ಒರೆಸಿ ತಂತಿಗಳನ್ನೆಲ್ಲ ಬಿಗಿ ಮಾಡಿದರು, ಪರೀಕ್ಷೆ ಮಾಡಿ ನೋಡಿದರು, ತಂತಿ ಎಲ್ಲ ಸರಿಯಾಗಿ ಬಿಗಿ ಆಗಿದ್ದಾವೆ. ಹೆಗಲ ಮೇಲೆ ಇಟ್ಕೊಂಡು ಅತ್ಯಂತ ಮಧುರವಾದ ಸ್ವರವನ್ನು ನುಡಿಸಿದರು. ಆ ಬೋ ಇಟ್ಕೊಂಡು ಓಡಿದರು. 5-6 ನಿಮಿಷ ಅದ್ಭುತವಾದ ಸಂಗೀತವನ್ನು ನುಡಿಸಿ ಮತ್ತೆ ಅದನ್ನು ಟೇಬಲ್ ಮೇಲೆ ಇಟ್ಟು ಇನ್ನು ಹರಾಜು ಮಾಡಿ ಅಂಥೇಳಿ ತಮ್ಮ ಜಾಗಕ್ಕೆ ಕೂತ್ಕೊಂಡ್ರು. ಮಾಲೀಕನಿಗೇನು ತೋಚಲಿಲ್ಲ ಏನು ಮಾಡಬೇಕು ಅಂಥೇಳಿ. ಪಿಟೀಲು ಎತ್ತಿದ, ಎಷ್ಟು ಕೊಡ್ತೀರಿ ಪಿಟೀಲಿಗೆ ಅಂತ ಕೇಳಿದ. ತಕ್ಷಣ ಆ ಮೂಲೆಯಿಂದ ಒಂದು ಕೂಗು ಬಂತು, ₹1,000, ಮತ್ತೊಬ್ರು ₹2,000, ಮತ್ತೊಬ್ರು ₹3,000 ಅಂದರು. ₹3,000 ಆ ಪಿಟೀಲು ಮಾರಾಟ ಆಯಿತು. ಜನರಿಗೆಲ್ಲ ಆಶ್ಚರ್ಯ, 10 ನಿಮಿಷದ ಕೆಳಗೆ ₹3 ಹೆಚ್ಚು ಬಾಳದಂಥ ಪಿಟೀಲಿನ ಬೆಲೆ ಒಮ್ಮೆ ₹3,000 ಆದದ್ದು ಹೇಗೆ ಅಂತ. ತಕ್ಷಣ ಒಬ್ಬ ಹೇಳಿದ, ಇದಾದದ್ದು ಗುರುವಿನ ಮಾಂತ್ರಿಕ ಸ್ಪರ್ಶದಿಂದ ಅಂತ. ನಮ್ಮ ಜೀವನನೂ ಹಾಗೆ ಇದೆ ಸ್ವಾಮಿ, ಆ ಹಳೆ ಪಿಟೀಲಿನ ಹಾಗೆ ಕಳ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ಯಾವುದೋ ರೂಪದಲ್ಲಿ ಒಬ್ಬ ಗುರು ಬರ್ತಾನೆ, ಅದರ ಗತಿಯನ್ನು ದಿಶೆಯನ್ನು ಬದಲಾಯಿಸಿಬಿಡ್ತಾನೆ. ಅದನ್ನು ನಾವು ಮನಸ್ಸನ್ನು ಸಿದ್ಧ ಮಾಡಿಕೊಂಡಿರ್ಬೇಕಷ್ಟೇ. ಹೇಳ್ತಾರೆ, ಶಿಷ್ಯನ ಮನಸ್ಸು ಸಿದ್ಧವಾದಾಗ ಗುರು ಬರ್ತಾನೆ ಅಂತ. ಗುರು ಬಂದಾಗ ಶಿಷ್ಯನ ಮನಸ್ಸು ಸಿದ್ಧ ಆಗೋದಿಲ್ಲ, ಸಿದ್ಧ ತಯಾರಾಗಿ ಕೂತಿರ್ಬೇಕು ಶಿಷ್ಯ, ನಾನು ಒಪ್ಪೋತೇನೆ ಅಂತ, ಆಗ ಗುರು ಬರ್ತಾನೆ. ಹಾಗೆ ಗುರು ಬರೋ ಲಕ್ಷಣ ಬಂದಾಗ ಈ ಮೈರಾ ಬ್ರೂಕ್ ವೆಲ್ಚ್ ಬರೆದಂತಹ ಕತೆ ಇದೆಯಲ್ಲ, ಟಚ್ ಆಫ್ ಎ ಮಾಸ್ಟರ್ಸ್ ಹ್ಯಾಂಡ್, ಎಷ್ಟು ಚಂದ ಬರೀತಾರೆ ಅವರು. ದಿ ಥಾಟ್ಲೆಸ್ ಕ್ರೌಡ್ ಕ್ಯಾನ್ ನೆವರ್ ರಿಯಲೈಸ್ ದ ಟಚ್ ದಟ್ ಇಸ್ ಬ್ರಾಟ್ ಬೈ ಎ ಟಚ್ ಆಫ್ ಎ ಮಾಸ್ಟರ್ಸ್ ಹ್ಯಾಂಡ್ ಅಂತ. ಒಬ್ಬ ಗುರು ಬಂದು ನನ್ನ ಜೀವನ ಬದಲಾಯಿಸ್ಬಿಡ್ತಾನೆ, ಬದಲಾಯಿಸೋಕೆ ನಾವು ಕಾಯ್ತಾ ಇರಬೇಕು.
0: ಕರುನಾಳು ಬಾಬೆಳಕೆ ಸರಣಿ.

0: ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಿಗೆ, ನಿರ್ವಹಣೆ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಕೇಳುಗರೆ ಗಮನಿಸಿ, ಪ್ರಾಯೋಜಿತ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮ ದಿನಾಂಕ 13/5/2026 ಅಂದರೆ ಬುಧವಾರ ಬೆಳಗ್ಗೆ 10:00 to 11:00 ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಮೂಡಿಬರಲಿದೆ. ವಿಷಯ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಸೈನ್ಸ್ ಹಾಗೂ ಐಟಿಐ ಪಾಸಾದವರಿಗೆ ಚಿತ್ರದುರ್ಗದ ಎಸ್ಜೆಎಂ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಲಭ್ಯವಿರುವ ಡಿಪ್ಲೊಮೋ ಕೋರ್ಸ್ಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಚಿತ್ರದುರ್ಗದ ಜೆಎಂಐಟಿ ಕ್ಯಾಂಪಸ್ನ ಎಸ್ಜೆಎಂ ಪಾಲಿಟೆಕ್ನಿಕ್ ಕಾಲೇಜ್ನ ಪ್ರಾಂಶುಪಾಲರಾದ ರವಿಶಂಕರ್. ಕೇಳುಗರು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆ ಮಾಡಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, ಮತ್ತೊಂದು ಸಂಖ್ಯೆ 9141970272, ಹಾಗೆ ನಿಲಯದ ಸ್ಥಿರ ದೂರವಾಣಿ ಸಂಖ್ಯೆ 29564949, ಎಸ್ಟಿಡಿ ಕ್ರಮಾಂಕ 08194. ಹಲೋ ಆಕಾಶವಾಣಿ ಜ್ಞಾನವಾಹಿನಿ ಈ ಪ್ರಾಯೋಜಿತ ಕಾರ್ಯಕ್ರಮದ ಪ್ರಾಯೋಜಕರು ಎಸ್ಜೆಎಂ ಪಾಲಿಟೆಕ್ನಿಕ್ ಕಾಲೇಜ್ ಚಿತ್ರದುರ್ಗ. ಉಲ್ಲಾಸ ಕಾರ್ಯಕ್ರಮದಲ್ಲಿ ಕೇಳೋಣ ಶಿಶುನಾಳ ಶರೀಫರ ತತ್ವಪದ, ಶಿವಮೊಗ್ಗ ಸುಬ್ಬಣ್ಣ ಅವರ ಧ್ವನಿಯಲ್ಲಿ.

0: श्री राम कथा मर्मज्ञ डॉक्टर कुमार विश्वास जी के साथ श्री रामचरितमानस की भाव रस संगीत यात्रा संपूर्ण श्री रामचरितमानस सोमवार से शुक्रवार सुबह 7 बजे और दोपहर 12:30 बजे डीडी नेशनल और वेव्स ओटीटी पर
1: ಇಂದು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಮೂಡಿಬರಲಿದೆ. ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿರುವ ಇಂದಿನ ಗೀತೆಗಳು ಸಿಪಾಯಿ ರಾಮು ಚಿತ್ರದಿಂದ

0: ಈ ಗೀತೆಗಳು ಪ್ರಸಾರವಾಗಲಿವೆ. ಈ ಗೀತೆಗಳಲ್ಲಿ ನಿಮ್ಮ ಮೆಚ್ಚಿನ ಗೀತೆಯ ಬಗ್ಗೆ ಅನಿಸಿಕೆ ಅಭಿಪ್ರಾಯ ಇರುವಂತಹ ಸಂದೇಶಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273 ಈ ಸಂಖ್ಯೆಗೆ ಕಳುಹಿಸಿಕೊಡಬಹುದು. ನಿಮ್ಮ ಸಂದೇಶಗಳನ್ನು ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ಅಳವಡಿಸಿಕೊಳ್ಳಲಾಗುವುದು. ಕೇಳಿ ಇಂದು ಸಂಜೆ 5 ಗಂಟೆಗೆ ನಿಮ್ಮ ಚಿತ್ರದುರ್ಗ ಆಕಾಶವಾಣಿಯಿಂದ. ಉಲ್ಲಾಸ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಆರೋಗ್ಯ ಬಿಂದು. ವಿಷಯ ಅಲರ್ಜಿಗೆ ಆಯುರ್ವೇದ ಚಿಕಿತ್ಸೆ. ಈ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಬ್ರಹ್ಮಾನಂದ ನಾಯಕ್.
1: ಭಾರತದ ಎಲ್ಲ ನಗರಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಕಂಡುಬರುವ ಕಾಯಿಲೆ ಎಂದರೆ ಅಲರ್ಜಿ. ಜಗತ್ತಿನಲ್ಲಿರುವ 15% ಜನರು ಯಾವುದಾದರೊಂದು ರೀತಿಯ ಅಲರ್ಜಿಯಿಂದ ಬಳಲುತ್ತಿದ್ದಾರೆ. ದೇಹದೊಳಕ್ಕೆ ಸೇರುವ ವಿವಿಧ ಪ್ರೋಟೀನ್ಗಳೊಂದಿಗೆ ದೇಹ ಅತಿಯಾಗಿ ಪ್ರತಿಕ್ರಿಯಿಸುವುದಕ್ಕೆ ಅಲರ್ಜಿ ಎಂದು ಹೇಳುತ್ತಾರೆ. ಇವುಗಳಲ್ಲಿ ಮೂಗನ್ನು ಬಾಧಿಸುವ ಅಲರ್ಜಿ ಸಾಮಾನ್ಯವಾದುದು. ಇದನ್ನು ಅಲರ್ಜಿಕ್ ರೈನೈಟಿಸ್ ಎಂದು ಕರೆಯುತ್ತಾರೆ. ಮನೆಯೊಳಗಿನ ಧೂಳೆ ಈ ಕಾಯಿಲೆಗೆ ಬಹುಮುಖ್ಯ ಕಾರಣ. ಅದಲ್ಲದೆ ಹೊಗೆ, ಹೂವಿನ ಪರಾಗಗಳು, ಜಿರಲೆ, ನೊಣ, ಸೊಳ್ಳೆ ಮುಂತಾದವುಗಳು ಮುಖ್ಯ ಅಲರ್ಜಿ ಕಾರಕಗಳು. ಈ ಅಲರ್ಜಿ ಪ್ರತಿಕ್ರಿಯೆಯ ಪರಿಣಾಮದಿಂದಾಗಿ ಮೂಗಿನೊಳಗಿನ ತೆಳುವಾದ ಚರ್ಮದ ನಡುವೆ ನೀರು ಕಟ್ಟಿಕೊಳ್ಳುತ್ತದೆ. ಇದರಿಂದಾಗಿ ಮೂಗು ಕಟ್ಟುತ್ತದೆ, ಸೀನು ಶುರುವಾಗುತ್ತದೆ. ನಿರಂತರ ಸೀನುವಿಕೆ, ಮೂಗು ಕಟ್ಟುವುದು, ನೆಗಡಿ, ಮೂಗು ಕೆರೆತ ಇವುಗಳೇ ಅಲರ್ಜಿಕ್ ನೆಗಡಿಯ ಲಕ್ಷಣಗಳು. ಇದರೊಂದಿಗೆ ಮೂಗಿನಿಂದ ಧಾರಾಳವಾಗಿ ತೆಳು ಕಫ ಸಹ ಬರುತ್ತದೆ. ಇದು ಸಾಮಾನ್ಯ ಸಮಸ್ಯೆ ಎನಿಸಿದರೂ ನಿರ್ಲಕ್ಷ್ಯ ಮಾಡಿದರೆ ಅಪಾಯಕಾರಿಯಾಗಿ ಪರಿಣಮಿಸಬಹುದು. ಕೆಲವರಿಗೆ ವಾಸನೆ ಅರಿಯುವ ಸಾಮರ್ಥ್ಯ ಇಲ್ಲದಂತಾಗುತ್ತದೆ. ಕೆಲವರಿಗೆ ಆಹಾರದಲ್ಲಿನ ರುಚಿ ಗ್ರಹಣ ಶಕ್ತಿ ಇಲ್ಲದಂತಾಗುತ್ತದೆ. ಇದರ ಜೊತೆ ಜೊತೆಗೆ ಕಣ್ಣುಗಳಲ್ಲಿ ನಿರಂತರವಾಗಿ ತುರಿಕೆ ಕಾಣಿಸಿಕೊಳ್ಳುತ್ತದೆ. ಕಣ್ಣಿನಿಂದ ನೀರು ಸಹ ಒಸರುತ್ತಿರುತ್ತದೆ. ಮೂಗು ಮತ್ತು ಕಿವಿಯ ನಡುವೆ ಸಂಪರ್ಕ ಏರ್ಪಡಿಸುವ ಯುಸ್ಟೇಷನ್ ನಳಿಕೆ ಊದಿಕೊಂಡಾಗ ಕಾಲಕ್ರಮೇಣ ಕಿವಿಗಳಿಗೂ ತೊಂದರೆ ಉಂಟಾಗುತ್ತದೆ. ಮೂಗಿನ ಮೇಲೆ ಮತ್ತು ಪಾರ್ಶ್ವಗಳಲ್ಲಿ ಸೈನಸ್ಗಳೆಂಬ ಗಾಳಿ ತುಂಬಿದ ಕೋಶಗಳಿವೆ. ಸೈನಸ್ಗಳ ಮತ್ತು ಮೂಗಿನ ನಡುವೆ ಸಂಪರ್ಕ ಏರ್ಪಡಿಸುವ ನಳಿಕೆಗಳು ಮುಚ್ಚಿ ಆ ಕೋಶಗಳಲ್ಲಿ ಹುಣ್ಣುಂಟಾಗಿ ಸೈನಸೈಟಿಸ್ ಎಂಬ ಕಾಯಿಲೆ ಬರುತ್ತದೆ. ತಲೆನೋವು ಮತ್ತು ಮೂಗಿನಿಂದ ಕೊಳೆತ ಕಫ ಬರುವುದೇ ಈ ಕಾಯಿಲೆಯ ಲಕ್ಷಣ. ಕಾಯಿಲೆಯನ್ನು ತಹಬಂದಿಗೆ ತರದಿದ್ದರೆ ಮೂಗಿನೊಳಗೆ ಮಾಂಸ ಬೆಳೆದಂತೆ ತೋರುವ ನೇಸಲ್ ಪಾಲಿಪ್ಗಳು ಉಂಟಾಗುತ್ತವೆ. ಬಹುಸಂಖ್ಯಾತರ ಮೂಗಿನ ಸೇತುವೆ ಎಡಕ್ಕೆ ಅಥವಾ ಬಲಕ್ಕೆ ಸ್ವಲ್ಪ

0: ಗೆ ಬಾಗಿರುತ್ತದೆ. ಎಲರ್ಜಿಕ್ ನೆಗಡಿ ಇರುವವರಲ್ಲಿ ಕೆಲವರಾದರೂ ಕಾಯಿಲೆ ಇದರಿಂದಲೇ ಬಂದಿದೆ ಎಂದು ತಪ್ಪಾಗಿ ಭ್ರಮಿಸಿ ಈ ಸೇತುವೆಯ ಓರೆಕೋರೆಯನ್ನು ಸರಿಪಡಿಸಲು ಶಸ್ತ್ರಕ್ರಿಯೆ ಮಾಡಿಸಿಕೊಂಡು ನಿರಾಶೆಗೊಳ್ಳುತ್ತಾರೆ. ಅಲರ್ಜಿಯಿಂದ ಆಗುವ ಕಾಯಿಲೆಗಳಿಗೆ ಈ ಶಸ್ತ್ರಕ್ರಿಯೆಯಿಂದ ಯಾವುದೇ ಉಪಶಮನ ದೊರೆಯುವುದಿಲ್ಲ. ಆಯುರ್ವೇದ ಶಾಸ್ತ್ರದಲ್ಲಿ ಇದನ್ನು ಪ್ರತಿಷ್ಠಾಯ ಎಂದು ಕರೆಯುತ್ತಾರೆ. ದಶಮೂಲ ಕಟುತ್ರಯಾದಿ ಕಷಾಯ, ನಾರದೀಯ ಲಕ್ಷ್ಮೀವಿಲಾಸ ರಸ, ಹರಿದ್ರಾಕಂಡ, ನಾಗಗೂಟಿಕ ಇತ್ಯಾದಿ ಔಷಧಿಗಳು ಈ ಅಲರ್ಜಿಕ್ ನೆಗಡಿಯಲ್ಲಿ ಉಪಯುಕ್ತ. ಜ್ಯೇಷ್ಠಮಧು 3 ಗ್ರಾಂನಷ್ಟನ್ನು ದಿನಕ್ಕೆ 3 ಸಾರಿ ಬಿಸಿನೀರಿನಲ್ಲಿ ಮಿಶ್ರಣ ಮಾಡಿ ಸೇವಿಸಬೇಕು. ಅರಿಶಿನ ಮತ್ತು ಕರಿಬೇವಿನ ಸೊಪ್ಪನ್ನು ಚೆನ್ನಾಗಿ ಅರೆದು ಕಲ್ಕ ತಯಾರಿಸಿ 2 ಚಮಚದಷ್ಟನ್ನು ಪ್ರತಿದಿನ ಬೆಳಿಗ್ಗೆ ಸೇವಿಸಬೇಕು. ಬಿಸಿನೀರಿಗೆ ಸ್ಫಟಿಕವನ್ನು ಬೆರೆಸಿ 3-4 ಸಾರಿ ಬಾಯಿ ಮುಕ್ಕಳಿಸಬೇಕು. ತುಳಸಿ, ಬೇವು, ಅರಿಶಿನವನ್ನು ನೀರಿನಲ್ಲಿ ಹಾಕಿ ಕುದಿಸಿ ಆವಿಯನ್ನು ತೆಗೆದುಕೊಳ್ಳುವುದು ಉಪಯುಕ್ತ. ಅಲರ್ಜಿಕ್ ನೆಗಡಿಯ ಸಮಸ್ಯೆ ಇರುವವರು ಧೂಮ್ರಪಾನ ಮಾಡಬಾರದು. ಮೊಸರು, ಹುಳಿ ಪದಾರ್ಥ, ಕರಿದ ಆಹಾರಗಳನ್ನು ಸೇವಿಸಬಾರದು. ಕುತ್ತಿಗೆಯ ಭಾಗಕ್ಕೆ ಪ್ರತಿದಿನ ಆವಿ ತೆಗೆದುಕೊಳ್ಳುವುದು ಹಿತಕಾರಿ.
1: ಆರೋಗ್ಯ ಬಿಂದುವಿನಲ್ಲಿ ಅಲರ್ಜಿಗೆ ಆಯುರ್ವೇದ ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ಬ್ರಹ್ಮಾನಂದ ನಾಯಕ್ ಅವರಿಂದ ಮಾಹಿತಿ ಕೇಳಿದಿರಿ. ಈಗ ಕೇಳೋಣ ಭಾವಗೀತೆಯನ್ನ. ಹಾಡಿದ್ದಾರೆ ಸಿ ಅಶ್ವಥ್.

0: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
1: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
0: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
1: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
0: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
2: ಇಂದು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:30 ನಮ್ಮ ನಿಲಯದಿಂದ ಯುವ ತರಂಗ ಯುವಜನರಿಗಾಗಿ ಕಾರ್ಯಕ್ರಮ ಮೂಡಿಬರಲಿದೆ. ರಾಜ್ಯಮಟ್ಟದ ನಾವೀನ್ಯತೆ ಆವಿಷ್ಕಾರ ಪ್ರಶಸ್ತಿಗೆ ಭಾಜನರಾಗಿರುವ ದಾವಣಗೆರೆಯ ನಿಕಿತಾ ಎಸ್ ರಾಜ್ ಕಪಿನಿ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಕೇಳಿ ಇಂದು ಸಂಜೆ 5:30 ಯುವ ತರಂಗ ಯುವಜನರಿಗಾಗಿ ಕಾರ್ಯಕ್ರಮ. ಹಾಗೆ ಇಂದು ಸಂಜೆ 6:51 ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಬೆಳಕು ಮೂಡಿಬರಲಿದೆ. ವಿಷಯ ಸಭ್ಯ ನಡವಳಿಕೆ, ನಮ್ಮ ವ್ಯಕ್ತಿತ್ವದ ಕೈಕನ್ನಡಿ. ಭಾಗವಹಿಸುತ್ತಾರೆ ಎಂ ಶೋಭಾ ಆದ್ರಿಕಟ್ಟೆ, ಪಿಎಂ ಸುಮಾ ಆನಿವಾಳ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ ಸೋಮೇನಹಳ್ಳಿ. ಈ ಕೃಷಿ ಬೆಳಕು ಪ್ರಾಯೋಜಿತ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ. ಕೇಳಿ ಇಂದು ಸಂಜೆ 6:51 ನಿಮ್ಮ ಚಿತ್ರದುರ್ಗ ಎಫ್ಎಂನಿಂದ.
0: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
1: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
0: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
1: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
0: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
2: ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ

ಇದುವರೆಗೂ ಉಲ್ಲಾಸ ಕಾರ್ಯಕ್ರಮದಲ್ಲಿ ಭಾವಗೀತೆಗಳು, ಶಿಶುನಾಳ ಶರೀಫರ ತತ್ವಪದ, ಕರುಣಾಳು ಬಾಬಿಳಕ್ಕೆ ಹಾಗೂ ಆರೋಗ್ಯ ಬಿಂದುವನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ 2 ಗಂಟೆಗೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು, ನಂತರ 2:15ಕ್ಕೆ ಹಿಂದಿಯಲ್ಲಿ ವಾರ್ತೆಗಳು, ಆ ಬಳಿಕ 2:30ಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ.

0: ಬಳಕೆಗೆ ತಡೆ, ಪ್ರಾಯೋಗಿಕ ಅಧ್ಯಯನಕ್ಕೆ ಬಾಗಲಕೋಟೆ ಜಿಲ್ಲೆ ಆಯ್ಕೆ. ರಾಜ್ಯ ಸರ್ಕಾರಿ ನೌಕರರಿಗೆ 2026 ಜನವರಿ 1ರಿಂದ ಪೂರ್ವಾನ್ವಯವಾಗುವಂತೆ ರಾಜ್ಯ ಸರ್ಕಾರ ತುಟ್ಟಿಭತ್ಯೆಯನ್ನು ಶೇಕಡ 1.5 ಹೆಚ್ಚಿಸಿದೆ. ತುಟ್ಟಿಭತ್ಯೆ ದರಗಳು ಪ್ರಸ್ತುತ ಮೂಲ ವೇತನದ ಶೇಕಡ 14.25 ಶೇಕಡ 15.75 ಪರಿಷ್ಕರಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಇದು ರಾಜ್ಯ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಅನುಕೂಲವಾಗಲಿದೆ. ಕರ್ನಾಟಕ ಲೋಕಸೇವಾ ಆಯೋಗ ಕೆಪಿಎಸ್ಸಿ ಪ್ರತಿಭಾನ್ವಿತ ನಿರುದ್ಯೋಗಿ ಯುವಕರಿಗೆ ಆಸರೆಯಾಗುವ ಬದಲು ಭ್ರಷ್ಟಾಚಾರ ಮತ್ತು ದೋಷಪೂರಿತ ನೇಮಕಾತಿ ಪ್ರಕ್ರಿಯೆಗಳ ಮೂಲಕ ಲಕ್ಷಾಂತರ ಉದ್ಯೋಗಾಕಾಂಕ್ಷಿಗಳನ್ನು ಅನಿಶ್ಚಿತತೆಗೆ ತಳ್ಳುವ ಕರಾಳ ಇತಿಹಾಸವನ್ನು ಪಡೆದುಕೊಂಡಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳುವಲ್ಲಿ ಕೆಪಿಎಸ್ಸಿ ವಿಫಲವಾಗಿದೆ. ನಿರುದ್ಯೋಗಿ ಯುವಕರ ಬೃಹತ್ ಪ್ರತಿಭಟನೆಗಳಿಗೆ ಮಣಿದ ನಂತರ ರಾಜ್ಯ ಸರ್ಕಾರ 56,432 ಹುದ್ದೆಗಳಿಗೆ ನೇಮಕಾತಿ ಆರಂಭಿಸುವುದಾಗಿ ಘೋಷಿಸಿತ್ತು. ಆದಾಗ್ಯೂ ಈವರೆಗೆ ಯಾವುದೇ ಅಧಿಕೃತ ಅಧಿಸೂಚನೆ ಹೊರಡಿಸಿಲ್ಲ ಎಂದು ದೂರಿದ್ದಾರೆ. ಹುದ್ದೆಗಳನ್ನು ಮತ್ತಷ್ಟು ವಿಳಂಬ ಮಾಡದೆ ಭರ್ತಿ ಮಾಡಲು ಅಧಿಸೂಚನೆಯನ್ನು ತಕ್ಷಣವೇ ಹೊರಡಿಸುವ ಮೂಲಕ ಹಾಗೂ ನ್ಯಾಯಯುತ ಮತ್ತು ತ್ವರಿತ ನೇಮಕಾತಿ ಪ್ರಕ್ರಿಯೆಯನ್ನು ಖಚಿತಪಡಿಸಿಕೊಳ್ಳುವ ಮೂಲಕ ರಾಜ್ಯ ಸರ್ಕಾರ ತನ್ನ ಬದ್ಧತೆಯನ್ನು ಪ್ರದರ್ಶಿಸಬೇಕು ಎಂದು ಬಿವೈ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಪಿಎಂ ಇಡ್ರೈವ್ ಯೋಜನೆಯಡಿ ದೇಶದಾದ್ಯಂತ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಕ್ರಿಯಗೊಳಿಸುವ ಕುರಿತು ನಾಳೆ ಬೆಂಗಳೂರಿನಲ್ಲಿ ಉನ್ನತ ಮಟ್ಟದ ರಾಷ್ಟೀಯ ಸಮ್ಮೇಳನವನ್ನು ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವಾಲಯ ಆಯೋಜಿಸಿದೆ. ಸಮ್ಮೇಳನವನ್ನು ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಉದ್ಘಾಟಿಸಲಿದ್ದಾರೆ. ಇದೇ ವೇಳೆ ಅವರು ಏಕೀಕೃತ ಭಾರತ್ ಇ ಚಾರ್ಜ್ ಆಪ್ ಅನ್ನು ಬಿಡುಗಡೆ ಮಾಡಲಿದ್ದಾರೆ. ಈ ಆಪ್ ಭಾರತದಾದ್ಯಂತ ತಡೆರಹಿತ ಇವಿ ಚಾರ್ಜಿಂಗ್ ಪ್ರವೇಶವನ್ನು ಸಕ್ರಿಯಗೊಳಿಸುವ ಗುರಿಯನ್ನು ಹೊಂದಿರುವ ಮೊದಲ ಸಂಯೋಜಿತ ಡಿಜಿಟಲ್ ವೇದಿಕೆಯಾಗಿದೆ. ಕಾರ್ಯಕ್ರಮದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹಿರಿಯ ಅಧಿಕಾರಿಗಳು ಸೇರಿದಂತೆ ಬಿಎಚ್ಇಎಲ್, ಐಎಫ್ಸಿಐ, ಎನ್ಬಿಎಸ್ಎಲ್ ಮತ್ತು ತೈಲ ಮಾರುಕಟ್ಟೆ ಕಂಪನಿಗಳ ಪ್ರತಿನಿಧಿಗಳು, ಇವಿ ಚಾರ್ಜ್ ಪಾಯಿಂಟ್ ಆಪರೇಟರ್ಗಳು, ನೀತಿ ನಿರೂಪಕರು ಮತ್ತು ಉದ್ಯಮಿಗಳು ಭಾಗವಹಿಸಲಿದ್ದಾರೆ. ವಿಜಯಪುರ ಜಿಲ್ಲಾಡಳಿತ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಎಲ್ಎಚ್ಬಿಎಸ್ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಂ ಎಂಬ ನೂತನ ಸುರಕ್ಷತಾ ಉಪಕ್ರಮವನ್ನು ಜಿಲ್ಲೆಯಾದ್ಯಂತ ಜಾರಿಗೆ ತಂದಿದೆ. ಸಾರ್ವಜನಿಕರು ಇದರ ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ ನಿಂಬರಗಿ ತಿಳಿಸಿದ್ದಾರೆ. ವಿಜಯಪುರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕುಟುಂಬ ಸಮೇತರಾಗಿ ಹೊರಗೆ ಹೋಗುವ ಸಮಯದಲ್ಲಿ ಕಳ್ಳತನದ ಕೃತ್ಯಗಳನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟಿ ಸಾರ್ವಜನಿಕರಲ್ಲಿ ವಿಶ್ವಾಸ ಮೂಡಿಸಲು ಈ ಉಪಕ್ರಮವನ್ನು ಜಾರಿಗೆ ತರಲಾಗಿದೆ. ಈ ಬೀಟ್ ಸಿಸ್ಟಂ ಮೊಬೈಲ್ ಸಂಖ್ಯೆಗೆ ಸೆಲ್ಫಿ ಜೊತೆಗೆ ಲೊಕೇಶನ್ ಕಳುಹಿಸಿದರೆ ಪೊಲೀಸ್ ಬೀಟ್ ತಂಡ ಆ ಮನೆಯ ಸುರಕ್ಷತೆಯನ್ನು ಕಾಪಾಡಲಿದೆ. ಈ ವಿನೂತನ ತಂತ್ರಜ್ಞಾನವನ್ನು ವಿಜಯಪುರ ಜಿಲ್ಲೆಯಲ್ಲಿ ಇಂದಿನಿಂದ ಆರಂಭಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಕೃಷಿ ಕ್ಷೇತ್ರದಲ್ಲಿ ಮಕ್ಕಳ ಬಳಕೆಯನ್ನು ತಡೆಗಟ್ಟುವ ಹಾಗೂ ಮಕ್ಕಳ ಶಿಕ್ಷಣ ಮತ್ತು ಸುರಕ್ಷತೆಗೆ ಆದ್ಯತೆ ನೀಡುವ ಉದ್ದೇಶದಿಂದ ಕೈಗೊಳ್ಳಲಾಗುತ್ತಿರುವ ಪ್ರಾಯೋಗಿಕ ಅಧ್ಯಯನಕ್ಕೆ ಬಾಗಲಕೋಟೆ ಜಿಲ್ಲೆಯನ್ನು ಆಯ್ಕೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಇಂದು ನಡೆದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕೃಷಿ ಚಟುವಟಿಕೆಗಳಲ್ಲಿ ಮಕ್ಕಳ ತೊಡಗಿಸಿಕೊಳ್ಳುವಿಕೆ, ಅದರ ಸಾಮಾಜಿಕ ಹಾಗೂ ಶೈಕ್ಷಣಿಕ ಪರಿಣಾಮಗಳು, ಮಕ್ಕಳ ಹಕ್ಕುಗಳ ರಕ್ಷಣೆ ಹಾಗೂ ಜಾಗೃತಿ ಕಾರ್ಯಕ್ರಮಗಳ ಕುರಿತು ಚರ್ಚೆ ನಡೆಸಿದರು. ಗ್ರಾಮೀಣ ಪ್ರದೇಶಗಳಲ್ಲಿ ಕೃಷಿ ಕೆಲಸಗಳಲ್ಲಿ ಮಕ್ಕಳ ಬಳಕೆಯ ಕುರಿತು ಮಾಹಿತಿ ಸಂಗ್ರಹಣೆ, ಸಮೀಕ್ಷೆ ಹಾಗೂ ಪೋಷಕರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. 3 ವರ್ಷಗಳ ಈ ಯೋಜನೆಗೆ ವಿಸ್ತೃತ ಕ್ರಿಯಾಯೋಜನೆ ರೂಪಿಸಿ ವಿವಿಧ ಇಲಾಖೆಗಳೊಂದಿಗೆ ಸಮನ್ವಯ ಸಾಧಿಸಬೇಕು, ಗ್ರಾಮೀಣ ಪ್ರದೇಶಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅಂತಾರಾಷ್ಟೀಯ ಕಾರ್ಮಿಕ ಸಂಸ್ಥೆಯ ಪ್ರತಿನಿಧಿಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿರಬೇಕು ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ನಿರ್ದೇಶನ ನೀಡಿದ್ದಾರೆ. ರಾಷ್ಟೀಯ ಯೋಜನಾ ಸಂಯೋಜನಾ ಸಮನ್ವಯ ಅಧಿಕಾರಿ ರಂಜಿತಾ ಪ್ರಕಾಶ ಮಾತನಾಡಿ, ಅಂತಾರಾಷ್ಟೀಯ ಕಾರ್ಮಿಕ ಸಂಸ್ಥೆ ಸಾಮಾಜಿಕ ನ್ಯಾಯ ಹಾಗೂ ಮಾನವ ಮತ್ತು ಕಾರ್ಮಿಕ ಹಕ್ಕುಗಳನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಸುರಕ್ಷಿತ, ಉತ್ಪಾದಕ ಮತ್ತು ನ್ಯಾಯಯುತ ಕೆಲಸದ ವಾತಾವರಣ ನಿರ್ಮಾಣಕ್ಕೆ ಒತ್ತು ನೀಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.

0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ
1: ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸರಬರಾಜಾಗಿರುವ ರಸಗೊಬ್ಬರಗಳನ್ನು ಯಾವುದೇ ಕಾರಣಕ್ಕೂ ಬೇರೆ ಜಿಲ್ಲೆಗಳಿಗೆ ಮಾರಾಟ ಮಾಡಬಾರದು ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ರಸಗೊಬ್ಬರ ಉತ್ಪಾದಕ ಸಂಸ್ಥೆಗಳ ಪ್ರತಿನಿಧಿಗಳಿಗೆ ಹಾಗೂ ಮಾರಾಟಗಾರರಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದಲ್ಲಿ ನಡೆದ 2026-27 ಸಾಲಿನ ಕೃಷಿ ಪರಿಕರ ತಯಾರಕರ ಮತ್ತು ಮಾರಾಟಗಾರರ ಜಿಲ್ಲಾ ಮಟ್ಟದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಅಧಿಕೃತ ರಸಗೊಬ್ಬರ ಮಾರಾಟ, ಪರವಾನಿಗೆ ಇಲ್ಲದೆ ರಸಗೊಬ್ಬರ ದಾಸ್ತಾನು ಮತ್ತು ಮಾರಾಟ ಮಾಡುವುದು ಕಾನೂನು ಬಾಹಿರವಾಗಿದೆ. 2026 ಸಾಲಿನ ಮುಂಗಾರು ಹಂಗಾಮಿಗೆ ರಸಗೊಬ್ಬರಗಳ ಪೂರೈಕೆ ಮತ್ತು ವಿತರಣೆಯಲ್ಲಿ ಯಾವುದೇ ವ್ಯತ್ಯಯವಾಗದಂತೆ ಕ್ರಮ ವಹಿಸಬೇಕಿದೆ ಎಂದು ನಿರ್ದೇಶನ ನೀಡಿದ್ದಾರೆ. ರೈತರಿಗೆ ರಸಗೊಬ್ಬರ ಲಭ್ಯತೆಯ ಬಗ್ಗೆ ಅರಿವು ಮೂಡಿಸಲು ಮತ್ತು ರಸಗೊಬ್ಬರಗಳಿಗೆ ಪರ್ಯಾಯವಾಗಿ ಸಾವಯವ ಗೊಬ್ಬರಗಳನ್ನು ಹೆಚ್ಚು ಬಳಕೆ ಮಾಡುವಂತೆ ರಸಗೊಬ್ಬರ ಮಾರಾಟ ಮಳಿಗೆಯ ಮುಂದೆ ದಾಸ್ತಾನು ಮತ್ತು ಗರಿಷ್ಠ ಮಾರಾಟ ದರದ ವಿವರಗಳನ್ನು ಸಾರ್ವಜನಿಕರಿಗೆ ಕಾಣುವಂತೆ ಹಾಕಬೇಕು ಎಂದು ತಿಳಿಸಿದ್ದಾರೆ. ಯೂರಿಯಾವನ್ನು ಕೆಕಿಸಾನ್ ತಂತ್ರಾಂಶದ ಮೂಲಕ ಮಾರಾಟ ಮಾಡಲು ಪ್ರತಿ ತಾಲೂಕಿನಲ್ಲಿ ಚಿಲ್ಲರೆ ಮಾರಾಟಗಾರರಿಗೆ ತರಬೇತಿ ಆಯೋಜಿಸುವಂತೆ ಸಹಾಯಕ ಕೃಷಿ ನಿರ್ದೇಶಕರಿಗೆ ಇದೇ ವೇಳೆ ಜಿಲ್ಲಾಧಿಕಾರಿ ಸೂಚಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಪ್ರಧಾನಮಂತ್ರಿ ಆವಾಸ್ ನಗರ ಯೋಜನೆಯಡಿ ಮನೆ ನಿರ್ಮಾಣ ಕಾರ್ಯ ಚುರುಕುಗೊಂಡಿದ್ದು, ಈವರೆಗೆ ಶೇಕಡ 84.67% ಭೌತಿಕ ಪ್ರಗತಿ ಸಾಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಪ್ರಧಾನಮಂತ್ರಿಗಳ 15 ಅಂಶಗಳ ಕಾರ್ಯಕ್ರಮದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಒಟ್ಟು 3376 ಮನೆಗಳು ಮಂಜೂರಾಗಿದ್ದು, ಈ ಪೈಕಿ 2637 ಮನೆಗಳ ನಿರ್ಮಾಣ ಕಾರ್ಯ ವಿವಿಧ ಹಂತಗಳಲ್ಲಿ ಪ್ರಗತಿಯಲ್ಲಿದೆ ಎಂದು ಹೇಳಿದ್ದಾರೆ. ಯೋಜನೆಯಡಿ ನಿಗದಿಪಡಿಸಲಾಗಿದ್ದ 959 ಅಲ್ಪಸಂಖ್ಯಾತ ಫಲಾನುಭವಿಗಳ ಗುರಿಯನ್ನು ಸಂಪೂರ್ಣವಾಗಿ ತಲುಪಲಾಗಿದೆ. ಇದರಲ್ಲಿ 812 ಮಂದಿ ಮುಸ್ಲಿಂ ಸಮುದಾಯದವರಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿ ಜಿಲ್ಲೆಯ 4 ಮದರಸಗಳ ಆಧುನೀಕರಣಕ್ಕೆ ತಲಾ 50 ಲಕ್ಷ ರೂಪಾಯಿಗಳಂತೆ ಒಟ್ಟು 2 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ. ಅಲ್ಪಸಂಖ್ಯಾತ ಹೆಣ್ಣು ಮಕ್ಕಳ ಉನ್ನತ ಶಿಕ್ಷಣಕ್ಕಾಗಿ ಜಿಲ್ಲೆಯಲ್ಲಿ ಶೀಘ್ರದಲ್ಲೇ ಪದವಿ ಪೂರ್ವ ಕಾಲೇಜು ನಿರ್ಮಾಣ ಆರಂಭವಾಗಲಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಪ್ರಸಕ್ತ ಸಾಲಿನ ಹಿಂಗಾರು ಹಂಗಾಮಿನಲ್ಲಿ ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಕಡಲೆಕಾಳು ಖರೀದಿಯ ಕಾಲಾವಧಿಯನ್ನು ಇದೇ 28ರವರೆಗೆ ವಿಸ್ತರಿಸಿದೆ. ಈ ಯೋಜನೆಯಡಿ ಈಗಾಗಲೇ ನೋಂದಾಯಿತರಾಗಿರುವ ರೈತರಿಂದ ಮಾತ್ರ ಉತ್ಪನ್ನವನ್ನು ಖರೀದಿಸಲಾಗುತ್ತದೆ. ಖರೀದಿ ಪ್ರಕ್ರಿಯೆಯ ಉಳಿದ ನಿಯಮ ಹಾಗೂ ನಿಬಂಧನೆಗಳಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಜಿಲ್ಲೆಯ ಎಲ್ಲ ಅರ್ಹ ರೈತರು ನಿಗದಿತ ಅವಧಿಯೊಳಗೆ ತಮ್ಮ ಕಡಲೆಕಾಳು ಉತ್ಪನ್ನವನ್ನು ಮಾರಾಟ ಮಾಡಿ ಬೆಂಬಲ ಬೆಲೆಯ ಪ್ರಯೋಜನ ಪಡೆಯಬೇಕು ಎಂದು ಬಳ್ಳಾರಿಯ ಕೃಷಿ ಮಾರಾಟ ಇಲಾಖೆಯ ಉಪನಿರ್ದೇಶಕ ಡಾ ಮಂಜುನಾಥ್ ಮನವಿ ಮಾಡಿದ್ದಾರೆ. ಮಂಗಳೂರು ಆಕಾಶವಾಣಿಯಲ್ಲಿ ಹಿರಿಯ ಎಂಜಿನಿಯರಿಂಗ್ ಸಹಾಯಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಹರೀಶ್ ಆಚಾರ್ ಅವರು ನಿನ್ನೆ ತಮ್ಮ ಸ್ವಗೃಹದಲ್ಲಿ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಅವರಿಗೆ 59 ವರ್ಷ ವಯಸ್ಸಾಗಿತ್ತು. ಮುಂದಿನ ತಿಂಗಳು ನಿವೃತ್ತರಾಗಲಿದ್ದ ಹರೀಶ್ ಆಚಾರ್ ಅವರು ಬ್ರಹ್ಮಾವರ, ಕಾರವಾರ, ಮಡಿಕೇರಿ, ಹಾಸನ ಮತ್ತು ಮಂಗಳೂರು ಆಕಾಶವಾಣಿ ಕೇಂದ್ರಗಳಲ್ಲಿ ಕಾರ್ಯ ನಿರ್ವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ಸರ್ಕಾರಿ ನೌಕರರ ತುಟ್ಟಿ ಭತ್ಯೆ ಶೇಕಡಾ 1.5% ಹೆಚ್ಚಳ, ಈ ವರ್ಷದ ಜನವರಿ 1ರಿಂದ ಪೂರ್ವಾನ್ವಯ. ಶೀಘ್ರವೇ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವಂತೆ ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹ. ಪಿಎಂ ಇಡ್ರೈವ್ ಯೋಜನೆಯಡಿ ದೇಶಾದ್ಯಂತ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಕ್ರಿಯಗೊಳಿಸುವ ಕುರಿತು ಬೆಂಗಳೂರಿನಲ್ಲಿ ನಾಳೆ ರಾಷ್ಟೀಯ ಸಮ್ಮೇಳನ. ಹಾಗೂ ಕೃಷಿ ಕ್ಷೇತ್ರದಲ್ಲಿ ಮಕ್ಕಳ ಬಳಕೆಗೆ ತಡೆ, ಪ್ರಾಯೋಗಿಕ ಅಧ್ಯಯನಕ್ಕೆ ಬಾಗಲಕೋಟೆ ಜಿಲ್ಲೆ ಆಯ್ಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 3:00 ಗಂಟೆಗೆ.

ಆಕಾಶವಾಣಿ ಚಿತ್ರದುರ್ಗ 102.6 ಮೆಗಾಹರ್ಟ್ಸ್ಗಳು. ಸಮಯ 2:40:18. ಇದೀಗ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಬದುಕಿನ ಮೌಲ್ಯ ತಿಳಿಸುವ ನೀತಿ ಗೀತೆಗಳನ್ನು ಪ್ರಸಾರ ಮಾಡ್ತಾ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ಮಾತಾಡೋಣ ಅಂತೇಳಿ. ನಮ್ಮ ಕನ್ನಡ ಚಲನಚಿತ್ರಗಳಲ್ಲಿ ಸಾಕಷ್ಟು ನೀತಿಯನ್ನು ಹೇಳುವ

0: ಅಂತ ಗೀತೆಯನ್ನ ನಾವು ಕೇಳ್ತಾ ಇರ್ತೇವೆ. ಅಂತಹ ಗೀತೆಗಳನ್ನ ಇಂದಿನ ವಿಷಯಾಧಾರಿತ ಕಾರ್ಯಕ್ರಮದಲ್ಲಿ ಕೇಳೋಣ. ನಾವೆಲ್ಲ ನಮ್ಮ ಬಾಲ್ಯನ ಅಜ್ಜ ಅಜ್ಜಿಯರ ಒಡನಾಟದಲ್ಲಿ ಕಳೆದಿದ್ದೇವೆ. ಅವರೆಲ್ಲ ದಿನಕ್ಕೊಂದು ಕಥೆಯನ್ನ ಹೇಳೋದ್ರ ಜೊತೆಗೆ ಉಪಕಾರಕ್ಕೆ ಪ್ರತ್ಯುಪಕಾರ, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಬೇಕು, ತಾಳಿದವನು ಬಾಳಿಯಾನು, ಆಹಾರವನ್ನ ಹಂಚಿ ತಿನ್ನಬೇಕು, ಹೀಗೆ ಇತ್ಯಾದಿ ನೀತಿ ಪಾಠಗಳನ್ನ ಕಥೆಗಳ ಮೂಲಕ ನಮ್ಮ ಮನಸ್ಸಿಗೆ ಮುಟ್ಟಿಸ್ತಾ ಇದ್ರು. ದುರ್ಗಸಿಂಹನ ಪಂಚತಂತ್ರದ ಕಥೆಗಳೆಲ್ಲವೂ ಕೂಡ ನೀತಿ ಪಾಠವನ್ನ ಹೇಳುವಂತಹವು. ಅದರಲ್ಲಿ ನಮಗೆ ಮೊದಲು ನೆನಪಿಗೆ ಬರುವುದು ಆಮೆ ಮತ್ತು ಮೊಲದ ಕತೆ. ಯಾರ ಸಾಮರ್ಥ್ಯವನ್ನ ಸಹ ಹಗುರವಾಗಿ ಕಾಣಬಾರದು ಎಂಬ ವಿಷಯವನ್ನ ಹೊಂದಿರುವಂತಹ ಕತೆ ಅದು. ಓಕೆ ಸ್ನೇಹಿತರೆ, ಹೀಗೆ ಬದುಕಿನ ಮೌಲ್ಯ ತಿಳಿಸುವಂತಹ ನೀತಿ ಗೀತೆಗಳು ಹಾಗೆ ಕತೆಗಳ ಬಗ್ಗೆ ಮತ್ತಷ್ಟು ಮಾತಾಡೋಣ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಬಡವರ ಬಂಧು ಚಿತ್ರದ ಹಾಡನ್ನ.
1: ನಗಬೇಡ

ಕತೆಗಳ ಮೂಲಕ ಹೇಳಿದರೇನೆ ಇಷ್ಟ ಆಗುವಂತಹ ನೀತಿ ಪಾಠಗಳು ಇನ್ನು ಹಾಡಿನ ಮೂಲಕ ಕೇಳಿದ್ರೆ ಮನಸ್ಸಿಗೆ ಮುಟ್ಟದೇ ಇರುತ್ತಾ ಸ್ನೇಹಿತರೆ? ಖಂಡಿತವಾಗ್ಲೂ ಇಂದು ಪ್ರಸಾರ ಮಾಡುವಂತಹ ಹಾಡುಗಳೆಲ್ಲವೂ ಕೂಡ ಈ ನೀತಿಗೀತೆಯನ್ನ ಸಾರುವಂತವು. ಮನುಷ್ಯ ಎಷ್ಟೇ ಬುದ್ಧಿವಂತ, ಶಕ್ತಿಶಾಲಿ, ಸಮರ್ಥನಾಗಿದ್ರೂ ಕೂಡ ಅವನಲ್ಲಿ ಮನುಷ್ಯತ್ವ ಇಲ್ಲದೇ ಇದ್ರೆ, ನೈತಿಕ ವಿಚಾರಗಳ ಕೊರತೆ ಇದ್ರೆ ಆ ಜೀವನ ವ್ಯರ್ಥವಾದಂತೆ. ನಾವು ಬದುಕಬೇಕು, ನಮ್ಮ ಹಾಗೆ ಬೇರೆಯವರೂ ಬದುಕಬೇಕು ಅನ್ನೋ ಭಾವನೆ ಇರಬೇಕು. ಕಿತ್ತು ತಿನ್ನೋ ಮನಸ್ಥಿತಿಗಿಂತ ಹಂಚಿ ತಿನ್ನೋ ಮನಸ್ಥಿತಿಯನ್ನ ಬೆಳೆಸಿಕೊಳ್ಬೇಕು.

ಹಣ ಆಸ್ತಿ ಪ್ರತಿಷ್ಠೆಯ ಅಂಧಕಾರದಲ್ಲಿ ಬದುಕದೆ ಸಹೃದಯದ ಮಾನವನಾಗಿ ಬದುಕಬೇಕು. ಹಿರಿಯರಲ್ಲಿ ಗೌರವ, ಮಕ್ಕಳಲ್ಲಿ ಪ್ರೀತಿ, ಅಸಮರ್ಥರ ಮೇಲೆ ಕರುಣೆಯನ್ನ ತೋರಬೇಕು. ಮಾನವರಾಗಿ ತಿಳಿದು ಬದುಕಬೇಕೇ ಹೊರತು ತುಳಿದು ಬದುಕಬಾರದು. ಇಂತಹದೇ ಸಾಹಿತ್ಯವಿರುವಂತಹ ಗೀತೆಯನ್ನ ಕೇಳೋಣ ಬಹದ್ದೂರ್ ಗಂಡು ಚಿತ್ರದಿಂದ.

ಕೇಳುಗರೆ, ಇಂದು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5 ಗಂಟೆಗೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮ ಮೂಡಿಬರಲಿದೆ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿರುವ ಗೀತೆಗಳು ಸಿಪಾಯಿ ರಾಮು ಚಿತ್ರದಿಂದ

ಈ ಗೀತೆಗಳಲ್ಲಿ ನಿಮ್ಮ ಇಷ್ಟದ ಗೀತೆಯ ಕುರಿತು ಅನಿಸಿಕೆ ಅಭಿಪ್ರಾಯವಿರುವ ಸಂದೇಶಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273 ಈ ಸಂಖ್ಯೆಗೆ ತಲುಪಿಸಬಹುದು. ನಿಮ್ಮ ಸಂದೇಶಗಳನ್ನು ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮದಲ್ಲಿ ಅಳವಡಿಸಿಕೊಳ್ಳಲಾಗುವುದು. ಕೇಳಿ ಇಂದು ಸಂಜೆ 5 ಗಂಟೆಗೆ ನಿಮ್ಮ ಚಿತ್ರದುರ್ಗ ಆಕಾಶವಾಣಿಯಿಂದ. ಕೇಳುಗರೆ, ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಬದುಕಿನ ಮೌಲ್ಯ ತಿಳಿಸುವ ನೀತಿ ಗೀತೆಗಳನ್ನ ಕೇಳ್ತಾ ಇದ್ದೀರಾ, ಹಾಗೆ ನೈತಿಕತೆಗೆ ಸಂಬಂಧಿಸಿದಂತೆ ಒಂದಷ್ಟು ಮಾತುಗಳನ್ನು ಕೂಡ ಆಡ್ತಾ ಇದ್ದೇನೆ. ಬಿತ್ತಿದ ಹಾಗೆ ಬೆಳೆಯೇ ಹೊರತು ಬಯಸಿದ ಹಾಗಲ್ಲ ಎಂಬ ಮಾತಿನಂತೆ ನಮ್ಮ ಮನಸ್ಸಿನಲ್ಲಿ ಎಂತಹ ಭಾವನೆಗಳನ್ನು ಬಿತ್ತುತ್ತೇವೋ ಅವುಗಳೇ ನಮ್ಮ ಬದುಕಿನ ರೀತಿ ನೀತಿಗಳನ್ನು ನಿರ್ಧರಿಸುತ್ತೆ. ಕುಟುಂಬದವರೊಂದಿಗೆ ಪ್ರೀತಿಯನ್ನು, ಸಮಾಜದಲ್ಲಿ ಗೌರವವನ್ನು ಗಳಿಸೋ ಹಾಗೆ ನಮ್ಮ ನಡೆ ನುಡಿ ಇರಬೇಕು. ಹಾಗೆ ನಮ್ಮ ಬಳಿ ಏನಿರುತ್ತೋ ಅದರಲ್ಲಿ ಸಂತೃಪ್ತಿ ಪಟ್ಟಿಕೊಳ್ಳೋ ಮನಸ್ಥಿತಿ ನಮಗಿದ್ರೆ ಜೀವನದಲ್ಲಿ ಸದಾಕಾಲ ಸಂತೋಷವಾಗಿರಬಹುದು. ಈಗ ಕೇಳೋಣ ಪ್ರೇಮದ ಕಾಣಿಕೆ ಚಿತ್ರದ ಹಾಡನ್ನು.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ನಮ್ಮೆಲ್ಲ ಕೇಳಿಕರಿಗೆಲ್ಲ ನಿಲಯದ ಚಂದ್ರವಳ್ಳಿ ಪ್ರಸಾರಕ್ಕೆ ಸ್ವಾಗತ ಹಾಗೂ ಲತಾ ಆರ್ ಮಾಡುವ ನಮಸ್ಕಾರಗಳು. ಇದೀಗ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ. ಸ್ನೇಹಿತರೆ, ಇಂದಿನ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ನಮ್ಮಲ್ಲಿ ಪ್ರಸಾರ ಆಗುವ ಹಾಡುಗಳ ಪಟ್ಟಿ ಹೀಗಿತ್ತು. ಮೊದಲಿಗೆ ಸಿಪಾಯಿ ರಾಮು ಚಿತ್ರದಿಂದ

7773 ಈ ಸಂಖ್ಯೆಗೆ ಕಳುಹಿಸಬಹುದು. ಹಾಗೆಯೇ ಯಾರೆಲ್ಲ ಸಂದೇಶವನ್ನ ಕಳಿಸಿದ್ದಾರೆ ಅಂತ ಮೊದಲಿಗೆ ನೋಡ್ತಾ ಹೋಗೋಣ. ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ನಮಸ್ತೆ ಮೇಡಮ್ ಅಂತ ತಿಳಿಸ್ತಾ ಇದ್ದಾರೆ. ಓಕೆ ನಮಸ್ತೆ. ಇವರಿಗೆ ಸಿಪಾಯಿ ರಾಮು ಚಿತ್ರದ ಎಲ್ಲಿಗೆ ಪಯಣ ಯಾವುದ ದಾರಿ ಹಾಡು ಜೀವನದ ಅನಿಶ್ಚಿತತೆ ಏಕಾಂಗಿತನ ಮತ್ತು ಸಂಬಂಧಗಳನ್ನ ಒಂದು ಪ್ರತಿಬಿಂಬಿಸುವ ದಾರ್ಶನಿಕ ಗೀತೆ ಆಗಿದ್ದು ಮನುಷ್ಯನ ಜೀವನದ ಪಯಣದ ಗುರಿ ಮತ್ತು ಮಣ್ಣಿನಲ್ಲೇ ಬೆರೆತು ಹೋಗುವ ಸತ್ಯವನ್ನ ಈ ಹಾಡು ವಿವರಿಸುತ್ತೆ. ಮಡದಿ ಮಕ್ಕಳು ಸ್ನೇಹಿತರು ಇವರೆಲ್ಲರನ್ನ ಮಣ್ಣಿನ ವಶ ಮಾಡಿ ಎಂಬ ಸಾಲು ಮನುಷ್ಯನ ಲೌಕಿಕ ಬಂಧನಗಳ ಅಂತ್ಯವನ್ನ ಸೂಚಿಸುತ್ತೆ. ನಾವು ಎಷ್ಟೇ ಗಾಢವಾಗಿ ಪ್ರೀತಿಸುವ ಮಡದಿ ಮಕ್ಕಳು ಅಥವಾ ಸ್ನೇಹಿತರಿರಲಿ, ಅಂತಿಮ ಕ್ಷಣದಲ್ಲಿ ಅವ್ರನ್ನೆಲ್ಲ ಬಿಟ್ಟು ಅಥವಾ ಅವ್ರನ್ನ ಒಂದು ಭೂತಾಯಿಯ ಮಡಿಲಿಗೆ ಒಪ್ಪಿಸಿ ಒಂದು ಒಬ್ಬನೇ ಸಾಗಬೇಕು ಅನ್ನುವ ಕಹಿ ಸತ್ಯ ಇಲ್ಲಿದೆ, ಅಂದ್ರೆ ಈ ಸಾಲಿನಲ್ಲಿದೆ ಅಂತ ತಿಳಿಸ್ತಾ ಇದ್ದಾರೆ. ಇನ್ನು ಅನಿವಾರ್ಯವಾಗಿ ಸಾಗಲೇಬೇಕಾದ ಒಂದು ಹಾದಿ ಏಕಾಂಗಿ ಸಂಚಾರಿ ಅನ್ನೋ ಒಂದು ಸಾಲು ಇರುತ್ತೆ. ಇಲ್ಲಿ ಕೇವಲ ಒಬ್ಬಂಟಿಯಾಗಿ ನಡೆಯೋದಲ್ಲ, ಇದು ಆತ್ಮದ ಒಂಟಿತನ ಅಂತ ಒಂದು ಸಂದೇಶವನ್ನ ಕಳಿಸಿದ್ದಾರೆ. ಓಕೆ, ನಿಮ್ಮ ಸಂದೇಶಕ್ಕಾಗಿ ಧನ್ಯವಾದ. ಇನ್ನು ಮುಂದಿನ ಸಂದೇಶ, ದೇಶದ ರಕ್ಷಣೆಗಾಗಿ ಸಿಪಾಯಿಯಾಗಿ ಅನಿವಾರ್ಯ ಕಾರಣದಿಂದ ದಿಕ್ಕು ತಪ್ಪಿ ಸಂಸಾರ ಮತ್ತು ಹೆಂಡತಿ ಮಕ್ಕಳಿಂದ ದೂರವಾಗಿ ಆ ಒಂದು ಜನರ ಜೀವನದೊಂದಿಗೆ ಹೊಂದಾಣಿಕೆಯ ಜೀವನವನ್ನು ನಡೆಸಿಕೊಂಡು ಅಲ್ಲಿನ ಜನರ ಸಂಪ್ರದಾಯ ಧರ್ಮ ಸಂಸ್ಕೃತಿ ವೇಷಭೂಷಣ ಮನರಂಜನೆಗಳು ಕಲಿತು ಬೆರೆತು ಅಲ್ಲಿನ ಜನರ ಸ್ನೇಹ ವಿಶ್ವಾಸ ಪ್ರೀತಿಗಳಿಂದ ಸಾಗುವ ಸಿಪಾಯಿ ರಾಮು ಚಿತ್ರದ ಒಂದು ಹಾಡು ತುಂಬ ಎಲ್ಲರಿಗೂ ಕೂಡ ಆದರ್ಶನೀಯ ಅಂತ ತಿಳಿಸ್ತಾ ಇದ್ದಾರೆ. ಇನ್ನು ಕೊನೆಯಲ್ಲಿ ಹೆಂಡತಿ ಮಕ್ಕಳ ಒಂದು ಸಂಸಾರದ ಜೊತೆ ಸೇರಿಕೊಳ್ಳುವ ಮಹತ್ವಪೂರ್ಣವಾದ ಕಥಾ ಹಂತರ ಈ ಒಂದು ಚಿತ್ರದಲ್ಲಿದೆ ಅಂತ ತಿಳಿಸ್ತಾ ಇದ್ದಾರೆ. ಬೋಪ್ಪ ವೆಂಕಟೇಶ್, ಲಕ್ಷ್ಮೀ ವೆಂಕಟೇಶ್, ಬೋಧನಾ ಹೊಸಳ್ಳಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ. ಓಕೆ, ಧನ್ಯವಾದ ನಿಮ್ಮ ಸಂದೇಶಕ್ಕೆ ಅಂತ ತಿಳಿಸ್ತಾ. ಇನ್ನು ಮುಂದಿನ ಸಂದೇಶ, ಶಾರದಾ ಚಿಕ್ಕಪ್ಪ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ ಕಳಿಸ್ತಾ ಇದ್ದಾರೆ. ಇವರಿಗೆ ಮೂರು ಹಾಡುಗಳಲ್ಲಿ ಎಲ್ಲಿಗೆ ಪಯಣ ಯಾವುದೋ ದಾರಿ ಅಂತ ತಿಳಿಸ್ತಾ ಇದ್ದಾರೆ. ಯಾಕೆಂದ್ರೆ ಈ ಭೂಮಿ ಮೇಲೆ ಕಷ್ಟ ಸುಖ ನೋವು ನಲಿವು ಎಲ್ಲವನ್ನ ಅನುಭವಿಸಿದ ಮೇಲೆ ವಾಪಸ್ ಶಿವನ ಹತ್ರ ಪಯಣ ಬೆಳೆಸಲೇಬೇಕು. ಹಾಗಾಗಿ ಈ ಜೀವನ ಒಂದು ಸಂತೆ ಇದ್ದ ಹಾಗೆ ಸಂತೆ ಮಾಡಿಕೊಂಡು ಹೇಗೆ ಮನೆಗೆ ಅಂತ ಹೋಗ್ತೇವೋ ಹಾಗೆ ಜೀವನ ಮುಗಿದ ಮೇಲೆ ಎಲ್ಲರೂ ಹೋಗ್ಲೇಬೇಕು, ಇದು ಯಾರಿಗೂ ತಪ್ಪಿದಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಖಂಡಿತ ಹೌದು. ಇನ್ನು ಮುಂದಿನ ಸಂದೇಶ, ಎಂ ಆರ್ ಶ್ರೀ ಕುಂಟಿನ್ ಅಗ್ರಹಾರ ಮೈಸೂರಿನಿಂದ ಕಳಿಸ್ತಾ ಇದ್ದಾರೆ. ಇವರಿಗೆ ಇಷ್ಟವಾಗಿರುವ ಹಾಡು ಯಾವುದು ಅಂತಂದ್ರೆ ಎರಡು ಕನಸು ಚಿತ್ರದ ಬಾಡಿ ಹೋದ ಬಳ್ಳಿಯಿಂದ ಈ ಹಾಡು ಇಷ್ಟ ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಮಧುರ ಕಂಠಗಳಲ್ಲಿ ಬಹಳ ಸುಮಧುರವಾಗಿ ಸುಶ್ರಾವ್ಯವಾಗಿ ಹಾಗೂ ಅರ್ಥಗರ್ಭಿತವಾಗಿ ಮುಡಿ ಬಂದಿದೆ ಅಂತ ತಿಳಿಸ್ತಾ ಇದ್ದಾರೆ. ಓಕೆ, ಇನ್ನು ಮುಂದಿನ ಸಂದೇಶ, ನೀವು ಕೊಟ್ಟಿರುವಂಥ ಎಲ್ಲ ಹಾಡುಗಳು ತುಂಬ ಮಧುರವಾದ ಹಾಡುಗಳು, ರಾಗ ತಾಳ ಪಲ್ಲವಿ ಕೂಡ ಇಷ್ಟ ಆಗಿದೆ ಅಂತ ತಿಳಿಸ್ತಾ ಇದ್ದಾರೆ. ಹಾಗೆ ಎಲ್ಲ ಹಾಡುಗಳನ್ನು ಇಷ್ಟಪಟ್ಟು ಕೇಳ್ತೇನೆ ಅಂತ ತಿಳಿಸ್ತಾ ಇದ್ದಾರೆ. ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗುಂದಿ ಜಗಳೂರು ತಾಲೂಕಿನಿಂದ. ಓಕೆ ಸ್ನೇಹಿತರೆ, ಮತ್ತಷ್ಟು ಸಂದೇಶಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಇದೀಗ ಒಂದು ಗೀತೆ ಎರಡು ಕನಸು ಚಿತ್ರದಿಂದ.

0: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
1: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟು ಬಲ್ಲೆನು ನಾನು ಜಾಣೆ.
2: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
3: ಸೂರ್ಯ ಬಂದನೆ
0: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
4: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
5: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
0: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ
6: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
0: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ. ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM.
7: ಮುಂದಿನ ಸಂದೇಶವನ್ನ ನೋಡೋಣ. ಮುಂದಿನ ಸಂದೇಶವನ್ನ ಕಳಿಸ್ತಾ ಇರುವವರು ವಿ.ಕೆ. ನಾಗರಾಜ, ವಿ.ಕೆ. ಪದ್ಮಲತಾ, ಗಾಯತ್ರಿ ಹಾಗೂ ರಘುನಂದನ್ ದಳಪತಿ ಚಳ್ಳಕೆರೆಯಿಂದ ಕಳಿಸ್ತಾ ಇದ್ದಾರೆ. ಓಕೆ, ಇವರು ಗಜ ಚಿತ್ರದ ಹಾಡು ಬೇಕು ಅಂತ ಕೇಳ್ತಾ ಇದ್ದಾರೆ. ಏಕೆಂದರೆ ಮುದ ನೀಡುವ ಹಾಡುಗಳು ಪ್ರೀತಿ ಪ್ರೇಮ ಒಂದು ಭಾವನೆಗಳ ಒಂದು ಬಾಂಧವ್ಯಗಳ ಕ್ಷಣಗಳನ್ನು ನೀಡುವಂತಹ ಹಾಡು ಇದು ಅಂತ ತಿಳಿಸ್ತಾ ಇದ್ದಾರೆ. ಹಾಗೆ ದೃಶ್ಯ ಮಾಧ್ಯಮ ಛಾಯಾಗ್ರಹಣ ಈ ಹಾಡಿನಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಮುಂದಿನ ಸಂದೇಶ ನಾಗೇಂದ್ರ ಗುಂಡಮ್ಮ ದೊಡ್ಡವಳಾರ್ತಿ ಚಳ್ಳಕೆರೆ ತಾಲೂಕಿನಿಂದ ಕಳಿಸ್ತಾ ಇದ್ದಾರೆ. 3 ಹಾಡುಗಳಲ್ಲಿ ಎಲ್ಲ ಹಾಡುಗಳು ಇಷ್ಟವಾದ ಹಾಡುಗಳು, ಎಲ್ಲ ಹಾಡುಗಳು ಚೆನ್ನಾಗಿದೆ ತಪ್ಪದೇ ಕೇಳ್ತೇನೆ ಅಂತ ತಿಳಿಸ್ತಾ ಇದ್ದಾರೆ. ಓಕೆ, ನಿಮ್ಮ ಸಂದೇಶಕ್ಕೆ ಧನ್ಯವಾದ. ಇನ್ನು ಮುಂದಿನ ಸಂದೇಶ ಎನ್ ಮಹಾರಾಣ ಶಿಕ್ಷಕರು ಇವರು ತಾಲೂಕು ಚಳ್ಳಕೆರೆ ತಾಲೂಕಿನಿಂದ ಕಳಿಸ್ತಾ ಇದ್ದಾರೆ. ನೀವು ಕೊಟ್ಟಿರುವಂತಹ 3 ಹಾಡುಗಳಲ್ಲಿ ಇಷ್ಟವಾದ ಹಾಡು ಎಲ್ಲವೂ ಚೆನ್ನಾಗಿದೆ ತಪ್ಪದೇ ಪ್ರಸಾರ ಮಾಡಿ ಅಂತ ತಿಳಿಸ್ತಾ ಇದ್ದಾರೆ. ಖಂಡಿತ ಎಲ್ಲ ಹಾಡುಗಳು ಪ್ರಸಾರ ಆಗುತ್ತೆ. ಮುಂದಿನ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಹನುಮಂತಪ್ಪ ಮಡಿವಾಳರ್, ಜಗಳೂರು ತಾಲೂಕಿನಿಂದ ಕಳಿಸ್ತಾ ಇದ್ದಾರೆ. ಓಕೆ, ಇವರು ಯಾವ ಹಾಡನ್ನು ಇಷ್ಟಪಡ್ತಾರೆ ಅಂತಂದರೆ 3 ಕೂಡ ರತ್ನದಂತಹ ಅರ್ಥಗರ್ಭಿತವಾದ ಒಂದು ಹಾಡು, ಪ್ರೀತಿಯಲ್ಲಿ ಸೋಲು, ಮನಸ್ಸು ಮನಸ್ಸುಗಳ ಹೃದಯದ ಒಂದು ತೊಳಲಾಟ, ಹಾಗೆ ಕಾತರತೆಯ ಹೋರಾಟದ ಪರಿ ಈ 3 ಹಾಡುಗಳಲ್ಲಿ ಇವೆ ಅಂತ ತಿಳಿಸ್ತಾ ಇದ್ದಾರೆ. ಇನ್ನು ಮಾಧವನ್ ಜಯಲಕ್ಷ್ಮಿ ಇವರು 3 ಹಾಡುಗಳು ಚೆನ್ನಾಗಿದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಹಾಗೆ ಪ್ರಭಯ್ಯ VS ಇವರು ಎಲ್ಲಿಂದ ಕಳಿಸ್ತಾ ಇದ್ದಾರೆ ಅಂದರೆ 2nd Cross ಬಸವೇಶ್ವರ ನಗರ ಬಳ್ಳಾರಿಯಿಂದ ಕಳಿಸ್ತಾ ಇದ್ದಾರೆ. ಎಲ್ಲ ಹಾಡುಗಳು ಒಳ್ಳೆಯ ಹಾಡುಗಳು ಅಂತ ಹೇಳ್ತಾ ಇದ್ದಾರೆ. ಓಕೆ, ಇನ್ನು ಮುಂದಿನ ಸಂದೇಶ ರಾಯಭಾಗ ತಾಲೂಕು

ಮುಳಕೊಡದಿಂದ ಶಿವಲಿಂಗಯ್ಯ ಕಲಾವತಿ ಅಭಿಷೇಕಯ್ಯ ಹೆರಮಟ್ಟಿಯವರು ಕಳಿಸಿರುವಂತಹ ಸಂದೇಶ ಇದು. ಎಲ್ಲ ಹಾಡುಗಳು ತುಂಬಾ ಚೆನ್ನಾಗಿವೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಇನ್ನು ಮುಂದಿನ ಸಂದೇಶ, ನಮಸ್ತೆ ಮೇಡಮ್ ಅಂತ ತಿಳಿಸ್ತಾ ಇದ್ದಾರೆ. ಓಕೆ, ನಮಸ್ತೆ ಯಾರಿದು ಅಂತ ಹೇಳೋದಾದ್ರೆ ಮಲ್ಲಿಕಾರ್ಜುನ, ಇವರು ಮಾರಮ್ಮನಹಳ್ಳಿಯಿಂದ ಕಳಿಸ್ತಾ ಇದ್ದಾರೆ. ಇವ್ರಿಗೆ ಗಜ ಚಿತ್ರದ ಹಾಡು ಇಷ್ಟ ಆಗಿದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಇನ್ನು ಮುಂದಿನ ಸಂದೇಶ, ಹೇಮಲತಾ, ಶಂಕರ್, ಗ್ರೀಷ್ಮ, ಲೋಚನ್, ಓಕೆ, ಶ್ರೀದೇವಿ, ಅನಸೂಯ ಚಿತ್ರದುರ್ಗದ IDP ಲೇಔಟ್ನಿಂದ ಕಳಿಸ್ತಾ ಇದ್ದಾರೆ. ಮೂರು ಹಾಡುಗಳು ಮುದ ನೀಡುವ ಹಾಡಾಗಿದೆ ಅಂತ ತಿಳಿಸ್ತಾ ಇದ್ದಾರೆ. ಸಂಜೆ ವೇಳೆಗೆ ಮನಸ್ಸಿಗೆ ಸಮಾಧಾನ ಹಾಗೂ ನೆಮ್ಮದಿ ಸಂತೋಷವನ್ನು ಉಂಟು ಮಾಡುತ್ತಾ ಮಾಡಿದೆ ಅಂತ ತಿಳಿಸ್ತಾ ಇದ್ದಾರೆ. ಓಕೆ, ಮತ್ತಷ್ಟು ಸಂದೇಶಗಳನ್ನು ನೋಡೋಣ. ಇದೀಗ ಒಂದು ಗೀತೆ ಸಿಪಾಯಿ ರಾಮು ಚಿತ್ರದಿಂದ.

ಮುಂದಿನ ಸಂದೇಶವನ್ನು ನೋಡೋಣ. ಸಂದೇಶವನ್ನು ಕಳಿಸ್ತಾ ಇರುವವರು ಶಿವಾನಂದ್, ಪ್ರಜ್ವಲ್, ಪ್ರಣತಿ, ನೀಲಮ್ಮ ಮುಚಂಡಿ, ಸಾಂಗ್ಲಿ ಜಿಲ್ಲೆಯ ಜತ್ತಾ ತಾಲೂಕು ಸೋನ್ಯಾಳ ಗ್ರಾಮದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಮೂರು ಚಿತ್ರದ ಹಾಡುಗಳು ಉತ್ತಮವಾಗಿದೆ, ಅದರಲ್ಲೂ ಎರಡು ಕನಸು ಚಿತ್ರದ ಹಾಡು ಇಷ್ಟ ಆಗಿದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ಮುಂದಿನ ಸಂದೇಶ ಶ್ರೀ ಹೂವಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಕಳಿಸ್ತಾ ಇದ್ದಾರೆ. ಎರಡು ಕನಸು ಚಿತ್ರದ ಹಾಡು ತುಂಬ ಚೆನ್ನಾಗಿದೆ ಅಂತ ತಿಳಿಸ್ತಾ ಇದ್ದಾರೆ. ಇನ್ನು ಚಿತ್ರದುರ್ಗದ ಪಂಡರಹಳ್ಳಿ ರವಿ ಅವರು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಕಳಿಸ್ತಾ ಇದ್ದಾರೆ. ಮೂರು ಹಾಡುಗಳನ್ನು ಕೇಳಲು ಬಹಳ ಸಂತೋಷ ಆಗುತ್ತೆ, ಅದರಲ್ಲೂ ಎಲ್ಲಿಗೆ ಪಯಣ, ಯಾವುದೋ ದಾರಿ ಅನ್ನೋ ಒಂದು ಹಾಡಿನಲ್ಲಿ ಮನುಷ್ಯರ ಒಂದು ತನ್ನ ಕಾಲ್ಪನಿಕ ಜೀವನದಲ್ಲಿ ಬಹಳ ಸಂತೋಷದಿಂದ ಇರುವ ಸಮಯಕ್ಕೆ ಸರಿಯಾಗಿ ತನ್ನ ಕಷ್ಟ ಸುಖಗಳನ್ನು ತ್ಯಜಿಸಿ ಹೋಗುವ ಇವತ್ತಿನ ಕಾಲದಲ್ಲಿ ಮನುಷ್ಯ ಇರುವಾಗ ಮನುಷ್ಯನಾಗಿರ್ತಾನೆ, ಕೊನೆ ತನಗ ಅವನು ಮಾಡಿದ ಸಾಧನೆಯನ್ನು ಗುರುತಿಸಿ ಇನ್ನೊಬ್ಬರಿಗೆ ತಿಳಿಸಿ ತನ್ನ ಮನಸ್ಸಿನ ಭಾವನೆಯಿಂದ ಎಲ್ಲವನ್ನು

ಒಂದು ಇರುವಂತಹ ಸಮಯದಲ್ಲಿ ತನ್ನ ಕಾಲವೆ ಅವನನ್ನ ಗುರುತಿಸಿ ಎಲ್ಲಿಗೆ ಪಯಣ ಯಾವುದೋ ದಾರಿ ಏಕಾಂಗಿ ಸಂಚಾರಿಯಾಗಿ ಇರುವಾಗ ಇಂತಹ ಹಾಡುಗಳನ್ನ ಕೇಳಲು ಇಷ್ಟ ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಓಕೆ, ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಇನ್ನು ಮುಂದಿನ ಸಂದೇಶ ಉಮಾದೇವಿ PWD ಕಾಲೋನಿ VR ಪ್ರಾಜೆಕ್ಟ್ ಶಿವಮೊಗ್ಗ ಜಿಲ್ಲೆಯಿಂದ ಕಳಿಸ್ತಾ ಇದ್ದಾರೆ. ಓಕೆ, ಜೀವನದಲ್ಲಿ ನೋವುಗಳು ಹಾಡಿನ ಮೂಲಕ ತಿಳಿಸಿದ್ರೆ ತುಂಬಾ ಇಷ್ಟ ಆಗುತ್ತೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೂ ಎರಡು ಕನಸು ಚಿತ್ರದ ಹಾಡು ಇಷ್ಟ ಆಗಿದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಹಾಡು ಕೂಡ ಪ್ರಸಾರ ಆಯಿತು, ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಕೂಡ ಭಾವಿಸ್ತೇನೆ. ಇನ್ನು ಮುಂದಿನ ಸಂದೇಶ ಸುರೇಶ್ ಟಿ ಮಸ್ಕಲ್ ಗ್ರಾಮದಿಂದ ಹಿರಿಯೂರು ತಾಲೂಕಿನಿಂದ ಕಳಿಸ್ತಾ ಇದ್ದಾರೆ. ಎರಡು ಕನಸು ಚಿತ್ರದ ನೆಚ್ಚಿನ ಗೀತೆ ಆಗಿದೆ, ಆಯ್ಕೆ ಮಾಡಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ನಿಮ್ಮ ಸಂದೇಶಕ್ಕೆ ಧನ್ಯವಾದ. ಇನ್ನು ಮುಂದಿನ ಸಂದೇಶ ಮೋಹನ್ ಕುಮಾರ್ ಭರಂಸಾಗರ ಚಳ್ಳಕೆರೆ ತಾಲೂಕಿನಿಂದ ಸಂದೇಶವನ್ನು ಕಳಿಸಿ ಗಜ ಚಿತ್ರದ ಹಾಡನ್ನು ಪ್ರಸಾರ ಮಾಡಲೇಬೇಕು ನೀವು ಮೇಡಮ್ ಅಂತ ತಿಳಿಸ್ತಾ ಇದ್ದಾರೆ. ಖಂಡಿತ ಈ ಗಜ ಚಿತ್ರದ ಹಾಡು ಇದೀಗ ನಿಮ್ಮೆಲ್ಲರಿಗಾಗಿ

0: ನಮ್ಮ ಹಾಡೂನೇ ಮನಸ್ಸಿಗೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದ ಕೊನೆಯ ಸಂದೇಶವನ್ನು ನೋಡೋಣ. ಹೊಸ ಬೆಳಕು ಚಿತ್ರದ ಒಂದು ಹಾಡಿನಲ್ಲಿ ರಾಜ್ಕುಮಾರ್ ಅವರು ಹಾಡಿದ ಒಂದು ಹಾಡು, ಇಷ್ಟವಾದ ಗೀತೆ. ಈ ಗೀತೆ ಕೇಳ್ತಾ ಇದ್ರೆ ಕಣ್ಣಲ್ಲಿ ನೀರು ಬರುತ್ತೆ, ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ತಿಳಿಸ್ತಾ ಇದ್ದಾರೆ. ಗಜಾನನ ಭಟ್ ಬೋಳನ ಮಕ್ಕಿ ಹೊನ್ನಾವರದಿಂದ ಕಳಿಸ್ತಾ ಇದ್ದಾರೆ. ಓಕೆ, ಇದುವರೆಗೂ ನಿಮ್ಮೆಲ್ಲರ ಸಂದೇಶಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇದುವರೆಗೂ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಕೇಳಿದ್ರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ 5:47. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಚಿತ್ರದುರ್ಗ ಯುವತರಂಗ, ಯುವಜನರಿಗಾಗಿ ಕಾರ್ಯಕ್ರಮ. ರಾಜ್ಯ ಮಟ್ಟದ ನಾವೀನ್ಯತೆ ಆವಿಷ್ಕಾರ ಪ್ರಶಸ್ತಿಗೆ ಭಾಜನರಾಗಿರುವ ದಾವಣಗೆರೆಯ ನಿಖಿತಾ ಎಸ್ ರಾಜ್ ಕಪಿನಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನಿರಂಜನಮೂರ್ತಿ ಆರ್ ಪಂಡರಹಳ್ಳಿ.
2: ಕೆಳಗರೆ ನಮಸ್ಕಾರ, ಇಂದಿನ ಯುವತರಂಗ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ ನಮ್ಮ ದಾವಣಗೆರೆ ಜಿಲ್ಲೆಯ ಆಗಿರ್ತಕ್ಕಂತಹ ನಮ್ಮ ಈಗಿನ ಇತ್ತೀಚಿನ ರಾಜ್ಯ ಸರ್ಕಾರದ ಸಂಯುಕ್ತಾಕ್ಷಯದಲ್ಲಿ ಪ್ರತಿ ವರ್ಷವೂ ಕೂಡ ನೀಡತಕ್ಕಂತ ನಾವೀನ್ಯತೆ ಆವಿಷ್ಕಾರ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂತಹ ನಿಖಿತಾ ಎಸ್ ರಾಜ್ ಕಪಿನಿ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ. ಇವರು ತುಂಬಾ ಅನೇಕ ರಿಸರ್ಚ್ ಫೀಲ್ಡ್ ಅಲ್ಲಿ ತಮ್ಮನ್ನೇ ತಾವು ತೊಡಗಿಸಿಕೊಂಡಿದ್ದಾರೆ. ಇನ್ನ ಯುವ ಪೀಳಿಗೆ ಆಗಿದ್ರೂ ಕೂಡ ಅನೇಕ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಸಾಧನೆಯನ್ನು ಕೂಡ ಮಾಡಿದ್ದಾರೆ. ಇವರ ಇಷ್ಟೆಲ್ಲ ಸಾಧನೆಗೆ ಯಾವ ರೀತಿ ಸಹಕಾರ ಆಯ್ತು ಅನ್ನೋದನ್ನ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೇಳಿ ತಿಳ್ಕೊಳ್ಳೋಣ. ಮೊದಲೇದಾಗಿ ನಿಖಿತಾ ಅವ್ರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
3: ಧನ್ಯವಾದ ಸರ್.
2: ನಮ್ಮ ಕಾರ್ಯಕ್ರಮದಲ್ಲಿ ನಿಖಿತಾ ಅವರ ತಾಯಿ ಆಗಿರ್ತಕ್ಕಂತಹ ಡಾಕ್ಟರ್ ಲಕ್ಷ್ಮಣ್

0: ಶರತ್ ಅವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ. ಮೇಡಮ್, ನಿಮಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
1: ನಮಸ್ಕಾರ.
0: ಮೊದಲನೇದಾಗಿ ನಿಖಿತಾ ಅವರೇ, ನಮ್ಮ ಕೇಳುಗರಿಗೆ ನಿಮ್ದೊಂದು ಕಿರು ಪರಿಚಯವನ್ನ ಮಾಡಿಕೊಡಿ.
1: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಿಖಿತಾ ಎಸ್ರಾಜ್ ಕಪಿನಿ ಅಂತ. ನಾನು ಈಗ 3ನೇ ವರ್ಷ ಇಂಜಿನಿಯರಿಂಗ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್ ಆರ್ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ. ಹುಟ್ಟಿದ್ದು ಬೆಳೆದಿದ್ದೆಲ್ಲ ನಾನು ದಾವಣಗೆರೆಯಲ್ಲಿ. ನಮ್ಮ ತಂದೆ ಡಾಕ್ಟರ್ ಶರತ್ರಾಜ್ ಕೆಆರ್, ಹೋಮಿಯೋಪತಿ ಡಾಕ್ಟರ್, ಮತ್ತೆ ನಮ್ಮ ತಾಯಿ ಡಾಕ್ಟರ್ ಲಕ್ಷ್ಮಿ ಶರತ್ ಕೆಆರ್, ಆಯುರ್ವೇದಿಕ್ ಡಾಕ್ಟರ್. ಇಬ್ರು ದಾವಣಗೆರೆಯಲ್ಲಿ ಇದ್ದಾರೆ. ನನ್ನ ಶಾಲೆ ಓದಿದ್ದೆಲ್ಲ ದಾವಣಗೆರೆಯಲ್ಲಿ. ಈಗ ಸದ್ಯಕ್ಕೆ ಇಂಜಿನಿಯರಿಂಗ್ ಬೆಂಗಳೂರಲ್ಲಿ ಮಾಡ್ತಾ ಇದ್ದೀನಿ. ನನಗೆ ಕಂಪ್ಯೂಟರ್ ಸೈನ್ಸ್ ಓದ್ತಾ ಇದ್ರು ನನಗೆ ಬಯಾಲಜಿಯಲ್ಲಿ ನ್ಯೂರೋ ಸೈನ್ಸ್ ಅನ್ನೋ ಒಂದು ಭಾಗದಲ್ಲಿ ತುಂಬಾ ಆಸಕ್ತಿ ಇದೆ. ಅದರಲ್ಲೇ ಮುಂದೆ ಓದಿ ರಿಸರ್ಚ್ ಮಾಡಿ ನನ್ನ ಕಡೆಯಿಂದ ಏನಾದರೂ ಸ್ವಲ್ಪ ಕಾಂಟ್ರಿಬ್ಯೂಷನ್ ಕೊಡಬೇಕಂತ ತುಂಬಾ ಆಸೆ ಇದೆ. ಸೊ ಸೈಮಲ್ಟೇನಿಯಸ್ಲಿ ನಂದು ಇಂಜಿನಿಯರಿಂಗ್ ಓದೋ ಜೊತೆ ಅದು ಎಲ್ಲ ಕಲಿಯಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇರ್ತೀನಿ. ನನಗೆ ಕಂಟೆಂಟ್ ಬರೆಯೋದಂದ್ರೆ ತುಂಬಾ ಇಷ್ಟ, ಎಸ್ಪೆಷಲಿ ಟೆಕ್ನಿಕಲ್ ಕಂಟೆಂಟ್. AI ಸಂಬಂಧ, ನ್ಯೂರೋ ಸೈನ್ಸ್ ಸಂಬಂಧ ನಾನು ಟೆಕ್ನಿಕಲ್ ಕಂಟೆಂಟ್ ಬರಿತಾ ಇರ್ತೀನಿ, ಮೀಡಿಯಂ ಮತ್ತೆ ಸಬ್ಸ್ಟ್ಯಾಕ್ ಅನ್ನೋದ್ರಲ್ಲಿ. ಸೊ ಇದು ನನ್ನ ಬಗ್ಗೆ ಕಿರು ಪರಿಚಯ.
0: ಮೇಡಮ್, ಈಗ ಇಂಜಿನಿಯರಿಂಗ್ ಓದ್ತಿದ್ದೀನಿ ಅಂದ್ರೆ ಅವರು ಟೆಕ್ನಾಲಜಿ ಫೀಲ್ಡ್ ಅಲ್ಲಿ ತುಂಬಾ ಆಸಕ್ತಿ ಉಳ್ಳವರಾಗಿರ್ತಾರೆ, ಆದ್ರೆ ತಾವು ಸೈನ್ಸ್ ಫೀಲ್ಡ್ ಅಲ್ಲಿ ತುಂಬಾ ಆಸಕ್ತಿಯನ್ನ ಹೊಂದಿದ್ದೀರಾ, ಯಾಕೆ ತಮಗೆ ಸೈನ್ಸ್ ಅಲ್ಲೇ ತುಂಬಾ ಆಸಕ್ತಿ ಮೂಡ್ತು?
1: ನನಗೆ ಸೈನ್ಸ್ ಅಲ್ಲಿ ಆಸಕ್ತಿ ಮೂಡಕ್ಕೆ ಮೇನ್ ಕಾರಣ ನಮ್ಮ ತಾಯಿ. ಸೊ ತುಂಬಾ ಮೊದ್ಲಿಂದನೂ ಎಲ್ಲದನ್ನು ಪ್ರಶ್ನಿಸ್ಬೇಕು, ಅರ್ಥ ಮಾಡ್ಕೋಬೇಕು ಅನ್ನೋ ಒಂದು ವೇ ಅನ್ನ ಅವರು ಮನೆಯಿಂದ ಪ್ರತಿಯೊಂದು ದಿನ ನಮ್ಗೆ ಹೇಳ್ಕೊಟ್ಟಿದ್ದಾರೆ, ನನಗೂ ನನ್ನ ತಂಗಿ ಕೂಡ. ಸೊ ಆ ಒಂದು ಕ್ಯೂರಿಯಾಸಿಟಿ ಏನಂತೀವಿ ಪ್ರತಿಯೊಂದು ಕಲಿಕೆಯಲ್ಲೂ ನನ್ಗೆ ಯಾವಾಗಿಂದನೂ ಇತ್ತು. ಸೊ ನನ್ಗೆ ಯಾವಾಗ್ಲೂ ಸೈನ್ಸ್ ಓದ್ಬೇಕಂತಾನೆ ಇತ್ತು. ಬಟ್ ಏನ್ ಓದ್ಬೇಕನ್ನೋದು ತುಂಬಾ ನನಗೆ ಕನ್ಫ್ಯೂಷನ್ ಇರ್ತಿತ್ತು ಏನ್ ಮಾಡ್ಬೇಕು ಅಂತ. ಬಟ್ ಒಂದು ನನಗೆ ಯಾವಾಗ್ಲೂ ಅನ್ಸಿದ್ದು, ನಾನು ಹಲವಾರು ವಿಜ್ಞಾನಿಗಳನ್ನ ಮೀಟ್ ಆಗಿ ಅವ್ರ ಪುಸ್ತಕಗಳು ಓದಿದಾಗ, ಇಲ್ಲ ಅವ್ರಿಗೆ ಅವರು ಏನೇನ್ ಮಾಡಿದ್ದಾರೆ, ಏನೇನ್ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅದ್ರ ಬಗ್ಗೆ ತಿಳ್ಕೊಂಡಾಗ ನನಗೆ ಅನ್ಸಿದ್ ಯಾವಾಗ್ಲೂ, ನಾನು ಒಂದಿನ ಏನಾದ್ರೂ ಭಾರತಕ್ಕೆ ವಿಜ್ಞಾನ ಫೀಲ್ಡ್ಗೆ ನನ್ನ ಕಡೆಯಿಂದ ಸ್ವಲ್ಪ ಏನಾಗ್ತದೆ ಅದು ಜನಕ್ಕೆ ಹೆಲ್ಪ್ ಆಗೋ ಹಾಗೆ ಒಂದು ಮಾಡಬೇಕು ಅನ್ನೋ ತುಂಬಾ ಆಸೆ ಇತ್ತು. ಸೊ ಆ ಒಂದು ಆಸೆ, ಆ ಇನ್ಸ್ಪಿರೇಷನ್, ಮೋಟಿವೇಶನ್ ನನಗೆ ಇಲ್ಲಿವರೆಗೂ ಡ್ರೈವ್ ಮಾಡ್ತಾ ಇದೆ. ಬಟ್ ಒಂದು ನನ್ನ ತಂದೆ ತಾಯಿ ಹೇಳಿದ್ದು, ನೀನು ಸೈನ್ಸಲ್ಲಿ ಮಾಡಬೇಕಂದ್ರೆ ಈ ಟೆಕ್ನಿಕಲ್ ನಾಲೆಜ್ ಅನ್ನೋ ತುಂಬಾ ಇಂಪಾರ್ಟೆಂಟ್. ಏನ್ ಮಾಡ್ಬೇಕಂದ್ರೂ ಟೆಕ್ನಿಕ್ಯಾಲಿಟಿ ಇದ್ರೆ ಅದನ್ನ ನೀನು ನೀಟಾಗಿ ಸೈನ್ಸಲ್ಲಿ ಇಂಪ್ಲಿಮೆಂಟ್ ಮಾಡ್ಬೋದು, ಅದಕ್ಕೊಂದು ಬೇಸ್ ನಾಲೆಜ್ ಕೊಡುತ್ತೆ ಇಂಜಿನಿಯರಿಂಗ್. ಸೊ ಅದರಲ್ಲಿ ಮಾಡಿಕೊಂಡ್ರೆ ಮುಂದೆ ನಿಮಗೆ PhD ಇಲ್ಲ ಏನು ರಿಸರ್ಚ್ ಕಡೆ ಹೋಗ್ಬೇಕು ಅದಕ್ಕೆ ಸಹಾಯ ಆಗುತ್ತೆ ಅಂದಾಗ ಆ ಒಂದು ರೀಸನ್ಗೆ ಇಂಜಿನಿಯರಿಂಗ್ ಮಾಡಿತ್ತು. ಸೊ ಕಂಪ್ಯೂಟರ್ ಸೈನ್ಸ್ ಅನ್ನೋದು ನನಗೊಂದು ದಾರಿ ಎಲ್ಲ ಕಡೆ ಟೆಕ್ನಾಲಜಿ ಅಲ್ಲಿ ಇಂಪ್ಲಿಮೆಂಟ್ ಮಾಡೋಕೆ. ಅದ್ರ ಜೊತೆ ನನಗೆ ಇಷ್ಟ ಇರೋ ಫೀಲ್ಡ್ಸ್ ನಾನು ಅದಕ್ಕೆ ಸೈಡ್ ಬೈ ಸೈಡ್ ಕಲಿತಾ ಹೋಗ್ತಾ ಇದ್ದೀನಿ.
0: ಮೇಡಮ್, ಇದುವರೆಗೂ ತಾವು ವಿಜ್ಞಾನ ಕ್ಷೇತ್ರದಲ್ಲಿ ಅನೇಕ ಎಕ್ಸಾಮ್ಸ್ ಅನ್ನ ಕ್ಲಿಯರ್ ಮಾಡಿದ್ದೀರಾ, ಅನೇಕ ಕಾಂಪಿಟೇಟಿವ್ ಸ್ಪರ್ಧೆಗಳಲ್ಲಿ ಕೂಡ ಭಾಗವಹಿಸಿದ್ದೀರಾ. ಇದುವರೆಗೂ ಯಾವೆಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದೀರಾ ಹಾಗೂ ಯಾವೆಲ್ಲ ಎಕ್ಸಾಮ್ಸ್ ಅನ್ನ ಅಟೆಂಡ್ ಮಾಡಿದ್ದೀರಾ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಸೊ ನಾನು ಸ್ಕೂಲಲ್ಲಿ ಹಂಗಿದ್ದಾಗೆಲ್ಲ ತುಂಬಾ ಸೈನ್ಸ್ ಕಾಂಪಿಟೇಷನ್ಸ್ ಫೇರ್ಸ್ ಇರ್ತದೆ. ಅಪಾರ್ಟ್ ಫ್ರಮ್ ಸ್ಕೂಲ್ ಅಷ್ಟೇ ಅಲ್ಲ, ಸ್ಕೂಲ್ ಎಕ್ಸಾಮ್ಸ್ ಅದು ಬಿಟ್ಟು ಕೂಡ ತುಂಬಾ ಸೈನ್ಸ್ ಕಾಂಪಿಟೇಷನ್ಸ್ ಏನು ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಅವ್ರು ಮಾಡ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಮಾಡ್ತಾರೆ, ಅದಕ್ಕೆ ಹಲವಾರು ಸಂಬಂಧ ಸೈನ್ಸ್ ಕಾಂಪಿಟೇಷನ್ಸ್ ಅಲ್ಲಿ ಭಾಗಿಯಾಗ್ತಾ ಇದ್ದೆ. ಆಮೇಲೆ ಒಲಂಪಿಯಾಡ್ಸ್ ತುಂಬಾ ಬರಿತಾ ಇದ್ದೆ, ಬೇರೆ ಬೇರೆ ಇಂಟರ್ನ್ಯಾಷನಲ್ ಫೌಂಡೇಶನ್ಸ್ದು ಸೈನ್ಸ್ ಮತ್ತೆ ಮ್ಯಾಥಮೆಟಿಕ್ಸ್ ಒಲಂಪಿಯಾಡ್ಸ್ ಅವೆಲ್ಲ ಬರಿತಾ ಇದ್ದೆ. ಮೇನ್ಲಿ ನನಗೆ ತುಂಬಾ ಪ್ರೌಡ್ಫುಲ್ ಆಗೋದಂದ್ರೆ, ನಾನು NTSC ಅಂತ 10th ಅಲ್ಲಿ ಒಂದು ಎಕ್ಸಾಮ್ ಬರೀತಾರೆ, ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್ ಅಂತ, ಅದರಲ್ಲಿ NTSC ಸ್ಕಾಲರ್ ಆಗಿದ್ದೆ. ಸೊ ಈಗೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಇಂದ ನನಗೆ ವರ್ಷಕ್ಕಿಷ್ಟು ಅಂತ ಫಂಡ್ ಬರ್ತದೆ ಅದೊಂದು ಎಕ್ಸಾಮ್ ಇಂದ. ಅಂಡ್ ದೆನ್ ಈಗ ಇಂಜಿನಿಯರಿಂಗ್ ಬಂದ್ಮೇಲೆ ಎಸ್ಪೆಷಲಿ ಒಲಂಪಿಯಾಡ್ಸ್ ಮತ್ತೆ ಸೈನ್ಸ್ ಕಾಂಪಿಟೇಷನ್ಸ್ ಎಷ್ಟೊಂದು ಜನ ಸ್ಕೂಲ್ ಮಕ್ಳು ಹೋಗ್ತಾರೆ, ಈವನ್ ಗೌರ್ಮೆಂಟ್ ಸ್ಕೂಲ್ಸ್ ಅಲ್ಲಿ ಕೂಡ. ಬಟ್ ಇಂಜಿನಿಯರಿಂಗ್ ಬಂದ್ಮೇಲೆ ಜನ ಏನ್ ಅನ್ಕೊಂತಾರೆ, ಬರೀ ಇಂಜಿನಿಯರಿಂಗ್ ಆಯ್ತು ಇಲ್ಲ ಸ್ವಲ್ಪ ಏನೋ, ಎಸ್ಪೆಷಲಿ ಕಂಪ್ಯೂಟರ್ ಸೈನ್ಸ್ ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಸ್ಟೂಡೆಂಟ್ಸ್ ಹಲವಾರು ಜನ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಸೇರ್ಕೊಂತಾರೆ. ಎಲ್ಲರೂ ಬರೀ ಇಂಜಿನಿಯರಿಂಗ್ ಕಾಲೇಜ್ ಎಕ್ಸಾಮ್ಸ್ ಮುಗೀತು ಅಂತ ಒಂದು ಒಪಿನಿಯನ್ ಅಲ್ಲಿ ಇರ್ತಾರೆ. ಬಟ್ ನಾನು ನನಗೆ ಎಸ್ಪೆಷಲಿ ನಂಗೆ ಆಸೆ ಇರೋದ್ರಿಂದ ನನಗೆ ಕಲಿಬೇಕನ್ನೋದು ಒಂದು ಬಯಾಲಜಿ ಮತ್ತು ನ್ಯೂರೋ ಸೈನ್ಸ್ ಅಲ್ಲಿ ಇತ್ತು ಅಂತ ಹೇಳ್ಬಿಟ್ಟು ನಾನು NPTEL ಅನ್ನೋ ಒಂದು ಪ್ಲಾಟ್ಫಾರ್ಮ್ ಇಂದ ಮಲ್ಟಿಪಲ್ ಕೋರ್ಸಸ್ ಮಾಡ್ಕೊಂಡಿದ್ದೀನಿ. ಸೊ ಒಂದು ಬಂದ್ಬಿಟ್ಟು ನನಗೆ ಡೊಮೇನ್ ಸರ್ಟಿಫಿಕೇಶನ್ ಅಂತಾರೆ, ಕಾಂಪ್ಯೂಟೇಷನಲ್ ಬಯಾಲಜಿ ಅನ್ನೋ ಸಬ್ಜೆಕ್ಟ್ ಅಲ್ಲಿ ಒಂದು ಸಣ್ಣ ಡಿಗ್ರಿ ಅಂತ ಹೇಳ್ಬೋದು. ಅದನ್ನ IIT ಮದ್ರಾಸ್ NPTEL ಅವರು ಮಾಡ್ತಾರೆ, ಅದರಿಂದ ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ಅದಲ್ಲದೆ ಹಲವಾರು NPTEL ಅಲ್ಲೇ ಬೇರೆ ಬೇರೆ ಕೋರ್ಸಸ್, ಮ್ಯಾಥಮೆಟಿಕ್ಸ್ ಅಲ್ಲಿರ್ಬೋದು, ಕ್ವಾಂಟಮ್ ಕಂಪ್ಯೂಟಿಂಗ್ ಅಲ್ಲಿರ್ಬೋದು, ಪೈಥನ್, DSA, ಈ ತರ ಹಲವಾರು ಕ್ಷೇತ್ರಗಳಿಗೆ ಸಂಬಂಧಪಟ್ಟಿರೋ ಕೋರ್ಸಸ್ ಮಲ್ಟಿಪಲ್ ಬೇರೆ IIT ಪ್ರೊಫೆಸರ್ಸ್ ಹೇಳ್ಕೊಡ್ತಾರೆ. ಆ ಕೋರ್ಸಸ್ ಮಾಡಿ ಕ್ಲಿಯರ್ ಮಾಡಿ NPTEL ಇಂದ ಸೂಪರ್ ಸ್ಟಾರ್, NPTEL ಬಿಲೀವರ್, NPTEL ಎಂಥೂಸಿಯಾಸ್ಟ್ ಅಂತ ಮಲ್ಟಿಪಲ್ ಅಪಾರ್ಚುನಿಟೀಸ್ ಬಂದಿದೆ. ಅಂಡ್ ದೆನ್ ಈಗ VTU ಇಂದ ಮೈನರ್ ಡಿಗ್ರಿ ಅಂತ ಮಾಡ್ತಾರೆ. ಸೊ ಅದರಲ್ಲಿ ಮ್ಯಾಥಮೆಟಿಕ್ಸ್ ಮೈನರ್ ಡಿಗ್ರಿ ಪರ್ಸ್ಯೂ ಮಾಡ್ತಾ ಇದ್ದೀನಿ. ಸೊ ನನಗೆ ಯಾವಾಗಲೂ ಆಸೆ ಇತ್ತು, ನನಗೆ ಇಂಜಿನಿಯರಿಂಗ್ ಡಿಗ್ರಿ ಅಷ್ಟೇ.

0: ಎಲ್ಲಾದ್ರ ಜೊತೆ ಸಪರೇಟ್ ಡಿಗ್ರೀಸ್ ಇರಬೇಕು ನನಗೆ ಅಂತ. ಸೊ ಅದೊಂದು ಆಸೆಗೋಸ್ಕರ ಇದು ಇಂಜಿನಿಯರಿಂಗ್ ಡಿಗ್ರಿ ಅಲ್ಲದೆ ಇವೆರಡು ಡಿಗ್ರಿ ಕೂಡ ನಾನು ಸೈಮಲ್ಟೇನಿಯಸ್ಲಿ ಮಾಡ್ಕೊತಾ ಇದ್ದೆ.
1: ಮೇಡಮ್, ತಾವ್ ಹೇಳಿದ್ರಿ ಕರ್ನಾಟಕ ಸರ್ಕಾರ ನೀಡತಕ್ಕಂತ ನ್ಯಾಷನಲ್ ಪ್ರೋಗ್ರಾಮ್ ಆನ್ ಟೆಕ್ನಾಲಜಿ ಎನ್ಹಾನ್ಸ್ಡ್ ಲರ್ನಿಂಗ್ ಮತ್ತು ಸೂಪರ್ ಸ್ಟಾರ್ ಹಾಗೂ ಡೊಮೈನ್ ಸ್ಕಾಲರ್ ಕೂಡ ಭಾಜನರಾಗಿದ್ದೀರಾ. ಅಂದ್ರೆ ತಮ್ಮ ಇಂಜಿನಿಯರಿಂಗ್ ಪದವಿ ಜೊತೆಗೆ ಇದನ್ನ ಕೆಲ ಟೈಮ್ ಕೊಡ್ಲಿಕ್ಕೆ ಯಾವ ರೀತಿ ಸಾಧ್ಯ ಆಗುತ್ತೆ? ತಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಅನ್ನ ಯಾವ ರೀತಿ ಮೇಂಟೈನ್ ಮಾಡ್ತೀರಾ?
0: ನಾನು ಹೇಳೋದಿಷ್ಟೇ, ಎಲ್ಲರಿಗೂ 24 ಗಂಟೆನೆ ಇರ್ತದೆ, ಎಲ್ಲರಿಗೂ ನಿದ್ದೆ ಬೇಕು, ಮಿನಿಮಮ್ 7 ಗಂಟೆ ಅಟ್ ಲೀಸ್ಟ್ ಎಲ್ಲರೂ ನಿದ್ದೆ ಮಾಡಬೇಕು. ಬಟ್ ಅಪಾರ್ಟ್ ಫ್ರಮ್ ದಟ್ ಕಾಲೇಜ್ ಇರ್ತದೆ ಬೆಳಗ್ಗೆ 9-30 ವರೆಗೂ. ನಿಮಗೆ ಕಲಿಯಕ್ಕೆ ಆಸೆ ಇದೆ ಅಂದರೆ ನೀವು ಅದಕ್ಕೆ ಹೇಗಾದರೂ ಸಮಯ ಮಾಡ್ಕೊಂತೀರಾ ಅನ್ನೋದು ನಾನು ಬಿಲೀವ್ ಮಾಡ್ತೀನಿ. ಸೊ ನಿಮಗೆ ಫಸ್ಟ್ ಅದು ಕಲಿಬೇಕು ಅನ್ನೋದೊಂದು ಒಳಗಿಂದ ಫೀಲಿಂಗ್ ಬಂದರೆ ಅದಕ್ಕೋಸ್ಕರ ಇನ್ನು ಟೈಮ್ ಹೇಗಾದರೂ ಮಾಡ್ಕೋಬೋದು. ಸರ್, ನನಗೆ ತುಂಬ ಇತ್ತು, ನಾನು ಕಂಪ್ಯೂಟರ್ ಸೈನ್ಸಿಗೆ ಸೇರ್ಕೊಂಡಿದ್ದೀನಿ, ಬಟ್ ನಂಗೆ ಈ ಸಬ್ಜೆಕ್ಟ್ಸ್ ಆಸೆ ಇದೆ, ನಾನು ಬಿಡಬಾರ್ದು, ಇವೆರಡನ್ನೂ ಸೇರಿಸಿ ಏನಾದರೂ ಇಂಟರ್ ಡಿಸಿಪ್ಲಿನರಿ ಕ್ಷೇತ್ರದಲ್ಲಿ. ಈಗ ನಾನು ಕಂಪ್ಯೂಟರ್ ಸೈನ್ಸ್ ಓದ್ತಾ ಇದ್ದೀನಿ, ನನಗೆ ಬಯಾಲಜಿ ನ್ಯೂರೋ ಸೈನ್ಸ್ ಇಷ್ಟ. ಸೊ ಈ ನಾಲೆಜ್ ಕಂಪ್ಯೂಟರ್ ಸೈನ್ಸ್ದು ನಾನು ಬಯಾಲಜಿ ಕ್ಷೇತ್ರದಲ್ಲಿ ಇಲ್ಲ ನ್ಯೂರೋ ಸೈನ್ಸ್ ಕ್ಷೇತ್ರದಲ್ಲಿ ಹೇಗೆ ಬಳಸ್ಬೋದು ಅನ್ನೋದೊಂದು ನಾನು ಆ ಒಂದು ಇಂಟರ್ ಡಿಸಿಪ್ಲಿನರಿ ಟಾಪಿಕ್ ಅಲ್ಲಿ ಮುಟ್ಟಬೇಕು, ಅಲ್ಲಿ ಒಂದು ರಿಸರ್ಚ್ ಮಾಡ್ಬೇಕಂತ ಆಸೆ ಇತ್ತು. ಸೊ ಆ ರೀಸನ್ ಇಂದ ನಾನು ಟೈಮ್ ಹುಡುಕೊಂಡು ನಾನು ಯಾವಾಗಲೂ ಕಲಿಬೇಕು ಅಂತ ಅದೊಂದು ಆಸೆಗೆ ನಾನು ಆಟೋಮ್ಯಾಟಿಕ್ ಟೈಮ್ ಮಾಡ್ಕೊತಾ ಇರ್ತೀನಿ. ಎಕ್ಸಾಮ್ಸ್ ಇದ್ದಾಗ ಏನೂ ಮಾಡೋಕ್ಕಾಗಲ್ಲ, ಅವಾಗ ಒಂದು ವಾರ ಅವಾಗ ಅದೇ ಮಾಡಬೇಕಾಗ್ತದೆ. ಬಟ್ ಮಿಕ್ಕಿದ್ರಲ್ಲಿ ತುಂಬಾ ಟೈಮ್ ಇರ್ತದೆ, ಅದು ಹೇಗೆ ಉಪಯೋಗಿಸ್ಬೇಕು ಅನ್ನೋದು ನಮ್ಮ ಮೇಲೆ ಬಿಟ್ಟಿದ್ದು. ಸೊ ಯಾ
1: ನಿಖಿತ್ ಅವರೇ, ತಾವು ಇದುವರೆಗೂ ಅನೇಕ ಪರೀಕ್ಷೆಗಳಲ್ಲಿ ಭಾಗಿಯಾಗಿದ್ದೀರಾ ಹಾಗೂ ತಮಗೆ ಅನೇಕ ಪ್ರಶಸ್ತಿಗಳ ಅರ್ಸಿ ಬಂದಿವೆ. ಇದುವರೆಗೂ ತಮಗೆ ಯಾವೆಲ್ಲ ಪ್ರಶಸ್ತಿಗಳು ಬಂದಿವೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹಂಚ್ಕೊಳ್ಳಿ.
0: ಇದ್ರ ಬಗ್ಗೆ ನಮ್ಮ ತಾಯಿಯವರು ಹೇಳಿದ್ರೆ ಏನ ಚೆನ್ನಾಗಿರತ್ತೆ ಅನ್ಸುತ್ತೆ.
2: ಆಕ್ಚುಲಿ ಹೇಳ್ಬೇಕಂದ್ರೆ ತುಂಬಾ ಹಲವಾರು ಪ್ರಶಸ್ತಿಗಳಾಗಿದ್ದಾವೆ, ಆದ್ರೆ ನಾವು ಯಾವುದೇ ಪ್ರಶಸ್ತಿ ಬಂದ್ರೂ ನಾವು ತಗೊಳ್ಳೋದು ಏನು ಅಂತಂದ್ರೆ, ಪ್ರಶಸ್ತಿ ಅನ್ನೋದು ನಮ್ಗೆ ಮುಂದಿನದಕ್ಕೆ ಪ್ರೋತ್ಸಾಹ ನೀಡೋ ಹಾಗೆ ತಗೊಳ್ತಾ ಇದೀವಿ ಹೊರತು ಅದನ್ನ ನಾವು ತಲೆ ಮೇಲೆ ಇನ್ನೊಂದು ಗರಿ ಅನ್ನೋ ಒಂದು ಅಹಂಕಾರದ ಭಾವನೆಗೆ ಬಂದಿಲ್ಲ. ಅದು ಅವಳಿಗೆ ಮತ್ತಷ್ಟು ಪ್ರಶಸ್ತಿಗಳು ಸಿಗ್ಲಿಕ್ಕೆ ಕಾರಣ ಆಯ್ತು ಅಂತ ಅನ್ಸುತ್ತೆ. ಆತರ ಬಂದಿರೋ ಹಲವಾರು ಪ್ರಶಸ್ತಿಗಳಲ್ಲಿ ಈಗ ನಾ ಕೆಲವೊಂದು ಹೇಳ್ಬೇಕು ಅಂತಂದ್ರೆ, ಪ್ರತಿಷ್ಠಿತ ಪ್ರಶಸ್ತಿಗಳು ಅಂತಂದ್ರೆ ಮೊನ್ನೆ ಎಸ್ ಕೆ ಶಿವಕುಮಾರ್ ಅವರ ಪ್ರಶಸ್ತಿ ಬಂದು, ಆಮೇಲೆ ಈಗ ಜಯದೇವ ಪ್ರಶಸ್ತಿ, ದೇವನಗರಿ ಪ್ರಶಸ್ತಿ, ಮತ್ತೆ ಯುವ ವಿಜ್ಞಾನಿ ಪ್ರಶಸ್ತಿ 2019, ಮತ್ತೆ ಇನ್ಸ್ಪೈರ್ ಮಾನಕ್ ಅವಾರ್ಡ್ಸ್ 2019, ಬಾಲವಿಜ್ಞಾನಿ ಪ್ರಶಸ್ತಿ NCSE 2017, ಇಂಟರ್ನ್ಯಾಷನಲ್ ಇನ್ನೋವೇಟರ್ಸ್ ಫೇರ್ 2019 ಅಲ್ಲಿ ಗೋಲ್ಡ್ ಮೆಡಲ್, ಆಮೇಲೆ ಟೆಕ್ನೋ ಮಾಡೆಲ್ ಸ್ಪರ್ಧೆ ಅದರಲ್ಲಿ ISTF ಅವರು ಕಂಡಕ್ಟ್ ಮಾಡಿದ್ದು ಅದರಲ್ಲಿ ಮತ್ತೆ ಗೋಲ್ಡ್ ಮೆಡಲ್, ಇವೆಲ್ಲವನ್ನ ಸೇರಿಸ್ಕೊಂಡು ಹೇಳೋದು ಅಂತಂದ್ರೆ ಅಲ್ಲಿವರೆಗೂ ಶಾಲಾ ಕಾಲದಲ್ಲಿ ಅವಳಿಗೆ ಬಂದಿದ್ದು ತುಂಬಾ ಬಹುಮುಖ್ಯವಾದದ್ದು ಅಂದ್ರೆ, ಪ್ರಧಾನಮಂತ್ರಿ ಬಾಲಶಕ್ತಿ ಪುರಸ್ಕಾರ್ಗೆ 3.5 ಲಕ್ಷ ಅಪ್ಲಿಕೇಶನ್ಸ್ ಬಂದಾಗ ಅದರಲ್ಲಿ ಟಾಪ್ 61 ಅಪ್ಲಿಕೇಶನ್ಸ್ ಫೈನಲ್ ರೌಂಡಿಗೆ ಬರ್ತವೆ, ಅದರಲ್ಲಿ ನಿಖಿತಾ ನನ್ನ ಮಗಳದು ಒಂದು. ಅದು ನಮಗೆ ತುಂಬಾ ಗರ್ವ ಕಾರಣ ಅಂತ ಕೂಡ ಅನ್ಸುತ್ತೆ. ಅದಲ್ಲದೆ ಈಗ ಇಂಜಿನಿಯರಿಂಗ್ಗೆ ಬಂದಿದ್ದಾದ್ಮೇಲೆ ಬಂದಿರುವಂತದ್ದು ಮುಖ್ಯ ಘಟ್ಟಗಳು ಅಂತಂದ್ರೆ, ಇಂಡಿಯಾ AI ಹ್ಯಾಕಥಾನ್ ಅಲ್ಲಿ I4C ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಗೃಹ ಮಂತ್ರಾಲಯದ ಕಡೆಯಿಂದ, ಸೆಂಟ್ರಲ್ ಗವರ್ಮೆಂಟ್ ಗೃಹ ಮಂತ್ರಾಲಯದ ಕಡೆಯಿಂದ ಆದಂತ ಒಂದು ಹ್ಯಾಕಥಾನ್ ಅಲ್ಲಿ top 20 ಟೀಮ್ಸ್ ಅಂತ ಓಪನ್ ಕ್ಯಾಟಗರಿನಲ್ಲಿ top 20 ಟೀಮ್ಸ್ ಅಲ್ಲಿ ಒಂದು ಟೀಮ್ ಆಗ್ತಾಳೆ. ಮತ್ತೆ IET ಪ್ರಶಸ್ತಿ ರೀಜನಲ್ ರೌಂಡ್ 20-25 ಕೋಲ್ಕತ್ತಾ ವಿಭಾಗದಲ್ಲಿ ರನ್ನರ್ ಅಪ್ ಆಗ್ತಾಳೆ. ಸೊ ಇದಿಷ್ಟೇ ಅಲ್ಲದೆ IEEE ಆಲ್ ಓವರ್ ಇಂಡಿಯಾ 3ನೇ ಬಹುಮಾನ ಪಡ್ಕೊಳ್ತಾಳೆ. ಇದೆಲ್ಲಾನು ಒಂದ್ ರೀತಿ ಅವಳಿಗೆ ಹಂತ ಹಂತವಾಗಿ ಬೆಳಿಲಿಕ್ಕೆ ಅವಕಾಶಗಳು ಪ್ರೋತ್ಸಾಹ ಮಾಡ್ತಾ ಇದೆ ಅನ್ನೋದ್ರಲ್ಲಿ ಬೇರೆ ಮಾತಿಲ್ಲ.
1: ಒಳ್ಳೇದು ಮೇಡಮ್, ತಮ್ಮ ಮಗಳು ಇಷ್ಟೆಲ್ಲಾ ಸಾಧನೆ ಮಾಡ್ತಿದ್ದಾರೆ ಅವ್ರದೇ ಆದಂತ ಎಲ್ಲಾ ಕ್ಷೇತ್ರದಲ್ಲಿ, ಅಂದ್ರೆ ಈಗಿನ ವಿಜ್ಞಾನ ಹಾಗೂ ತಂತ್ರಜ್ಞಾನ ಕ್ಷೇತ್ರದಲ್ಲಿ ತುಂಬಾ ಮುಖ್ಯ. ಈಗೆಲ್ಲ ಎಲ್ಲಾ ಕ್ಷೇತ್ರದಲ್ಲೂ ಎಲ್ಲದನ್ನು ತಿಳಿದುಕೊಳ್ಬೇಕು ಮುಖ್ಯ ಆಗುತ್ತೆ. ಅದರಲ್ಲಿ ಅವರು ತುಂಬಾ ತಮ್ಮದೇ ಆದಂತಹ ಮುಂದುವರಿಕೆಯನ್ನ ತೋರಿಸ್ತಾ ಇದ್ದಾರೆ. ತಮ್ಗೆ ಇಷ್ಟೆಲ್ಲಾ ಪ್ರಶಸ್ತಿಗೆ ಭಾಜನರಾಗ್ತಿರ್ತವೆ, ಚಿಕ್ಕ ವಯಸ್ಸಿಂದಾನೆ ಯುವ ವಿಜ್ಞಾನಿ ಪ್ರಶಸ್ತಿ ಕೂಡ ಭಾಜನರಾಗಿದ್ದಾರೆ. ತಮ್ಗೆ ಏನ್ ಅನ್ಸುತ್ತೆ ಮೇಡಮ್?
2: ಅಂದ್ರೆ ತುಂಬಾ ಖುಷಿ ಆಗುತ್ತೆ ನನಗೆ. ಆದ್ರೆ ಮುಖ್ಯವಾಗಿ ನಾವು ಇದ್ರ ಎಲ್ಲದರ ಹಿಂದೆ ಒಂದು ಗುರು ಕೃಪೆ ಅಥವಾ ಗುರು ಮಾರ್ಗದರ್ಶನ, ದೈವ ಕೃಪೆ ಅನ್ನೋದನ್ನ ನಾವು ಯಾವತ್ತಿಗೂ ಮರೆಯಕ್ಕಾಗಲ್ಲ. ಯಾಕೆಂದ್ರೆ ನಮ್ಮ ಪುಣ್ಯನೋ ಏನೋ ಅಂತಾನೆ ಹೇಳ್ಬೋದು, ಅವಳಿಗೆ ಸಿಕ್ಕಿದ್ದು ಒಬ್ಬೊಬ್ಬ ಟೀಚರ್ ಕೂಡ ಅಷ್ಟು ಎಷ್ಟು ಪ್ರಮುಖ ಪಾತ್ರ ವಹಿಸಿದ್ದಾರೆ, ಮಾರ್ಗದರ್ಶನ ನೀಡೋದ್ರಲ್ಲಾಗ್ಲಿ ಅಥವಾ ಅವಳು ಎಲ್ಲೂ ಡಿಸ್ಟ್ರಾಕ್ಷನ್ ಅಂದ್ರೆ ಹಾದಿ ತಪ್ಪದಂಗೆ, ಯಾಕಂದ್ರೆ ಇವತ್ತು ಮಾಧ್ಯಮ ವಿಭಾಗದಲ್ಲಿ ತುಂಬಾ ಹಲವಾರು ಮಕ್ಕಳಿಗೆ ಬೇಗ ಇರೋದೇ ಡಿಸ್ಟ್ರಾಕ್ಷನ್ಸ್, ಅದು ಎಲ್ಲೂ ಹೋಗದಂಗೆ ಅವ ಒಂದು ಸಾಧನೆ ಹಂತದಲ್ಲಿ ಪ್ರತಿಯೊಂದು ಕಡೆ ಮೆಟ್ಲು ಹತ್ತಬೇಕೆ ಹೊರತು ದಾರಿ ತಪ್ಪದೇ ಇರೋ ಹಾಗೆ ನಡ್ಕೊಳ್ಳಿಕ್ಕಾಗ್ಲಿ ಅಥವಾ ಒಂದು ಸರಿಯಾದ ಮಾರ್ಗದರ್ಶನದಲ್ಲಿ ಹೋಗ್ಬೇಕು ಅನ್ನೋದಿಕ್ಕಾಗ್ಲಿ ನಾವು ಆ ಗುರುಗಳನ್ನ ಮತ್ತೆ ಗೈಡಿಂಗ್ ಪ್ರೊಫೆಸರ್ಸ್ನ

0: ಎಲ್ಲರನ್ನು ತುಂಬಾ ನೆನೆಸ್ಕೊಳ್ಬೇಕು ಅಂತ ನಾನು ಅನ್ಕೊಂತೀನಿ. ಮತ್ತೆ ಒಳಗಡೆಯಿಂದನೂ ಅವಳಿಗೆಲ್ಲೋ ಒಂದು ಆಸೆ ಹುಮ್ಮಸ್ಸು ಇದೆ, ಸಮಾಜಕ್ಕೆ ನಾನು ಏನಾದ್ರೂ ಒಂದು ಕೊಡುಗೆ ಕೊಡಬೇಕು ಅನ್ನೋದು. ಸೊ ಆ ಹುಮ್ಮಸ್ಸಿಗೆ ಮಾರ್ಗದರ್ಶಕರು ನೀರೇರಿತಾ ಇರೋದು ನಮ್ಗೆ ತುಂಬಾ ಖುಷಿ ವಿಚಾರ ಅಂತ ಅನ್ಸುತ್ತೆ.
1: ಒಳ್ಳೇದು ಮೇಡಮ್. ನಿಖಿತಾ ಅವರೇ, ತಮ್ಗೆ ತಾವು ಶಾಲಾ ವಿದ್ಯಾಭ್ಯಾಸದಿಂದನೂ ಕೂಡ ತಾವು ತಮ್ಮದೇ ಆದಂತ ಅಚೀವ್ಮೆಂಟ್ ಗಳನ್ನ ಮಾಡ್ಕೊಳ್ತಾ ಬರ್ತಾ ಇದ್ದೀರಾ. ತಮ್ಮ ಸ್ಕೂಲ್ ಡೇಸ್ ಅಲ್ಲಾಗಿರ್ಬೋದು, ಕಾಲೇಜ್ ಡೇಸ್ ಅಲ್ಲಾಗಿರ್ಬೋದು, ಅಲ್ಲಿ ತಮ್ಮ ಶಿಕ್ಷಕರ ಹಾಗೂ ಉಪನ್ಯಾಸಕರ ಪ್ರೋತ್ಸಾಹ ಸಹಕಾರ ಯಾವ ರೀತಿ ಇತ್ತು?
2: ತುಂಬಾ ಮುಖ್ಯ ಆಗುತ್ತೆ ನಮ್ ತಾಯಿಯವ್ರು ಹೇಳ್ದಂಗೆ, ಶಿಕ್ಷಕರು ಹೇಗೆ ಒಬ್ಬರನ್ನ ಮೋಟಿವೇಟ್ ಮಾಡ್ತಾರೆ ಅನ್ನೋದು. ಯಾಕಂದ್ರೆ ಒಂದ್ ಸಬ್ಜೆಕ್ಟ್ ನಾವು ಇಷ್ಟಪಡ್ತೀವಿ ಅಂದ್ರೆ ಅದ್ ಅವ್ರು ಹೇಗೆ ಹೇಳ್ಕೊಡ್ತಾರೆ ಅನ್ನೋದ್ರ ಮೇಲೆ ಕೂಡ ತುಂಬಾ ಮ್ಯಾಟರ್ ಆಗ್ತದೆ. ಸೊ ನನಗೆ ತುಂಬಾ ಬ್ಲೆಸ್ಡ್ ಅನ್ಬಹುದು ಆತರ ಒಳ್ಳೊಳ್ಳೆ ಶಿಕ್ಷಕರು ಸಿಕ್ಕಿರೋದು ಸ್ಕೂಲ್ಗಳಲ್ಲಿ. ಎಸ್ಪೆಷಲಿ ನಾನು ಟೆನಿಸ್ ಪ್ಲೇಯರ್ ಇದ್ದೆ, ನಾನು 6ನೇ ತರಗತಿಯಿಂದ 10ನೇ ತರಗತಿ ಆಲ್ಮೋಸ್ಟ್ ಸ್ಕೂಲಿಗೆ ಅರ್ಧ ದಿನ ಹೋಗ್ತಾ ಇದ್ದೆ. ನಂಗೆ ಸ್ಕೂಲಲ್ಲಿ ಆತರ ಕೂಡ ಸಪೋರ್ಟ್ ಮಾಡ್ತಿದ್ರು, ನೀನ್ ಸ್ಪೋರ್ಟ್ಸ್ ಆಡ್ತೀಯ ಅಂದ್ರೆ ಅದಕ್ಕೆ ಕೂಡ ಟೈಮ್ ಕೊಡ್ತಾ ಇದ್ರು, ನಾನು ಟೂರ್ನಮೆಂಟ್ಸ್ ಆಡ್ತಾ ಇದ್ದೆ. ಸೊ ಅದಕ್ಕೆ ಫಲವಾಗಿ ನಂಗೆ ಆಲ್ ಇಂಡಿಯಾ ಅಂಡರ್ 14 ಟೆನಿಸ್ ಚಾಂಪಿಯನ್ಶಿಪ್ ಅಲ್ಲಿ ಒಂದು ಗೆದ್ದಿದ್ದೆ. ಆತರ ತುಂಬಾ ಹೆಲ್ಪ್ ಮಾಡ್ತಿದ್ರು. ಸೊ ಅವಾಗ ಸ್ಕೂಲ್ ಎಷ್ಟೊಂದ್ ಸರಿ ಮಿಸ್ ಮಾಡ್ತಾ ಇದ್ದೆ, ಅಟೆಂಡೆನ್ಸ್ ಅಟೆಂಡ್ ಮಾಡಕ್ ಆಗ್ತಿರ್ಲಿಲ್ಲ. ಅವಾಗ ಪೋರ್ಷನ್ಸ್ ಹೇಳ್ಕೊಡೋದಾಗ್ಲಿ, ಪ್ರತಿಯೊಂದು ಅವರು ಇನ್ಸ್ಪೈರ್ ಮಾಡೋದಾಗ್ಲಿ ಒಂದು ಸಬ್ಜೆಕ್ಟ್ ಅಲ್ಲಿ ಹೇಳೋದಾಗ್ಲಿ, ಈ ತರ ಅಪಾರ್ಚುನಿಟೀಸ್ ಇರ್ತವೆ ಅಪಾರ್ಟ್ ಫ್ರಮ್ ಟೆಕ್ಸ್ಟ್ ಬುಕ್ಸ್, ಈ ತರ ಎಲ್ಲ ಮಾಡ್ಬೋದು. ಎಕ್ಸ್ಟ್ರಾ ಹೇಳ್ಕೊಡೋದಾಗ್ಲಿ, ನಾನು ಡೌಟ್ಸ್ ಏನಾದ್ರು ಕೇಳಿದ್ರೆ ಅದನ್ನ ಎನ್ಕರೇಜ್ ಮಾಡೋದಾಗ್ಲಿ, ಆತರ ಮಲ್ಟಿಪಲ್ ಟೈಮ್ಸ್ ಪ್ರತಿಯೊಂದ್ ಸರಿ ನೆನ್ಸ್ಕೊಂಡ್ರೆ ಲೈಕ್ ಅದು ತುಂಬಾ ಖುಷಿ ಆಗ್ತದೆ. ಆತರ ಟೀಚರ್ಸ್ ಇದ್ರು, ಸಪೋರ್ಟ್ ಮಾಡ್ತಾ ಇದ್ರು ನಂಗೆ ಸ್ಪೋರ್ಟ್ಸ್ ಅಲ್ಲಾಗ್ಲಿ, ಬೇರೆ ಕಾಂಪಿಟೇಷನ್ಸ್ ಆಗ್ಲಿ, ನನಗೆ ಎಕ್ಸಾಮ್ಸಿಗಾಗ್ಲಿ ಎಷ್ಟೊಂದ್ ಸರಿ ಎಷ್ಟೊಂದ್ ಎಕ್ಸಾಮ್ಸಿಗೆ ಎಕ್ಸ್ಟ್ರಾ ಪೋರ್ಷನ್ಸ್ ಇರ್ತದೆ ಸ್ಕೂಲಲ್ಲಿ, ಅಷ್ಟೇ ಸಾಕಾಗಲ್ಲ. ಸೊ ಅದನ್ನೆಲ್ಲ ಕೇಳಿದ್ರೆ ಅವ್ರು ಕೂಡ ಸ್ವಲ್ಪ ವರ್ಕ್ ಮಾಡಿ ಹೇಳ್ಕೊಡೋದು, ಮತ್ತೆ ನಾನೇನಾದ್ರೂ ಎಕ್ಸ್ಟ್ರಾ ಆನ್ಸರ್ಸ್ ಎಲ್ಲ ಬರೆದು ಕಳಿಸ್ತಾ ಇದ್ರೆ ಅವ್ರದ್ ಕರೆಕ್ಷನ್ ಮಾಡ್ಕೊಡ್ತಾ ಇದ್ರು, ಎಕ್ಸ್ಟ್ರಾ ಎಫರ್ಟ್ ಹಾಕಿ ಅವ್ರ ಸ್ಕೂಲ್ ಅಲ್ಲದೆ. ಸೊ ಅವ್ರನ್ನೆಲ್ಲ ನಾನು ನೆನ್ಪಿಸ್ಕೊಳಕ್ ಇಷ್ಟಪಡ್ತೀನಿ. ತುಂಬಾ ಜನ ತುಂಬಾ ಹೆಲ್ಪ್ ಮಾಡಿದ್ದಾರೆ, ತುಂಬಾ ಇನ್ಸ್ಪೈರ್ ಕೂಡ ಮಾಡಿದ್ದಾರೆ.
1: ನಿಖಿತಾ ಅವರೇ, ಶಾಲೆಯ ಪ್ರೋತ್ಸಾಹಕ್ಕಿಂತ ಮನೆಯಲ್ಲಿ ತಂದೆ ತಾಯಿಗಳ ಪ್ರೋತ್ಸಾಹ ಕೂಡ ತುಂಬಾ ಮುಖ್ಯ ಆಗುತ್ತೆ ತಮ್ಮ ಸಾಧನೆಗೆ. ಅಂದ್ರೆ ತಮ್ಮ ತಾಯಿಗವರು ಡಾಕ್ಟರ್ ಲಕ್ಷ್ಮಿ ಅವರು ಕೂಡ ವೈದ್ಯಕೀಯ ವೃತ್ತಿಯಲ್ಲಿ ಇದ್ದಾರೆ, ತಮ್ಮ ತಂದೆಯವರಾದಂತಹ ಶರತ್ ಅವರು ಕೂಡ ವೈದ್ಯಕೀಯ ವೃತ್ತಿಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಈಗ ಗೊತ್ತಿರ್ಬೋದು, ಡಾಕ್ಟರ್ ಆದ್ರೆ ತುಂಬಾ ಸಮಯವನ್ನ ತಮ್ಮ ವೃತ್ತಿಗೆನೆ ನೀಡಬೇಕಾಗುತ್ತೆ. ಅದರ ಜೊತೆಗೆ ತಮ್ಮ ಮಕ್ಕಳಿಗೆ ನಿಮಗೆ ತಂದೆ ತಾಯಿ ಪ್ರೋತ್ಸಾಹ ಯಾವ ರೀತಿ ಇತ್ತು?
2: ತುಂಬಾ ಲಕ್ಕಿ ನಾನು, ಇಬ್ರು ತುಂಬಾ ಏನಂತಾರೆ ಅಪ್ಪ ಅಮ್ಮ ಇರೋದೊಂಥರ, ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ ಅವ್ರು ತುಂಬಾ ಇನ್ವಾಲ್ವ್ಡ್ ಪೇರೆಂಟ್ಸ್ ಅನ್ಬಹುದು. ಸಮಯ ಕೊಡೋದ್ರಲ್ಲಿ ಅವರು ಏನ್ ಭಾವಿಸ್ತಾರೆ ಅಂದ್ರೆ, ದುಡ್ಡು ಎಷ್ಟು ಕೊಡ್ತೀವೋ ಇಲ್ಲೋ ಮಕ್ಕಳಿಗೆ, ಆಸ್ತಿ ಎಷ್ಟು ಕೊಡ್ತೀವಲ್ಲೋ ಗೊತ್ತಿಲ್ಲ, ಸಮಯ ಅವ್ರ ಜೊತೆ ಇರೋದು ಅಷ್ಟು ಇಂಪಾರ್ಟೆಂಟ್ ಅನ್ನೋದು ಅವ್ರು ಭಾವಿಸ್ತಾರೆ. ಅದೇ ಫಾಲೋ ಮಾಡ್ಕೊಂಡ್ ಬಂದಿದ್ದಾರೆ ಇಷ್ಟು ವರ್ಷ. ಪ್ರತಿದಿನ ಈಗೂ ನಾನು ಇಂಜಿನಿಯರಿಂಗ್ ಅಲ್ಲಿ ಇದ್ರು ಕೂಡ ದಿನ ಅಪ್ಪ ಅಮ್ಮನ ಜೊತೆ ಮಾತಾಡ್ತೀನಿ. ಅವ್ರು ಈಗೂ ಕೂಡ ಅವರು ವೃತ್ತಿ ವೈದ್ಯಕೀಯ ಆಗಿದ್ರು, ನಾನು ಇಂಜಿನಿಯರಿಂಗ್ ಆಗಿದ್ರು, ಏನ್ ಓದ್ದೆ, ಏನ್ ಸಬ್ಜೆಕ್ಟ್ಸ್ ಇದೆ, ಪ್ರತಿಯೊಂದು ಅವರೊಂದು ಕ್ಯೂರಿಯಾಸಿಟಿ ಅಲ್ಲಿ ಕೇಳ್ತಾರೆ. ಸೊ ಅದು ಪ್ರತಿಯೊಂದು ಅವರು ಎಷ್ಟು ಎಫರ್ಟ್ಸ್ ಹಾಕ್ತಾರೆ, ಬಿಕಾಸ್ ಈಗ ನಮ್ಮ ತಾಯಿ ವೈದ್ಯಕೀಯ ವೃತ್ತಿ, ಆದ್ರೂ ಅವರು ಎಷ್ಟೊಂದ್ ಸರಿ ಈಗ ನಾನು ಟೂರ್ನಮೆಂಟ್ಸ್ ಗೆ ಹೋಗ್ತಿದ್ದಾಗ ಇಲ್ಲ ಕಾಂಪಿಟೇಷನ್ಸ್ ಗೆ ಹೋಗ್ತಿದ್ದಾಗ ಅವ್ರು ನನ್ನ ಜೊತೆ ಬರೋರು, 4-5 ದಿನ ಹೊರಗಡೆ ಇರೋರು. ಸೊ ಅವ್ರ ಪ್ರಾಕ್ಟೀಸ್ ಫೋನ್ ಅಲ್ಲಿ ಎಷ್ಟೊಂದು ಪೇಷಂಟ್ಸ್ ನ ನೋಡೋದು, ಸೈಮಲ್ಟೇನಿಯಸ್ಲಿ ನನ್ನ ಜೊತೆ ಬರೋದು, ನನ್ಗೀಗ ಎಷ್ಟೊಂದು ಇಲ್ಲ ಪೋಸ್ಟರ್ಸ್ ಮಾಡ್ಬೇಕು, ಚಾರ್ಟ್ಸ್ ಮಾಡ್ಬೇಕಂದ್ರೆ ಅಪ್ಪ ಅಮ್ಮ ಇಬ್ರು ಕೂರ್ತಾ ಇದ್ರು ಹೆಲ್ಪ್ ಮಾಡ್ಲಿಕ್ಕೆ, ಏನಾದ್ರು ಪ್ರಾಜೆಕ್ಟ್ಸ್ ಮಾಡ್ಬೇಕು, ಏನಾದ್ರೂ ಹೆಲ್ಪ್ ಮಾಡ್ಲಿಕ್ ಬೇಕು ಅಂದ್ರೆ ಅವರು ಇನ್ವಾಲ್ವ್ ಇರ್ತಾ ಇದ್ರು. ನಾನು ಪ್ರತಿ ಸರಿ ಪ್ರಾಜೆಕ್ಟ್ಸ್ ಹೋಗಕ್ ಮುಂಚೆ ಅವ್ರಿಗೆ ಸ್ಪೀಚ್ ಕೇಳಿಸ್ತಾ ಇದ್ದೆ 2-3 ಸರಿ ಕೂತ್ಕೊಂಡು. ಸೊ ಓವರ್ ನೈಟ್ ಅವರು ಎದ್ದಿದ್ದು ನನ್ನ ಜೊತೆ ಎಲ್ಲ ಮಾಡ್ತಾ ಇದ್ರು. ಸೊ ಇದು ಹೆಲ್ಪ್ ಮಾಡೋದಾಗಿದ್ರೆ, ಇನ್ನೊಂದು ಭಾಗ ಅವರು ಕೂಡ ಅವರಿಗೆ ಇಷ್ಟ ಇದ್ರು ಇಷ್ಟ ಇಲ್ಲದೆ ಇದ್ರು ಆ ಸಬ್ಜೆಕ್ಟ್ಸ್ ನಾನು ಇಷ್ಟ ಪಡ್ತೀನಿ, ನಾನು ಪಾರ್ಟಿಸಿಪೇಟ್ ಮಾಡಕ್ ಇಷ್ಟಪಡ್ತೀನಿ ಅಂತ ಅವ್ರು ಅದ್ರ ಬಗ್ಗೆ ತಿಳ್ಕೊಂಡು, ಈಗ ನಾನು ನ್ಯೂರೋ ಸೈನ್ಸ್ ಅಲ್ಲಿ ರಿಸರ್ಚ್ ಮಾಡ್ತಿದ್ದೀನಿ, ಬಟ್ ಅವರಿಗೆ ಏನ್ ಅರ್ಥ ಆಗ್ತದೋ ಇಲ್ಲೋ ಗೊತ್ತಿಲ್ಲ, ಬಟ್ ನಾನು ಏನ್ ಮಾಡ್ತಿದ್ದೀನಿ, ನನ್ನ ರಿಸರ್ಚ್ ಏನು, ಅಲ್ಲಿ ಪ್ರೊಫೆಸರ್ಸ್ ಏನ್ ಹೇಳ್ತಾರೆ ಅದ್ರ ಬಗ್ಗೆ ಎಲ್ಲ ಕೇಳಿಸ್ಕೊಂತಾರೆ ಆಸಕ್ತಿ ಪಟ್ಟು. ಅವ್ರು ಓದ್ತಾರೆ, ಅವ್ರ ಕೈಯಲ್ಲಿ ಎಷ್ಟು ಹೆಲ್ಪ್ ಮಾಡಕ್ ಆಗ್ತದೋ ಅವ್ರದ್ ಮಾಡ್ತಾರೆ. ಆ ಎಫರ್ಟ್ಸ್ ನೋಡಿ ನನಗೂ ಒಳಗಿಂದ ಅನ್ಸ್ತದೆ ಅವ್ರು ಅಷ್ಟೆಲ್ಲ ಮಾಡ್ತಿರೋದ್ರಿಂದ ನಾನು ಅದಕ್ಕೆ ತಕ್ಕಂತೆ ಏನಾದ್ರು ಒಂದು ಮಾಡಿ ತೋರಿಸ್ಬೇಕು, ಅವರಿಗೊಂದು ಪ್ರೌಡ್ ಆಗಂಗ್ ಮಾಡ್ಬೇಕು ಅನ್ನೋದು ಅನ್ಸುತ್ತೆ. ಅದು ಇರೋದ್ರಿಂದನೇ ನಾನು ಏನ್ ಮಾಡಿದೀನಿ ಅದಕ್ಕೆ ಪ್ರೈಮರಿ ಮೋಸ್ಟ್ ರೀಸನ್ ಅವರು ಅಂತ ಹೇಳ್ಬೋದು.
1: ನಿಖಿತಾ ಅವರೇ, ತಾವು ಮಾಡ್ತಕ್ಕಿರ್ತಕ್ಕಂತ ಪದವಿ ಈಗ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಪದವಿಯನ್ನ ಮಾಡ್ತೀರಾ, ಅದ್ರ ಜೊತೆಗೆ ತಮ್ಗೆ ತುಂಬಾ ಆಸಕ್ತಿ ಇರತಕ್ಕಂತ ಸಬ್ಜೆಕ್ಟ್ ನ್ಯೂರೋ ಸೈನ್ಸ್, ಅದರಲ್ಲೂ ಕೂಡ ತಾವು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದೀರಾ, ಹೇಗೆ ಅದ್ರ ಬಗ್ಗೆ ಯಾಕೆ ಆಸಕ್ತಿ ಮೂಡ್ತು, ಅದರಲ್ಲಿ ತಮ್ಮದೇ ಆದಂತಹ ಸಾಧನೆ ಮಾಡಬೇಕು, ಅದನ್ನು ಕೂಡ ಕಲಿಬೇಕು ಅಂತ ಯಾಕೆ ಅನ್ನಿಸ್ತು, ಮುಂದೆ ಅದರಲ್ಲಿ ಏನನ್ನ ಸಾಧನೆ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ?
2: ಸೊ ನನಗೆ PUC ಟೈಮಲ್ಲಿ ಎಸ್ಪೆಷಲಿ ನಂಗೆ ಸೈನ್ಸ್ ಓದ್ಬೇಕನ್ನೋದು ತುಂಬಾ ಶೋರ್ ಇದ್ದೆ, ಬಟ್ ಇಂಜಿನಿಯರಿಂಗ್ ಮಾಡ್ಬೇಕಾ, ಮೆಡಿಸಿನ್ ಮಾಡ್ಬೇಕಾ, ಇಲ್ಲ ರಿಸರ್ಚ್ ಕಡೆ, ಏನೋ BSc MSc ಕಡೆ ಹೋಗ್ಬೇಕಾ ಅನ್ನೋದು ತುಂಬಾ ಕನ್ಫ್ಯೂಷನ್ ಅಲ್ಲಿ ಇತ್ತು. ಅವಾಗ ನಮ್ಮ ತಂದೆ ಅಡ್ವೈಸ್ ಮಾಡ್ ಮಾತಾಡ್ದೋ ಹಾಗೆ ನೀನು ಮುಂದೆ ರಿಸರ್ಚ್ ಹೋಗ್ಬೇಕಂದ್ರೆ ಒಂದು ಟೆಕ್ನಿಕಲ್ ಫೌಂಡೇಶನ್ ಇದ್ರೆ ಚೆನ್ನಾಗಿ ಅನ್ನೋ ಒಂದು ಕಾರಣದಿಂದ ಅವರು ಇಂಜಿನಿಯರಿಂಗ್

0: ಸೇರ್ಕೊ ಅಂದ್ರು. ಸೊ ಅವಾಗ ಸೇರ್ಕೊಂಡೆ. ಬಟ್ ನನ್ಗೆ ಅವಾಗ ಇನ್ನ ಇತ್ತು, ನನಗಿಲ್ಲ ಏನೋ ಒಂದು ಇದೆ ನನಗೆ ಇನ್ನ ಇಷ್ಟಪಡೋ ಅಂಥದ್ದು, ಹುಡುಕ್ಬೇಕು ಅಂತ ಹೇಳಿಬಿಟ್ಟು ಅವಾಗೆ ನಾನು NPTEL ಅನ್ನೋ ಪ್ಲಾಟ್ಫಾರ್ಮ್ ಬಗ್ಗೆ ತಿಳಿತು ನನಗೆ. ಸೊ ಅದರಲ್ಲಿ ತುಂಬ ಕೋರ್ಸಸ್ ಇದೆ, ಲೈಕ್ 1000 ಕೋರ್ಸಸ್ ಇದೆ. ಸೊ ಅದರಲ್ಲಿ ನಾನು ಹುಡುಕಿ ನನಗೆ ಹೆಸರು ನೋಡಿ ಸಿಲೆಬಸ್ ನೋಡಿ ಇಷ್ಟ ಆಗುವಂಥ ಒಂದಷ್ಟು ಕೋರ್ಸಸ್ನ ಆಯ್ಕೆ ಮಾಡಿ ಮಾಡೋಕ್ಕೆ ಶುರು ಮಾಡಿದೆ. ಸೊ ಅವಾಗ ನನಗೆ ಕಾಂಪ್ಯೂಟೇಷನಲ್ ನ್ಯೂರೋಸೈನ್ಸ್ ಅನ್ನೋ ಒಂದು ಸಬ್ಜೆಕ್ಟ್ ಇದೆ ಅಂತಲೇ ಅದಕ್ಕೆ ಮುಂಚೆ ಗೊತ್ತಿರಲಿಲ್ಲ. ಅದ್ರದ್ದೊಂದು ಕೋರ್ಸ್ ಇತ್ತು, ಅವರು ಪ್ರೊಫೆಸರ್ ಡಾಕ್ಟರ್ ಶರ್ಭಾ ಬಂದೋಪಾಧ್ಯಾಯ ಅಂತ, IIT ಖರಗ್ಪುರಲ್ಲಿ ಅವ್ರ ಪ್ರೊಫೆಸರ್. ಸೊ ಅವ್ರದ್ದೊಂದು ಕೋರ್ಸ್ ನನಗೆ ಸಿಕ್ತು. ಆ ಕೋರ್ಸ್ ಮಾಡುವಾಗ ಅನ್ನಿಸ್ತು ಇದು ತುಂಬ ಚಾಲೆಂಜಿಂಗ್ ಇದೆ, ನನಗೆ ಪ್ರತಿ ಕ್ಲಾಸ್ ಕೇಳುವಾಗೂ ತುಂಬ ಓ ಏನಿದು ಅರ್ಥ ಆಗ್ತಿಲ್ಲ ಅನ್ನೋ ಒಂದು ಫೀಲಿಂಗ್ ನಂಗೆ ಪ್ರತಿ ಕ್ಲಾಸಲ್ಲೂ ಬರ್ತಿತ್ತು. ನಂಗೆ ತುಂಬ ಇಷ್ಟ ಆಯಿತು ಆ ಕೋರ್ಸ್ ಮಾಡುವಾಗ. ಸೊ ಅವಾಗ ನನಗೆ ರಿಯಲೈಸ್ ಆಯಿತು ಇಲ್ಲ ಇದೇನೋ ನನಗೆ ತುಂಬ ಆಸೆ ಮೂಡಿಸ್ತಾ ಇದೆ ಅನ್ನೋ ಒಂದು ಆ ಕೋರ್ಸ್ ಟೈಮಲ್ಲಿ ನನಗೆ ತಿಳಿದು, ನಾನು ಅವಾಗ ಆ ಸಬ್ಜೆಕ್ಟ್ ಬಗ್ಗೆ ಎಕ್ಸ್ಟ್ರಾ ಓದೋದು, ಅದ್ರ ಬಗ್ಗೆ ರಿಸರ್ಚ್ ಪೇಪರ್ಸ್ ಓದೋದು, ಬೇರೆ ಬೇರೆ ಆ ಫೀಲ್ಡಲ್ಲಿ ಕೆಲಸ ಮಾಡ್ತಿರೋರ ಜೊತೆ ಮಾತಾಡ್ತಿರೋದು ಅವೆಲ್ಲ ಮಾಡಿದಾಗ ನನಗೆ ಇನ್ನೂ ಜಾಸ್ತಿ ಆಸಕ್ತಿ ಮೂಡೋಕೆ ಸ್ಟಾರ್ಟ್ ಆಯಿತು. ಸೊ ಆ ಒಂದು ಕೋರ್ಸ್ ಮಾಡ್ತಾ ಇದ್ದೆ. ಸೊ ಸೈಮಲ್ಟೇನಿಯಸ್ಲಿ ನನಗಿತ್ತು ಈಗ ಕಂಪ್ಯೂಟರ್ ಸೈನ್ಸೇ ಓದ್ತಾ ಇದ್ದೀನಿ, ಬಟ್ ಮುಂದೆ ನಾನು ಏನಾದರೂ ಬಯಾಲಜಿಯಲ್ಲಿ ಮಾಡಬೇಕಂದ್ರೆ ನನಗೆ ಅಲ್ಲಿ ಕೂಡ ಏನಾದರೂ ಒಂದು ಡಿಗ್ರಿ ಅನ್ನೋದಿದ್ರೆ ನನಗೆ ಮುಂದೆ ಹೆಲ್ಪ್ ಆಗ್ತದೆ ಅದನ್ನ ಗುರುತಿಸ್ಕೊಳ್ಲಿಕ್ಕೆ ಅಂತ ಹೇಳಿದ್ದಕ್ಕೆ ನಾನು ಅವಾಗ ಡೊಮೇನ್ ಸರ್ಟಿಫಿಕೇಶನ್ ಅಂತ ಮಾಡ್ತಾರೆ NPTEL ಅಲ್ಲಿ. ಸೊ ಇದಾಗಿ ನಾನು ಇಷ್ಟಪಟ್ಟು ಆಗಾಗ ಸಿಕ್ಕಿದ್ದು. ಸೊ ಅದಾದ್ಮೇಲೆ ಅದ್ರ ಬಗ್ಗೆ ಓದ್ತಾ ಓದ್ತಾ ಓದ್ತಾ ಜಾಸ್ತಿ ಆಸಕ್ತಿ ಮೂಡಿದೆ.
1: ನಿಖಿತ್ ಅವರ, ಈಗ ನಾನು ಒಂದು ಪದವಿಯನ್ನ ಮಾಡ್ತಿದ್ದೇನೆ ಅಂದ್ರೆ ಇವಾಗ ಆಲ್ಮೋಸ್ಟ್ ಆಲ್ ಇಂಜಿನಿಯರಿಂಗ್ ಪದವಿ ಆದ್ರೆ ತುಂಬಾ ಸಮಯ ಇಡಬೇಕಾಗುತ್ತೆ, ಅದ್ರ ಜೊತೆಗೆ ಬೇರೆದಕ್ಕೆ ತಮ್ಮ ಸ್ಪೋರ್ಟ್ಸ್ ಆಗಿರ್ಬೋದು ಇನ್ನಿತರ ಅವ್ಯಾಸಗಳಿಗೂ ಕೂಡ ಸಮಯ ಕೊಡ್ಲಿಕ್ಕೆ ಆಗಲ್ಲ. ಬಟ್ ಈ ರೀತಿಯ ಕೋರ್ಸ್ ಗಳನ್ನ ಮಾಡ್ಕೊಳ್ಳೋದ್ರಿಂದ ತುಂಬಾ ಅಪರ್ಚುನಿಟಿಗಳು ಇರ್ತವೆ ಉದ್ಯೋಗ ಕ್ಷೇತ್ರದಲ್ಲಿ. ಆದ್ರಿಂದ ಅದ್ರಗಳ ಬಗ್ಗೆ, ಇವಾಗ ತಾವು ಮಾಡಿರ್ತಕ್ಕಂಥ ಡೊಮೈನ್ ಕೋರ್ಸ್ಗಳ ಬಗ್ಗೆ ಸ್ವಲ್ಪ ಯುವ ಪೀಳಿಗರಿಗೆ, ನಾನು ಕೂಡ ಇಂಜಿನಿಯರಿಂಗ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳ ಇದ್ದು ಅವ್ರಿಗೆ ಕೇಳುಗರಿಗೆ ಇದ್ರ ಜೊತೆ ಯಾವೆಲ್ಲ ಕೋರ್ಸ್ಗಳನ್ನ ಅಡಿಷನಲ್ ಆಗಿ ಮಾಡ್ಕೊಳ್ಳೋದ್ರಿಂದ ಮುಂದೆ ತಮಗೆ ಉಪಯುಕ್ತ ಆಗುತ್ತೆ, ಯಾವೆಲ್ಲ ಕೋರ್ಸ್ಗಳು ಇದಾವೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಕೊಡಿ.
0: ಸೊ ಜನಕ್ಕೆ ತುಂಬಾ ತಿಳಿದಾಗೆ ಈಗ ಎಸ್ಪೆಷಲಿ ಯೂಟ್ಯೂಬ್ ಅಂತ ಬಂದು ಎಷ್ಟೊಂದು ಕೋರ್ಸಸ್ ಸಂಬಂಧ ತುಂಬಾ ವಿಡಿಯೋಸ್ ಸಿಗ್ತವೆ. ಬಟ್ ನನಗೆ ಒಂದು ಏನನ್ಸಿದ್ದು, ಹೇಗೂ ಕಲಿತಾ ಇದ್ದೀವಿ ಅದಕ್ಕೊಂದು ತಕ್ಕಂತೆ ಸರ್ಟಿಫಿಕೇಟ್ ಇದ್ರೆ ಮುಂದೆ ನಮಗೂ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ರೀಸನ್ ಇಂದ ನಾನು ಯಾವಾಗಲೂ ಈ ತರ ಸರ್ಟಿಫೈಡ್ ಕೋರ್ಸಸ್ಸೇ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಎಷ್ಟೊಂದು ಸ್ವಲ್ಪ ಟಾಪಿಕ್ ಸಣ್ಣ ಸಣ್ಣವಿದ್ರೆ ಯೂಟ್ಯೂಬಲ್ಲಿ ಕೇಳ್ತೀನಿ. ಯೂಟ್ಯೂಬಲ್ಲಿ ಹಲವಾರು ಚಾನೆಲ್ಸ್ ಇದೆ, ಅಲ್ಲಿ ಎಷ್ಟೊಂದು ಇಂಜಿನಿಯರಿಂಗ್ ಟಾಪಿಕ್ಸ್ ಆಗಲಿ ಬೇರೆ ಪ್ರೋಗ್ರಾಮಿಂಗ್ ಆಗಲಿ ಹೇಳ್ಕೊಡ್ತಾರೆ. ಅದಲ್ಲದೆ ಯುಡೆಮಿ ಕೋರ್ಸೆರಾ ಅನ್ನೋ ಇದರಲ್ಲಿ ಇರ್ತದೆ. ಬಟ್ ಅದರಲ್ಲಿ ಏನು ನನಗೆ ಅನ್ನಿಸ್ತು ಅಂದರೆ ಅದು ದುಡ್ಡು ಜಾಸ್ತಿ ಇರ್ತದೆ ಮತ್ತು ಎಕ್ಸಾಮ್ಸ್ ಅಂತ ಇರಲ್ಲ. ಸೊ ಎಷ್ಟೊಂದು ಸರಿ ನಾನು ಶುರು ಮಾಡಿರ್ತೀನಿ ಬಟ್ ಕಲಿಬೇಕನ್ನೋ ಒಂದು ಬೋರ್ನೆಸ್ ಸ್ಟಾರ್ಟ್ ಆಗಿಬಿಟ್ರೆ ಮತ್ತು ಬಿಟ್ಬಿಡ್ತೀನಿ. ಸೊ ಅದಕ್ಕೆ ನಾನು ಹುಡ್ಕೊಂಡಿದ್ದು NPTEL, ಯಾಕಂದರೆ ಅವ್ರು ಪ್ರತಿ ವಾರ ಅಸೈನ್ಮೆಂಟ್ ಇರುತ್ತೆ, ಆಮೇಲೆ ಫೈನಲ್ ಎಕ್ಸಾಮ್ ಬೇರೆ ಕಡೆ ಹೋಗಿ ಎಕ್ಸಾಮ್ ಬರೆದು ಬರಬೇಕು. ಮಿನಿಮಮ್ ಇಷ್ಟು ಮಾರ್ಕ್ಸ್ ಬಂದರೆ ಮಾತ್ರ ಅವರು ಸರ್ಟಿಫಿಕೇಟ್ ಅನ್ನೋದು ಕೊಡ್ತಾರೆ. ಸೊ ಅದು ನನಗೆ ಏನು ಅನ್ನಿಸ್ತು, ನನಗೆ ಡಿಸಿಪ್ಲಿನ್ ಇರ್ತದೆ. ಸೊ NPTEL ಅನ್ನೋದೊಂದು ಪ್ಲಾಟ್ಫಾರ್ಮ್, ಎಷ್ಟೊಂದು ಇಂಜಿನಿಯರಿಂಗ್ ಕಾಲೇಜಸ್ಸಲ್ಲಿ ಈಗ ಐ ಥಿಂಕ್ 2ನೇ ವರ್ಷ 3ನೇ ವರ್ಷದಲ್ಲಿ ಕಂಪಲ್ಸರಿ 1-2 ಕೋರ್ಸ್ ಮಾಡ್ಕೋಬೇಕು. ಬಟ್ ನಾನು ನನಗೊಬ್ರು ಪ್ರೊಫೆಸರ್ ಹೇಳಿದ್ರು ಫಸ್ಟಿಗೆ, ನಿನಗೆ ಈ ತರ ಮ್ಯಾಥಮೆಟಿಕ್ಸ್ ಅಲ್ಲಿ ನ್ಯೂರೋಸೈನ್ಸ್ ಅಲ್ಲಿ ಆಸೆ ಇದ್ರೆ ಈ ತರ ಪ್ಲಾಟ್ಫಾರ್ಮ್ಸ್ ಇದಾವೆ ಅಲ್ಲಿಂದ ಕೋರ್ಸಸ್ ಮಾಡ್ಕೊ ಅಂತ. ಸೊ ಅವಾಗ ಹೋಗಿ ನಾನು ಹುಡುಕ್ದಾಗ ಇಷ್ಟೆಲ್ಲ ಪ್ಲಾಟ್ಫಾರ್ಮ್ ಕೋರ್ಸಸ್ ಇದಾವೆ, ಮತ್ತೆ ಯಾವಾಗ ಬೇಕಾದ್ರೂ ಅವಾಗ ಕಲಿಬಹುದು. ನಾನು ಎಷ್ಟೊಂದೀಗ 4th year ಅಲ್ಲಿ ಕಲಿಯಂತದೆಲ್ಲ 1st year ಅಲ್ಲೇ ಮಾಡ್ಕೊಂಡಿದ್ದೆ ಬಿಕಾಸ್ ಆಫ್ ದೀಸ್ ಪ್ಲಾಟ್ಫಾರ್ಮ್ಸ್. ಮತ್ತೆ ಒಳ್ಳೊಳ್ಳೆ ರೆಪ್ಯೂಟೆಡ್ IIT ಪ್ರೊಫೆಸರ್ಸ್ ಅದ್ರಲ್ಲಿ ಪಾಠ ಮಾಡ್ತಾರೆ. ಮತ್ತೆ ಇನ್ನೊಂದೇನಂದ್ರೆ ನಿಮ್ಗೆ ಎಕ್ಸಾಮ್ಸ್ ಇರೋದ್ರಿಂದ ಆ ಸೀರಿಯಸ್ನೆಸ್ಸಲ್ಲಿ ನಾವು ಕಲಿತೀವಿ, ಸುಮ್ಮನೆ ಕೋರ್ಸ್ ತಗೊಂಡಿದ್ದೀವಿ ಕಲಿತೀವಿ, ಅದು ಒಂದು ಡಿಸಿಪ್ಲಿನ್ ಮೇಂಟೈನ್ ಆಗುತ್ತೆ ಬಿಕಾಸ್ ಆಫ್ ದೀಸ್. ಸೊ NPTEL ಅಲ್ಲಿ ಏನನ್ಕೊಂತಾರೆ, ಬರೀ ಕೋರ್ಸ್ ಅನ್ಕೊಂತಾರೆ. ಬಟ್ ಈ ತರ ಮಲ್ಟಿಪಲ್ ಡೊಮೇನ್ ಸ್ಕಾಲರ್ ಅಂತ ಏನಂದ್ರು, ಅದು 5-6 ಡಿಫ್ರೆಂಟ್ ಕೋರ್ಸಸ್ ಮಾಡಿದ್ರೆ ಆ ಒಂದು ಪರ್ಟಿಕ್ಯುಲರ್ ಡೊಮೇನ್ ಅಲ್ಲಿ ಆ ಒಂದು ಡೊಮೇನ್ ಸರ್ಟಿಫಿಕೇಶನ್ ಅಂತ ಅವ್ರು ಕೊಡ್ತಾರೆ. ಆ ತರ ಹಲವಾರು ಡೊಮೇನ್ ಇದೆ. ನನಗೆ ಬೇಕಾಗಿದ್ದು ಬಯಾಲಜಿ, ಅದು ಮತ್ತೆ ಕಂಪ್ಯೂಟರ್ ಸೈನ್ಸ್ ಸಂಬಂಧ ಇಂಟರ್ ಡಿಸಿಪ್ಲಿನರಿ ಇರಬೇಕಂತ ಕಾಂಪ್ಯೂಟೇಷನಲ್ ಬಯಾಲಜಿ ಸಬ್ಜೆಕ್ಟ್ ಅಲ್ಲಿ ನಾನು ಡೊಮೇನ್ ಸರ್ಟಿಫಿಕೇಶನ್ ಮಾಡ್ಕೊಂಡೆ. ಆಮೇಲೆ ಇನ್ನೊಂದೇನು NPTEL ಅಲ್ಲಿ ಅಡ್ವಾಂಟೇಜ್ ಅಂದ್ರೆ, ಇನ್ ಕೇಸ್ ನೀವು ಯಾವ್ದಾದ್ರು ಕೋರ್ಸ್ ಅಲ್ಲಿ ಟಾಪರ್ ಆಗಿದ್ರೆ ಇಂಟರ್ನ್ಶಿಪ್ಸ್ ಕೂಡ ಅವ್ರು ಕೊಡ್ತಾರೆ. ನೀವು ಯಾವ ಪ್ರೊಫೆಸರ್ದು ಕೋರ್ಸ್ ಮಾಡಿರ್ತೀರಾ ಅದ್ರಲ್ಲಿ ನೀವೇನ ಟಾಪರ್ ಆಗಿದ್ದು ಆ ಪ್ರೊಫೆಸರ್ಗೆ ಏನಾದ್ರೂ ವೇಕೆನ್ಸಿ ಇದೆ ಅವ್ರ ಲ್ಯಾಬ್ ಅಲ್ಲಿ ಅಂದ್ರೆ, ನೀವು ಅಪ್ಲೈ ಮಾಡಿದ್ರೆ ಅವರು ಇಂಟರ್ವ್ಯೂ ಮಾಡ್ತಾರೆ. ಅದಾದ್ಮೇಲೆ ಇನ್ ಕೇಸ್ ಅವ್ರಿಗೆ ನೀವು ವರ್ಕ್ ಮಾಡ್ಬೋದು ಅನ್ಸಿದ್ರೆ, ಇಲ್ಲ 2 ತಿಂಗಳು ಇಲ್ಲ 3 ತಿಂಗಳು ಇಂಟರ್ನ್ಶಿಪ್ IIT ಇರುತ್ತೆ. ನಾನು ಕಾಂಪ್ಯೂಟೇಷನಲ್ ನ್ಯೂರೋಸೈನ್ಸ್ ಅಂತ ಏನು ಕೋರ್ಸ್ ಮಾಡ್ಕೊಂಡಿದ್ದೆ, ಸೊ ಅದ್ರ ಮೇಲೆ ಪ್ರೊಫೆಸರ್ ಜೊತೆ ಮಾತಾಡಿದ್ದೆ, ನನಗೆ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಇದ್ದೀನಿ ನಾನು ಹೇಗೆ ಆ ಫೀಲ್ಡಿಗೆ ಬರಬೇಕು ಅಂತ. ಸೊ ಅವ್ರು ಹೇಳಿದ್ರು, ನೀನು ಓದೋದು ತುಂಬಾ ಬೇರೆ ಆಗುತ್ತೆ, ಲ್ಯಾಬ್ ಅಲ್ಲಿ ಬಂದು ರಿಸರ್ಚ್ ಮಾಡೋದು ತುಂಬಾ ಬೇರೆ ತರ ಇರುತ್ತೆ, ಅದು ಹೇಗಿರುತ್ತೆ ಅಂತ ನಿನಗೆ ಯಾರೋ ಒಬ್ರು ಹೇಳಿದ್ರೆ ಅರ್ಥ ಆಗಲ್ಲ, ನೀನ್ ಬಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ಅವರೇ ನನಗೆ ಅಡ್ವೈಸ್ ಮಾಡಿದ್ರು. ಈ ತರ ಇಂಟರ್ನ್ಶಿಪ್ ಕಾಲ್ ಫಾರ್ ಮಾಡ್ತಾರೆ NPTEL ಇಂದಾನೆ, ಅವಾಗ ನೀನು ಅಪ್ಲೈ ಮಾಡು, ಇನ್ ಕೇಸ್ ಪ್ಲಸ್ ಇಂಟರ್ವ್ಯೂ ಕ್ಲಿಯರ್ ಮಾಡಿದ್ರೆ ನಿಂಗೆ ಸಿಗುತ್ತೆ ಅಂತ. ಸೊ ಅದಾದ್ಮೇಲೆ ಗಾಡ್ ಬ್ಲೆಸ್ ನನಗೆ ಇಂಟರ್ವ್ಯೂ ಕ್ಲಿಯರ್ ಆಗಿ ಇಂಟರ್ನ್ಶಿಪ್ ಸಿಕ್ತು ಐ ಐ ಟಿ ಖರಗ್ಪುರಲ್ಲಿ. 3 ತಿಂಗಳು ನಾನು ಕಾಂಪ್ಯೂಟೇಷನಲ್ ನ್ಯೂರೋಸೈನ್ಸ್ ಲ್ಯಾಬಲ್ಲಿ ಕೆಲಸ ಮಾಡಿದೆ ಆ ಪ್ರೊಫೆಸರ್ ಅಂಡರ್. ಸೊ

0: ಅದು ಈ ತರ ಅಪಾರ್ಚುನಿಟೀಸ್ ಕೂಡ ಇರುತ್ತೆ. ಅದು ಎನ್ ಪಿ ಟಿ ಎಲ್ ಇಂದ ಇಂಟರ್ನ್ಶಿಪ್ಸ್, ವಿಂಟರ್ ಮತ್ತೆ ಸಮ್ಮರ್ ಇಂಟರ್ನ್ಶಿಪ್ಸ್ ಅಂತ ಕರೀತಾರೆ. ಒಳ್ಳೆ ಸ್ಟೈಪೆಂಡ್ ಕೊಡ್ತಾರೆ ಆ ಪ್ರೊಫೆಸರ್, ಒಳ್ಳೆ ಐ ಐ ಟಿ ಅಲ್ಲಿ ಆ ಪ್ರೊಫೆಸರ್ ಅಂಡರ್ ಅವ್ರ ಲ್ಯಾಬ್ ಅಲ್ಲಿ ಕೆಲಸ ಮಾಡ್ಬೋದು. ರಿಸರ್ಚ್ ಅಂದ್ರೆ ಹೇಗಿರುತ್ತೆ ಅನ್ನೋದೊಂದು ಹ್ಯಾಂಡ್ಸ್ ಆನ್ ನಿಮಗೆ ಗೊತ್ತಾಗುತ್ತೆ ಹೇಗೆ. ಬಿಕಾಸ್ ಕಂಪನಿಯಲ್ಲಿ ಕೆಲಸ ಮಾಡೋದಕ್ಕೂ ಲ್ಯಾಬಲ್ಲಿ ಕೆಲಸ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಅದು ಮತ್ತೆ ಅಲ್ಲಿ ಪಿ ಎಚ್ ಡಿ ಮಕ್ಕಳು ಓದ್ತಾ ಇರ್ತಾರೆ, ಅವ್ರ ಲೈಫ್ ಹೇಗಿರುತ್ತೆ ಅನ್ನೋ ಆ ಕಡೆ ಒಂದು ದೃಷ್ಟಿಕೋನ ನಿಮಗೆ ಸಿಗುತ್ತೆ ಆ ತರ ಕೆಲಸ ಮಾಡಿದ್ರೆ. ಸೊ ವಿ ಟಿ ಯಿಂದ ಅದು ಸಿಗುತ್ತೆ, ಎನ್ ಪಿ ಟಿ ಎಲ್ ಇಂದ ಅದೆಲ್ಲ ಸಿಗುತ್ತೆ. ಮತ್ತೆ ಇನ್ನೊಂದು, ಈಗ ಸದ್ಯಕ್ಕೆ ನಾನು ಟೀಚಿಂಗ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದೀನಿ ಒಂದು ಕೋರ್ಸ್ಗೆ, ಇಂಟ್ರೊಡಕ್ಷನ್ ಟು ಕ್ವಾಂಟಮ್ ಕಂಪ್ಯೂಟಿಂಗ್ ಅಂತ ಒಂದು ಐ ಐ ಟಿ ಮದ್ರಾಸ್ ಎನ್ ಪಿ ಟಿ ಎಲ್ದು ಕೋರ್ಸ್ ಅದು. ಸೊ ಅದರಲ್ಲಿ ನಾನು ಒಂದು ಟೀಚಿಂಗ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದೀನಿ. ಅದು ಯಾಕಂದ್ರೆ ನಾನು ಆ ಕೋರ್ಸ್ನ 2024 ಅಲ್ಲಿ ತಗೊಂಡು ಆ ಕೋರ್ಸ್ ಅಲ್ಲಿ ಟಾಪರ್ ಆಗಿದೆ. ಸೊ ಈ ಸರಿ ಅವ್ರು ಆ ಕೋರ್ಸ್ ಮತ್ತೆ ಲಾಂಚ್ ಮಾಡುವಾಗ ಈ ಸರಿ ಒಂದು 50,000 ಹೆಚ್ಚು ಜನ ಆ ಕೋರ್ಸ್ಗೆ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಆಲ್ ಓವರ್ ಇಂಡಿಯಾ. ಸೊ ಅವರು ಟೀಚರ್ ಪ್ರೊಫೆಸರೇ ಹಳೆ ಟಾಪರ್ಸ್ಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ನಂಗೆ ಟೀಚಿಂಗ್ ಅಸಿಸ್ಟೆಂಟ್ ಪೊಸಿಷನ್ಗೆ ಸೆಲೆಕ್ಟ್ ಮಾಡಿದ್ರು. ಸೊ ಈಗ ಸದ್ಯಕ್ಕೆ ಆ ಪ್ರೊಸೆಸ್ ಅಲ್ಲೂ ಇದ್ದೀನಿ. ಸೊ ಈ ತರ ಹಲವಾರು ಅಪಾರ್ಚುನಿಟೀಸ್ ಎನ್ ಪಿ ಟಿ ಎಲ್ ಕೋರ್ಸಸ್ ಇಂದ ಸಿಗ್ತದೆ.
1: ಒಳ್ಳೇದು ನಿಖಿತಾ ಅವರೇ, ತಾವು ಹೇಳಿದ್ರೆ ಎನ್ ಪಿ ಟಿ ಎಲ್ ಕೋರ್ಸಸ್, ಈ ಕೋರ್ಸಸ್ ಆನ್ಲೈನ್ ಕ್ಲಾಸಸ್ ಆಗಿರ್ತಕ್ಕಂಥದ್ದ ಮತ್ತು ಎಷ್ಟು ಅವಧಿಯನ್ನ ಒಳಗೊಂಡಿರುತ್ತೆ ಇದ್ರ ಬಗ್ಗೆ ಸ್ವಲ್ಪ ಹಂಚ್ಕೊಳ್ಳಿ.
0: ಸೊ ಎನ್ ಪಿ ಟಿ ಎಲ್ ಅನ್ನೋದು ಎಲ್ಲಾರ್ಗೂ ಸಿಗ್ಬೇಕನ್ನೋ ಕಾರಣದಿಂದ ಅವರು ಆನ್ಲೈನ್ ಕ್ಲಾಸಸ್ಸೇ ಮಾಡ್ತಾರೆ. ಬಟ್ ಹೇಳ್ಕೊಡೋದು ಐ ಐ ಟಿ ಪ್ರೊಫೆಸರ್ಸ್, ಬೇರೆ ಬೇರೆ ಐ ಐ ಟಿ ಅವರು ಆ ಫೀಲ್ಡ್ ಅಲ್ಲಿ ಯಾರ್ಯಾರು ಇದ್ದಾರೆ ಆ ಫೀಲ್ಡ್ ಅವರು ಅವ್ರ ಕೋರ್ಸಸ್ ಲಾಂಚ್ ಮಾಡ್ತಾರೆ.
1: ಆನ್ಲೈನ್ ತರಗತಿಯಲ್ಲೇ ನಿಮಗೆ ಕ್ಲಾಸಸ್ ಅನ್ನ ಕಂಡಕ್ಟ್ ಮಾಡ್ತಾರೆ.
0: ಹೌದು. ಸೊ ಇದು 4 ವಾರ, 8 ವಾರ, 12 ವಾರ, ಇವು 3 ಡಿವಿಷನ್ ಇರ್ತದೆ. ಸೊ ಪ್ರತಿ ವಾರ ಅವರು ವಿಡಿಯೋಸ್ ಲೆಕ್ಚರ್ಸ್ ಬಿಟ್ಕೊಂಡು ಹೋಗ್ತಾರೆ, ಪ್ರತಿ ವಾರದ ಲೆಕ್ಚರ್ಸ್. ಪ್ರತಿ ವಾರ ಅಸೈನ್ಮೆಂಟ್ ಇರುತ್ತೆ, ಆ ಅಸೈನ್ಮೆಂಟ್ ಸ್ಕೋರ್ ಕೂಡ ನಿಮಗೆ ಲಾಸ್ಟ್ ಎಕ್ಸಾಮಿಗೆ ಕಂಬೈನ್ ಆಗುತ್ತೆ. 4 ವಾರ ಸಪೋಸ್ 4 ವಾರ ಕೋರ್ಸ್ ತಗೊಂಡಿದ್ರೆ 4 ವಾರ ಆದ್ಮೇಲೆ ಒಂದ್ ಎಕ್ಸಾಮ್ ಇರುತ್ತೆ, ನಿಮಗೆ ಸೆಂಟರ್ ಕೊಡ್ತಾರೆ, ಹೋಗ್ಬಿಟ್ಟು ನೀವು ಕಂಪ್ಯೂಟರ್ ಬೇಸ್ ಎಕ್ಸಾಮ್ ಬರೀತೀರಾ. ಸೊ ಅಲ್ಲಿಂದು ಮಾರ್ಕ್ಸ್ ಮತ್ತೆ ಅಸೈನ್ಮೆಂಟ್ ಮಾರ್ಕ್ಸ್ ಎರಡು ಸ್ಕೋರ್ ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಫೈನಲ್ ಸ್ಕೋರ್ ಕೊಡ್ತಾರೆ. ಸೊ ನಿಮಗೆ ಅದ್ರಲ್ಲಿ ಬೇರೆ ಗೋಲ್ಡ್ ಎಲೈಟ್, ಸಿಲ್ವರ್ ಎಲೈಟ್, ಆಲ್ ಇಂಡಿಯಾ ಟಾಪರ್ಸ್, ಆ ತರ ಮಲ್ಟಿಪಲ್ ಇದು ಕೊಡ್ತಾರೆ.
1: ಒಳ್ಳೇದು ನಿಖಿತಾ ಅವರೇ, ಹೀಗೆ ನಿಮ್ಮ ಸಾಧನೆ ಕೂಡ ನಿಮ್ಮ ವಿದ್ಯಾಭ್ಯಾಸ ಕೂಡ ಮುಂದುವರಿಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ತಾವು ಯುವ ವಿದ್ಯಾರ್ಥಿ ಆಗಿದ್ದಾಗ ಶಾಲಾ ಮಟ್ಟದಲ್ಲಿ ಕೂಡ ತಮಗೆ 2019-20 ಯುವ ವಿಜ್ಞಾನಿ ಪ್ರಶಸ್ತಿ ಕೂಡ ತಾವು ಭಾಜನರಾಗಿದ್ದೀರಾ. ಯಾವ ಕ್ಷೇತ್ರಕ್ಕೆ, ಯಾವ ಪ್ರಾಜೆಕ್ಟ್ಗೆ ಆ ಪ್ರಶಸ್ತಿ ತಮಗೆ ಅರಸಿ ಬಂತು, ಅದರ ತಯಾರಿ ಯಾವ ರೀತಿ ಇತ್ತು, ಅದರ ಬಗ್ಗೆ ಸ್ವಲ್ಪ ಹಂಚ್ಕೊಳ್ಳಿ.
0: ಸೊ ಅದಕ್ಕೆ ಯುವ ವಿಜ್ಞಾನಿ ಪ್ರಶಸ್ತಿ ಸಿಕ್ಕಿದ್ದು, ನಾನೊಂದು ಪ್ರಾಜೆಕ್ಟ್ ಮಾಡಿದ್ದೆ, ಎಸ್ಪೆಷಲಿ ಅರ್ಬನ್ ಸಿಟೀಸ್, ಅರ್ಬನ್ ಏರಿಯಾಸ್ ಅಲ್ಲಿ ಕಾಂಕ್ರೀಟ್ ರೋಡ್ಸ್ ಎಲ್ಲಿರ್ತವೆ ಅಲ್ಲಿ ಅಂತರ್ಜಲನ ಹೇಗೆ ಸೇವ್ ಮಾಡಬೇಕು, ವಾಟರ್ ಲೆವೆಲ್ಸ್ ಹೇಗೆ ಇನ್ಕ್ರೀಸ್ ಮಾಡಬೇಕು ಅಂತ. ಸೊ ಎಸ್ಪೆಷಲಿ ಅದು ಯಾವ ತರ ಐಡಿಯಾ ಇತ್ತು ಅಂದ್ರೆ, ಕರೆಂಟ್ ಅರ್ಬನ್ಸ್ ಏರಿಯಾಸ್ ಅಲ್ಲಿ ಏನು ಕಾಂಕ್ರೀಟ್ ರೋಡ್ಸ್ ಇರ್ತದೆ, ಕಾಂಕ್ರೀಟ್ ಫುಟ್ಪಾತ್ ಇರ್ತದೆ, ಅಲ್ಲಿ ಯಾವ ತರ ಆರ್ಕಿಟೆಕ್ಚರ್ ಅಲ್ಲಿ ಚೇಂಜಸ್ ಮಾಡಿ ಅಂತರ್ಜಲನ್ ಹೇಗೆ ಅಲ್ಲಿ ಇರೋ ಆರ್ಕಿಟೆಕ್ಚರ್ ಅಲ್ಲಿ ಅಂದ್ರೆ ಏನು ಸಿಟಿ ಲುಕ್ ಹಾಳಾಗಬಾರ್ದು, ಬೇರೆ ರೋಡ್ಸ್ ಗೆ ಏನ್ ತೊಂದರೆ ಆಗಬಾರ್ದು, ಜನಕ್ಕೆ ಅಲ್ಲಿ ಓಡಾಡೋರ್ಗೆ ಏನ್ ತೊಂದರೆ ಆಗಬಾರ್ದು, ಅಟ್ ದ ಸೇಮ್ ಟೈಮ್ ನೀರು ವಾಟರ್ ಲೆವೆಲ್ಸ್ ಏನು ಪ್ರಾಬ್ಲಮ್ ಆಗಬಾರ್ದು ಆ ತರ. ಸೊ ಇದು ನನಗೆ ಇನ್ಸ್ಪಿರೇಷನ್ ಬಂದಿದ್ದು, ನಾನು ನಮ್ಮಅಮ್ಮ ಒಂದ್ಸರಿ ಬೆಂಗಳೂರಲ್ಲಿ ಇದ್ದಾಗ ಫ್ಲಡ್ ಆಗಿತ್ತು, ನಾಯನಹಳ್ಳಿಯಲ್ಲಿ ಬಸ್ ಸಿಕ್ಕಾಕೊಂಡ್ಬಿಟ್ಟಿತ್ತು ಆ ಬ್ರಿಡ್ಜ್ ಮೇಲೆ, ಅಷ್ಟು ಮಳೆ ಬರ್ತಾ ಇತ್ತು. ಅಂಡ್ ಅಟ್ ದ ಸೇಮ್ ಟೈಮ್ ನಾವ್ ಎಷ್ಟೊಂದ್ಸರಿ ಕೇಳ್ತಾ ಇರ್ತೀವಿ ನೀರಿಲ್ಲ ಎಷ್ಟೊಂದ್ ಕಡೆ, ಒಂದೊಂದ್ ಕಡೆಯಲ್ಲಿ ನೀರ್ ಕೊರೆ. ಸೊ ಆ ತರ ಅನ್ಕೊಂಡು ಯಾಕೆ ಅಂತ ಅವಾಗ ನಾನು ಕೇಳಿ ನೋಡ್ತಿದ್ದಾಗ ಗೊತ್ತಾಯ್ತು, ಆ ಅಂತರ್ಜಲದು ಲೆವೆಲ್ ಕಡಿಮೆ ಆಗ್ತಿದೆ ಯಾಕಂದ್ರೆ ಈ ಕಾಂಕ್ರೀಟ್ ರೋಡ್ಸ್ ಬಂತಿರೋದು, ಎಲ್ಲೂ ನೀರು ಇಂಕೋಣಕ್ಕೆ ಜಾಗ ಇಲ್ಲ ಸಿಟೀಸ್ ಅಲ್ಲಿ ಅಂತೆಲ್ಲ ಕೇಳಿ ಬಂದ್ಮೇಲೆ ಅವಾಗ ಅದ್ರ ಬಗ್ಗೆ ಓದಕ್ ಶುರು ಮಾಡಿ ಅದ್ರ ಬಗ್ಗೆ ಒಂದು ಪ್ರಾಜೆಕ್ಟ್ ಮಾಡಿ ಆ ಪ್ರಾಜೆಕ್ಟ್ ಮಾಡಿ ಯುವ ವಿಜ್ಞಾನಿ ಪ್ರಶಸ್ತಿ ಆಯಿತು. ಅಟ್ ದ ಸೇಮ್ ಟೈಮ್ ಅದನ್ನ ನಾನು ಆ ಐಡಿಯಾನ ಮೋದಿ ಅವರಿಗೆ ಲೆಟರ್ ಬರೆದಿದ್ದೆ, ಈ ತರ ಇದೆ ಐಡಿಯಾ ನನ್ನ ಕೈಯಲ್ಲಿ, ಈಗ ಐಡಿಯಾ ಮಾಡಕ್ ಅಷ್ಟೇ ಆಗದ್ ಇದು ಪಬ್ಲಿಕ್ ಸೆಕ್ಟರ್ ಅಲ್ಲಿ ಇಂಪ್ಲಿಮೆಂಟ್ ಮಾಡುವಂತದ್ದು. ಸೊ ನನ್ಗೆ ಒಂದು ಐಡಿಯಾ ಬಂದಿದೆ, ಇನ್ ಕೇಸ್ ಇದು ಸೂಟಬಲ್ ಆದ್ರೆ ಇಂಡಿಯನ್ ಸಿಟೀಸ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಮಾಡಿ ಅನ್ನೋ ಒಂದು ಲೆಟರ್ ನಾನು ಬರೆದಿದ್ದೆ. ಅವ್ರು ರಿಪ್ಲೈ ಮಾಡಿ ಇದನ್ನ ಫರ್ದರ್ ಅರ್ಬನ್ ಅಫೇರ್ಸ್ ಡಿಪಾರ್ಟ್ಮೆಂಟ್ ಫಾರ್ವರ್ಡ್ ಮಾಡಿದ್ರು, ಅವ್ರ ಕಡೆಯಿಂದ ಲೆಟರ್ ಬಂದಿತ್ತು, ನಾವು ಇದನ್ನ ಸ್ಟಡಿ ಮಾಡ್ತಾ ಇದೀವಿ, ನಾವು ಫಸ್ಟ್ ಸ್ಟೇಜ್ ಟೆಸ್ಟಿಂಗ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಅದೊಂದು ಖುಷಿ ವಿಚಾರ ಅಂತ ಹೇಳ್ಬಹುದು.
1: ನಿಖಿತಾ ಅವರೇ, ತಾವು ಅನೇಕ ಕ್ಷೇತ್ರಗಳಲ್ಲಿ ತಮ್ಮ ಸಾಮಾಜಿಕ ಕಾಳಜಿ ಕೂಡ ಹೊಂದಿದ್ದೀರಾ, ಹಾಗೂ ಈಗಿನ ಯುವ ಪೀಳಿಗೆಗೆ ನಾನು ಕೂಡ ವಿಜ್ಞಾನ ಕ್ಷೇತ್ರದಲ್ಲಿ ಅಥವಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಅಂದ್ರೆ ತಮ್ಮ ಕಿವಿಮಾತನ್ನ ಏನನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಒಂದ್ ಯಾವಾಗ್ಲೂ ಹೇಳ್ತೀನಿ, ಹೆಚ್ ಎನ್ ನರಸಿಂಹಯ್ಯವ್ರು ಹೇಳ್ತಾರೆ, ಪ್ರಶ್ನಿಸದೆ ಒಪ್ಪಬೇಡ ಅಂತ. ಸೊ ಯಾವಾಗ್ಲೂ ಏನೇ ಆಗ್ಲಿ, ಎಷ್ಟೇ ದೊಡ್ಡವರಾಗ್ಲಿ, ಆ ಪ್ರಶ್ನೆ ಕೇಳೋ ಒಂದು ಇಲ್ಲ ಏನದು ಅನ್ನೋ ಒಂದು ಕ್ವಶನ್ ಅನ್ನ ನೀವು ಫಸ್ಟ್ ಅದನ್ನ ಬಿಡಬೇಡಿ. ಆ ಕ್ಯೂರಿಯಾಸಿಟಿ ಅನ್ನೋದು ಎಷ್ಟೇ ವಯಸ್ಸಾದ್ರೂ ಏನೇ ಓದ್ತಾ ಇದ್ರು ಅದ್ ಯಾವತ್ತು ಬಿಡಕ್ ಹೋಗ್ಬೇಡಿ. ಆ ಕಲಿಬೇಕು ಅನ್ನೋ ಒಂದು ಆಸಕ್ತಿ ಇರ್ತದಲ್ಲ, ಅದು ಯಾವಾಗ್ಲೂ ಮುಂದೆ ತಗೊಂಡೋಗೋದು. ನಂಗೆ ಮೊನ್ನೆ ಕೂಡ ಒಬ್ರು ನಾಗೇಂದ್ರ ಸರ್ ಅಂತ ಹೇಳಿದ್ರು, ಫಸ್ಟ್ ಕಲಿಬೇಕು ಅಂತ ಬರ್ಬೇಕು, ಅದಾದ್ಮೇಲೆ ಕಲಿಯೋದವ್ರು ಆಟೋಮೆಟಿಕ್ ಕಲಿತಾರೆ. ಆ ಒಂದು ಆಲೋಚನೆ ಬರ್ಬೇಕು, ಕಲಿಬೇಕು, ನಾನು ಇನ್ನ ಕಲಿಬೇಕಾಗ

ಇರಂತ ಹಲವಾರ್ ಇದೆ ಅನ್ನೋದೊಂದ್ ಇರುತ್ತೆ. ಆಮೇಲೆ ಅದಾದ್ಮೇಲೆ ತಕ್ಕಂತೆ ನೀವೇನ್ ಕಲಿಬೇಕು ಅನ್ನೋದಕ್ಕೆ ನಿಮ್ ಎನರ್ಜಿನ ಟೈಮ್ನ ಚಾನಲೈಸ್ ಮಾಡಿ ಅಕಾರ್ಡಿಂಗ್ಲಿ ನೀವು ಸ್ಟೆಪ್ಸ್ ತಗೊಳ್ಳಿ, ನಿಮ್ ಶಿಕ್ಷಕರ ಜೊತೆ ಮಾತಾಡಿ, ಓದ್ತಾ ಇರಿ. ಎಷ್ಟೊಂದು ಪುಸ್ತಕಗಳು ಬರ್ತದೆ ಈಗ, ಎಸ್ಪೆಷಲಿ ಟೆಕ್ನಾಲಜಿ ಬಂದ್ಮೇಲೆ ಎಷ್ಟೊಂದು ಅಪಾರ್ಚುನಿಟೀಸ್ ಕೂಡ ಜನಕ್ಕೆ ತಿಳಿತಾ ಬರ್ತದೆ, ಬಿಕಾಸ್ ಟೆಕ್ನಾಲಜಿಯಿಂದ ಎಷ್ಟೊಂದು ಮಕ್ಳಿಗೆ ಕೂಡ ಹಲವಾರು ಗೊತ್ತಾಗ್ತದೆ. ಸೊ ಅದ್ರ ಬಗ್ಗೆ ಆ ಒಂದು ಭಾವನೆ ಕಲಿಬೇಕು ಅನ್ನೋದನ್ನ ಯಾವತ್ತು ಬಿಡಬೇಡಿ. ನನಗೆ ಎಸ್ಪೆಷಲಿ ಇನ್ಸ್ಪೈರ್ ಆಗೋದು NPTEL ನಾನು ಕೋರ್ಸಸ್ ಮಾಡ್ತೀನಲ್ಲ, ರೀಸೆಂಟ್ಲಿ ಅದು ಡೊಮೇನ್ ಸರ್ಟಿಫಿಕೇಶನ್ ಇಸ್ಕೊಳಕ್ಕೆ IIT ಮದ್ರಾಸಿಗೆ ಹೋಗಿದ್ದೆ.

0: ಅಷ್ಟು ಆಸಕ್ತಿಯಿಂದ ಕಲಿತಾ ಇದ್ದಾರೆ, ನಮ್ಗೆ ಇಷ್ಟು ಎನರ್ಜಿ ಇದೆ, ಟೈಮ್ ಇದೆ, ಕಲಿಬೇಕನ್ನೋದು ಇನ್ನ ಜಾಸ್ತಿ ಎಂಥೂಸಿಯಾಸಮ್ ಇದೆ. ಸೊ ನಾವ್ ಇನ್ ಎಷ್ಟು ಎಫರ್ಟ್ ಅಲ್ಲಿ ಹಾಕಿದ್ರೆ ಅಟ್ಲೀಸ್ಟ್ ಅವ್ರು ಮಾಡಿರೋ 10% ನಾವು ಮಾಡ್ಬೋದು ಅಂತ. ಸೊ ಆತರ ಅದು ತುಂಬಾ ಇನ್ಸ್ಪೈರ್ ಆಗುತ್ತೆ. ಸೊ ಕಲಿಬೇಕು ಅಂತ ಅವ್ರನ್ನ ನೋಡಿ ಇನ್ನ ಜಾಸ್ತಿ ಅನ್ಸುತ್ತೆ.
1: ಒಳ್ಳೇದು ಮೇಡಮ್. ಲಕ್ಷ್ಮಿ ಅವರೇ, ತಮ್ಮ ಮಗಳು ಇಷ್ಟೆಲ್ಲಾ ಕ್ಷೇತ್ರಗಳಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದಾರೆ. ಈ ಚಿಕ್ಕ ವಯಸ್ಸಿಗೆ ತಮ್ಮದೇ ಆದಂತಹ ಅನೇಕ ರಾಜ್ಯ ಮಟ್ಟದ ಪ್ರಶಸ್ತಿಗೆ ಕೂಡ ಭಾಜನರಾಗ್ತಿದ್ದಾರೆ. ತಮ್ಗೆ ಏನ್ ಅನ್ಸುತ್ತೆ ಮೇಡಮ್?
2: ತುಂಬಾ ಖುಷಿ ವಿಚಾರ. ಮತ್ತೆ ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ, ಯಾಕೆಂದ್ರೆ ನಾನು ಅವಳಲ್ಲಿ ಕಂಡಿದ್ದ ಒಂದು ವಿಶೇಷವಾದ ಗುಣ ಅಂತಂದ್ರೆ, ಅವಳು ಯಾವಾಗ್ಲೂ ಒಂದು ಹೇಳೋಳು, ನಾವು ಎಷ್ಟು ಹಾರ್ಡ್ ವರ್ಕ್ ಮಾಡ್ಬೇಕಂದ್ರೆ ಆ ಭಗವಂತನಿಗೆ ಮನಸ್ಸು ಓತ್ ಬಿಡ್ಬೇಕಂತೆ. ಇವ್ರು ಇಷ್ಟು ಕಷ್ಟಪಟ್ಟು ವರ್ಕ್ ಮಾಡ್ತಿದ್ದಾರೆ, ನಾನು ಅವ್ರ ಬಯಸಿದ್ದೆಲ್ಲ ಕೊಟ್ಟು ಬಿಡ್ಬೇಕಪ್ಪ ಅಂತ ಹೇಳಿ ಅವಳು ಯಾವಾಗ್ಲೂ ಅದನ್ನ ಹೇಳೋಳು. ಸೊ ನಾವು ನಮ್ಮ ವರ್ಕ್, ನಮ್ಮ ಡೆಡಿಕೇಶನ್ ಏನಿದೆ, ನಮ್ಮ ಪ್ರಯತ್ನಗಳು ಏನಿದೆ, ಅದರಲ್ಲಿ ನಾವು ಎಂದು ಹಿಂದೆ ತಿರುಗಿ ನೋಡಿದಾಗ ನಾವು ಇದು ಮಾಡಿಲ್ಲ ಅಂತ ಅನ್ನಿಸ್ಬಾರ್ದು. ಆ ಮಟ್ಟಿಗೆ ನಾವು ಅದರಲ್ಲಿ ಒಂದು ಪ್ರಯತ್ನವನ್ನ ಹಾಕ್ಬೇಕು, ಮತ್ತೆ ಅದಕ್ಕೊಂದು ಶಿಸ್ತು ಅನ್ನೋದನ್ನ ಬೆಳೆಸ್ಕೊಂಡು ಹೋಗ್ಬೇಕು. ಅದೆರಡೂ ನಾನು ಅವಳಲ್ಲಿ ಕಂಡಂತ ತುಂಬಾ ಒಂದು ಉತ್ತಮ ಗುಣಗಳು ಅಂತ ಅನ್ಸುತ್ತೆ. ಮತ್ತೆ ಅವಳು ಇನ್ನೂ ಒಂದು ವಿಚಾರ ಹೇಳ್ತಿದ್ಲು, ಅದನ್ನ ನನ್ನ ಸಣ್ಣ ಮಗಳಿಗೂ ಹೇಳ್ತೀನಿ, ಮತ್ತೆ ನನ್ಗೆ ಯಾರನ್ನ ಮಕ್ಕಳು ಸಿಕ್ಕದಾಗ್ಲೂ ಹೇಳ್ತೀನಿ. ಏನಂದ್ರೆ ಇವಾಗ ಎಲ್ಲಾ ಕಡೆ ಡಿಸ್ಟ್ರಾಕ್ಷನ್ಸು, ತುಂಬಾ ಅಡಿಕ್ಷನ್ಸು, ಬೇರೆ ಬೇರೆ ರೀತಿ ಕೆಟ್ಟ ಚಟಗಳು ಎಲ್ಲ ಇದಾವೆ. ಅವಳು ಸ್ಕೂಲ್ ಡೇಸ್ ಅಲ್ಲಿ ಒಂದ್ ಮಾತು ಹೇಳೋಳು, ನಾನು ಇವಾಗ ಮಧ್ಯಾಹ್ನ ಕರ್ಕೊಂಡ್ ಬಂದ್ಬಿಡ್ತೀನಿ, ನಾವು ಅರ್ಧ ದಿವಸ ಶಾಲೆಗೆ ಕರ್ಕೊಂಡು ಹೋಗ್ತಾ ಇದ್ದಿದ್ದ ಅವಳಿಗೆ, ಇನ್ ಅರ್ಧ ದಿವಸ ಟೆನ್ನಿಸ್ಗೋಸ್ಕರ ಅವಳು ಬಿಡ್ತಾ ಇದ್ಲು. ಸೊ ಕರ್ಕೊಂಡ್ ಬರ್ಬೇಕಂದ್ರೆ ನಾನು ತೋರಿಸ್ತಿದ್ದೆ ಅಲ್ಲಿ ಕಾಲೇಜ್ ಹುಡುಗರು, ಅವರು ಇವರೆಲ್ಲಾನು ಸ್ವಲ್ಪ ಕೆಟ್ಟ ಚಟಗಳೊಂದಿಗೆ ಇರ್ತಾ ಇದ್ದಿದ್ದು. ಅವಳು ಹೇಳೋಳು, ನಾವು ಯಾವ್ದಾದ್ರು ಒಂದು ಒಳ್ಳೆ ಚಟಕ್ಕೆ ಅಡಿಕ್ಟ್ ಆಗ್ಬಿಟ್ರೆ ಈ ತರದ್ ಯಾವ್ದು ಬರೋದೇ ಇಲ್ಲಮ್ಮ. ಸೊ ನಾವು ಯಾವತ್ತಿದ್ರು ಒಂದು ಒಳ್ಳೆ ಅಭ್ಯಾಸಕ್ಕೆ ಸಂಪೂರ್ಣವಾಗಿ ತೊಡಗಿಸ್ಕೊಳ್ಬೇಕು ಅಂತ.
1: ಒಳ್ಳೇದು ಮೇಡಮ್. ಇದುವರೆಗೂ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಖಿತಾ ಅವರು ತಮ್ಮ ಇಷ್ಟೆಲ್ಲಾ ಸಾಧನೆಗಳನ್ನ ಹಂಚಿಕೊಂಡಿದ್ದಕ್ಕಾಗಿ ನಿಖಿತಾ ಅವರಿಗೂ ಹಾಗೂ ಅವರ ತಾಯಿಯವರಾದಂತಹ ಲಕ್ಷ್ಮಿ ಅವರಿಗೂ ತುಂಬಾ ಧನ್ಯವಾದಗಳು.
0: ಧನ್ಯವಾದಗಳು.
3: ಇದುವರೆಗೂ ರಾಜ್ಯ ಮಟ್ಟದ ನಾವೀನ್ಯತೆ ಆವಿಷ್ಕಾರ ಪ್ರಶಸ್ತಿಗೆ ಭಾಜನರಾಗಿರುವ ದಾವಣಗೆರೆಯ ನಿಖಿತಾ ಎಸ್ ರಾಜ್ ಕಪಿನಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ.
4: ಇವರನ್ನ ಸಂದರ್ಶಿಸಿದವರು ನಿರಂಜನ ಮೂರ್ತಿ ಆರ್ ಪಂಡರಹಳ್ಳಿ, ಪ್ರಸ್ತುತಿ ಶಿವಪ್ರಕಾಶ ಡಿಆರ್, ನಿಲಯದ ಕಾರ್ಯಕ್ರಮ ನಿರ್ವಾಹಕರು.
3: ಇದುವರೆಗೂ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾಯಿತು.
5: ಇದಾಗಿತ್ತು ನಮ್ಮ ಇಂದಿನ ಯುವ ತರಂಗ ಯುವ ಜನರಿಗಾಗಿ ಕಾರ್ಯಕ್ರಮ.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಸಮಯ ಆಗಿದೆ 6:59. ಇದೀಗ ಕೆಲವು ಪ್ರಕಟಣೆಗಳು.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನ್ನಿಂಗ್ಹ್ಯಾಮ್ ರೋಡ್.
3: ನಮಸ್ಕಾರ ನಿನಗೆ ಭಾಸ್ಕರ.
4: ಸೂರ್ಯೋದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ
3: ನಮನ ನಮನ.
4: ಭಕ್ತಿಗೀತೆಗಳ ಆರಾಧನೆ ಪ್ರತಿದಿನ ಬೆಳಿಗ್ಗೆ 6:10 ಚಿತ್ರದುರ್ಗ ಆಕಾಶವಾಣಿ 102.6 ಎಫ್ಎಂನಲ್ಲಿ. ಭಕ್ತಿಭಾವದ ಧಾರೆ ನಮನ ನಮನ ನಮನ.

0: ದೊರಕ ದೊರಕ ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರೆ ಆಯ್ತು ಕಣವ.
1: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
0: ಅದರಿಂದ ಏನಾಯ್ತು ದೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
2: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತಾವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
1: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
0: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
3: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ.

0: ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
1: ಕೇಳುಕರೆ ಗಮನಿಸಿ, ಪ್ರಾಯೋಜಿತ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮ ದಿನಾಂಕ 13/5/2026 ಅಂದರೆ ಬುಧವಾರ ಬೆಳಗ್ಗೆ 10:00 to 11:00 100.6 MHz ಚಿತ್ರದುರ್ಗ ಆಕಾಶವಾಣಿಯಲ್ಲಿ. ವಿಷಯ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಸೈನ್ಸ್ ಹಾಗೂ ಐಟಿಐ ಪಾಸಾದವರಿಗೆ ಚಿತ್ರದುರ್ಗದ ಎಸ್ಜೆಎಂ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಲಭ್ಯವಿರುವ ಡಿಪ್ಲೊಮಾ ಕೋರ್ಸ್ಗಳು. ಈ ಕುರಿತು ಭಾಗವಹಿಸುತ್ತಾರೆ ಎಸ್ಪಿ ರವಿಶಂಕರ್, ಪ್ರಾಂಶುಪಾಲರು ಜೆಎಂಐಟಿ ಕ್ಯಾಂಪಸ್ ಎಸ್ಜೆಎಂ ಪಾಲಿಟೆಕ್ನಿಕ್ ಚಿತ್ರದುರ್ಗ. ಕೇಳುಗರು ಕರೆ ಮಾಡಬೇಕಾದ ಮೊಬೈಲ್ ಸಂಖ್ಯೆಗಳು 9448640273 ಹಾಗೂ 9141970272. ದೂರವಾಣಿ ಸಂಖ್ಯೆ 29564. ಎಸ್ಟಿಡಿ ಕ್ರಮಾಂಕ 08194. ಈ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಡಿ ಕಾವ್ಯ. ಪ್ರಾಯೋಜಕರು ಎಸ್ಜೆಎಂ ಪಾಲಿಟೆಕ್ನಿಕ್ ಚಿತ್ರದುರ್ಗ. ಇದುವರೆಗೂ ಕೆಲವು ಪ್ರಕಟಣೆಗಳನ್ನ ಕೇಳಿದ್ರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇದೀಗ ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇಂದು ಸಂಜೆ 6:15 ನಮ್ಮ ನಿಲಯದಿಂದ ಜನಪದ ಸಂಗೀತ, ಚಳ್ಳಕೆರೆ ತಾಲೂಕು ದೊಡ್ಡ ಉಳ್ಳಾರ್ತಿ ಗ್ರಾಮದ ಮರಗುಂಡಮ್ಮ ಹಾಗೂ ಸಂಘಟಕರಿಂದ ಕರಿಯಮ್ಮ ದೇವಿ ಕುರಿತು ಪದ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಜಿಲ್ಲಾ ವಾರ್ತಾ ಪತ್ರ. 6:51 ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಬೆಳಕು ಸರಣಿ 88 ವಿಷಯ ಸಭ್ಯ ನಡವಳಿಕೆ ಮತ್ತು ನಮ್ಮ ವ್ಯಕ್ತಿತ್ವದ ಕೈಗನ್ನಡಿ. ಈ ಕುರಿತು ಭಾಗವಹಿಸುತ್ತಾರೆ ಎಂ ಶೋಭಾ ಅದ್ರಿಕಟ್ಟಿ, ಪಿಎಂ ಸುಮಾ ಆನಿವಾಳ, ಸಿ ಹೇಮಲತಾ ಹಾಗೂ ಹೆಚ್ ಮಲ್ಲಿಕಾರ್ಜುನ ಆರಾಧ್ಯ ಸೋಮೇನಹಳ್ಳಿ. ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. 7:45 ಹಿಂದಿ ಚಿತ್ರಗೀತೆಗಳು, 8:00 ಕನ್ನಡ ಚಿತ್ರಗೀತೆಗಳು, 8:45 ವಚನಗಳು, 9:15 ಭಾವಗೀತೆಗಳು, 9:30 ನಾಟಕ ಕಾವ್ಯಕೋಲಾಹಲ, ರಚನೆ ಭುವನೇಶ್ವರಿ ಹೆಗಡೆ, ನಿರ್ಮಾಣ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. 10:00 ಮುಂಬೈ ವಿದ್ ಭಾರತಿಯಿಂದ ಕಾರ್ಯಕ್ರಮಗಳು ಮೂಡಿಬರುವುದು. ಇವಿಷ್ಟು ಈ ಸಂಜೆಯ ಕಾರ್ಯಕ್ರಮಗಳು. ನಾಳಿನ ದುರ್ಗೋದಯ ಪ್ರಸಾರದಲ್ಲಿ ಬೆಳಗ್ಗೆ 6:10 ನಮ್ಮ ನಿಲಯದಿಂದ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮ ಚಿಂತನ ದಿವಾಕರ ದೋಂಗ್ರೆ ಅವರಿಂದ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ದೇಶಭಕ್ತಿಗೀತೆ, 6:40 ರೈತರಿಗಾಗಿ ಸಲಹೆ, 6:45 ಭಾವಗೀತೆ, 6:50 ಆರೋಗ್ಯ ಬಿಂದು, ವಿಷಯ ಸಸ್ಯಹಾರ ಹಾಗೂ ಆರೋಗ್ಯ ರಕ್ಷಣೆ. ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ವೆಂಕಟರಮಣ ಹೆಗ್ಡೆ. 7:15 ಭಾವತರಂಗ, 7:45 ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಸರಣಿ 42. ಭಾಗವಹಿಸುತ್ತಾರೆ ಡಾಕ್ಟರ್ ಬೊಮ್ಮಣ್ಣ, ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ. 7:50 ಹಾಗೂ 8:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 9:05 ಕಾಮನಬಿಲ್ಲು ಕಾರ್ಯಕ್ರಮ. 9:30 ಹಿಂದಿ ಚಿತ್ರಗೀತೆಗಳು. 10:00 ಸಾರ್ವಜನಿಕ ಜಾಗೃತಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುವುದು. 11:00 ಜನಪದ ಗೀತೆಗಳು. 11:30 ಮಾಹಿತಿ ಕಣಜ, ಸಾಹಿತಿಗಳ ಪರಿಚಯ ಕೇಳುವಿರಿ.
1: ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ. 9686

0: 8608-60310 ಗೆ ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
1: ಇನ್ನು ನಾಳೆ ಮಧ್ಯಾಹ್ನ ಮದಕರಿ ಪ್ರಸಾರದಲ್ಲಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರದಲ್ಲಿ 12:05 ನಾಟಕ ಭುವನದ ಭಾಗ್ಯ ಅಹಲ್ಯಾಬಾಯಿ ಹೋಳ್ಕರ್, ರಚನೆ ಶ್ರೀಲತಾ ಬಾಳಿಗ, ಪ್ರಸ್ತುತಿ ಸಮುದ್ರದ ಶ್ರೋತೃ ಬಳಗ, ಮೈಸೂರು. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ದಾದಿಯರ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಸಂದರ್ಶನ. ಭಾಗವಹಿಸುತ್ತಾರೆ SDM ವೈದ್ಯಕೀಯ ಕಾಲೇಜಿನ ನರ್ಸಿಂಗ್ ಸೂಪರ್ಡೆಂಟ್ ಮಂಜುಳಾ ಹಾಗೂ ಡೆಪ್ಯೂಟಿ ನರ್ಸಿಂಗ್ ಸೂಪರ್ಡೆಂಟ್ ಸುಮಂಗಲ ಅವರು. ಪ್ರಸ್ತುತಿ ಮಂಜುಳಾ ಪುರಾಣಿಕ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಕುರಿತ ಮಾಹಿತಿ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 1:20 ನವನಿಲಯದಿಂದ ಕಾರ್ಯಕ್ರಮ ಉಲ್ಲಾಸ. 2:40 ವಿಷಯಾಧಾರಿತ ಚಿತ್ರಗೀತೆಗಳು. 3:00 ಮುಂಬೈದ ಭಾರತಿಯಿಂದ ಕಾರ್ಯಕ್ರಮಗಳು ಬಿತ್ತರವಾಗುವುದು.
2: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ. ಶನಿವಾರದಿಂದ ಬುಧವಾರದವರೆಗೆ ವಾರದ 5 ಬೆಳಿಗ್ಗೆ 7:45 ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ. ಆಯುರ್ವೇದ, ಯುನಾನಿ, ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ. ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ.
1: ಇನ್ನು ನಾಳೆ ಸಂಜೆ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ. 5:30 ವಾಟ್ಸಪ್ ಆಧಾರಿತ ಒಗಟಿಗೊಂದು ಪದ ಕಾರ್ಯಕ್ರಮ. 6:15 ಜನಪದ ಸಂಗೀತ. ಚಿತ್ರದುರ್ಗ ತಾಲೂಕು ಆಯ್ತೋಳು ಗ್ರಾಮದ ವಿ ವಿರೂಪಾಕ್ಷಪ್ಪ ಹಾಗೂ ಸಂಗಡಿಗರಿಂದ ಭಜನೆ ಪದ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಅವಲೋಕನ. 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಬೆಳೆಗಳಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ. ಈ ಕುರಿತು ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ಶಾಸ್ತ್ರಜ್ಞರಾದ ಡಾ ಬಿಸಿ ಮಲ್ಲಿಕಾರ್ಜುನ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು UM ಮರುಳಸಿದ್ದೇಶ್. 7:45 ಭಾಷಣ. ಚಿತ್ರದುರ್ಗದಲ್ಲಿ ಹುಲಿ ಶಿಕಾರಿ. ಈ ಕುರಿತು ಮಾತನಾಡುತ್ತಾರೆ ಎಂ ಮೃತ್ಯುಂಜಯಪ್ಪ. 8:00 ಜನರಂಜನಿ ವಾಟ್ಸಪ್ ಆಧಾರಿತ ಕನ್ನಡ ಚಿತ್ರಗೀತೆಗಳು. 8:45 ವಚನಗಳು. 9:15 ಭಾವಗೀತೆಗಳು. 9:30 ಸವಿನೆನಪು ಒಂದೇ ಚಲನಚಿತ್ರದ ಗೀತೆಗಳನ್ನು ಆಲಿಸುವಿರಿ. ಇನ್ನು 10:00 ಮುಂಬೈ ವಿವಿಧ ಭಾರತಿಯಿಂದ ಕಾರ್ಯಕ್ರಮಗಳು ಪ್ರಸಾರವಾಗುವುದು. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಆಕಾಶವಾಣಿ ಚಿತ್ರದುರ್ಗ FM ಪ್ರಸಾರ ಕೇಂದ್ರ. ಇದೀಗ ಜನಪದ ಸಂಗೀತ.
2: 35 ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
3: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
2: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
3: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
2: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
2: ಬರೀ ಒಂದು ಕ್ಲಿಕ್ನಲ್ಲಿ ಅದ್ಭುತ.
3: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಇಂದಿನ ಜನಪದ ಸಂಗೀತದಲ್ಲಿ ಚಳ್ಳಕೆರೆ ತಾಲೂಕು ದೊಡ್ಡವಳಾರ್ತಿ ಗ್ರಾಮದ ಮರಗುಂಟಮ್ಮ ಹಾಗೂ ಸಂಗಡಿಗರಿಂದ ಕರಿಯಮ್ಮ ದೇವಿ ಕುರಿತು ಪದ ಕೇಳೋಣ.

ಇದುವರೆಗೂ ಜನಪದ ಸಂಗೀತದಲ್ಲಿ ಚಳ್ಳಕೆರೆ ತಾಲೂಕು ದೊಡ್ಡವಳಾರ್ತಿ ಗ್ರಾಮದ ಮರಗುಂಟಮ್ಮ ಹಾಗೂ ಸಂಘಟಕರಿಂದ ಕರಿಯಮ್ಮ ದೇವಿ ಕುರಿತ ಪದ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ ಆಲಿಸುವಿರಿ.

ಆಕಾಶವಾಣಿ ಬೆಳಗಾವಿ ಹಾಗೂ ಬೀದರ್ ಜಿಲ್ಲೆಗಳ ವಾರ್ತಾಪತ್ರಗಳು ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮೊದಲಿಗೆ ಬೆಳಗಾವಿ ಜಿಲ್ಲೆ ವಾರ್ತಾಪತ್ರ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಅತ್ಯುತ್ತಮ ಅನುಷ್ಠಾನ ಸೇರಿದಂತೆ ವಿವಿಧ ಜಲಾನಯನ ಅಭಿವೃದ್ಧಿ ಯೋಜನೆಗಳನ್ನು ಯಶಸ್ವಿಗೊಳಿಸಿ ಜನರ ಹಾಗೂ ಸರ್ಕಾರದ ಮೆಚ್ಚುಗೆಗೆ ಪಾತ್ರವಾಗಿರುವ ಬೆಳಗಾವಿ ಜಿಲ್ಲೆ ಕೃಷಿ ಹಾಗೂ ನೀರಾವರಿ ಇಲಾಖೆ 2025-26 ಸಾಲಿನ 5 ಪ್ರಶಸ್ತಿಗಳನ್ನು ಪಡೆದುಕೊಂಡಿದೆ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ಜರುಗಿದ ಸಮಾರಂಭದಲ್ಲಿ ಬೆಳಗಾವಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಎಚ್ಡಿ ಕೋಳ್ಕರ್, ಕೃಷಿ ಇಲಾಖೆ ಉಪನಿರ್ದೇಶಕ ಸಲೀಂ ಸಂಗತ್ರಾಸ್ ಮತ್ತು ಸಹದೇವ್ ಯರಗೊಪ್ಪ ಅವರು ಈ ಪ್ರಶಸ್ತಿಗಳನ್ನು ಸ್ವೀಕರಿಸಿದರು. ಜಲಸಂಪನ್ಮೂಲ ಇಲಾಖೆ ಆಯುಕ್ತ ಉಪೇಂದ್ರ ಪ್ರತಾಪ್ ಸಿಂಗ್ ಹಾಗೂ ಇತರೆ ಹಿರಿಯ ಅಧಿಕಾರಿಗಳು ಪ್ರಶಸ್ತಿ ಪ್ರದಾನ ಮಾಡಿದರು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ಚಿಕ್ಕೋಡಿ ತಾಲೂಕಿನ ಗುಡ್ಡಗಾಡು ಪ್ರದೇಶದಲ್ಲಿ ನಾಲಬಂಡ್ ಚೆಕ್ ಡ್ಯಾಂ ನಿರ್ಮಿಸುವುದರ ಮೂಲಕ ರೈತರ ಜಮೀನುಗಳಲ್ಲಿ ಕೊಳವೆ ಬಾವಿ ತೆರೆದ ಬಾವಿಗಳಲ್ಲಿ ಬಿರು ಬೇಸಿಗೆಯಲ್ಲೂ ಅಂತರ್ಜಲ ಮಟ್ಟ ಹೆಚ್ಚಿದೆ. ಸುತ್ತಲಿನ 10 ಗ್ರಾಮಗಳ 100 ಹೆಕ್ಟರ್ ಬಂಜರು ಜಮೀನುಗಳಿಗೆ ನಿರಂತರ ನೀರು ಪೂರೈಕೆಯಾಗುತ್ತಿದ್ದು ಕೃಷಿಕರು ಹೆಚ್ಚಿನ ಆಸಕ್ತಿಯಿಂದ ಕೃಷಿಯಲ್ಲಿ ತೊಡಗಿದ್ದಾರೆ. ಈ ಯೋಜನೆಯಡಿ ಕಳೆದ 3 ವರ್ಷಗಳಲ್ಲಿ 6,195 ಹೆಕ್ಟರ್ ಪ್ರದೇಶದಲ್ಲಿ 58 ಚೆಕ್ ಡ್ಯಾಂ, 68 ನಾಲಬಂಡ್, 20 ಕಲ್ಲಿನ ತಡೆಗೋಡೆ ನಿರ್ಮಿಸಲಾಗಿದೆ. 2,800 ಹೆಕ್ಟರ್ ಪ್ರದೇಶದಲ್ಲಿ ಬಂದ್ ನಿರ್ಮಿಸಿ ಮಳೆಗಾಲದಲ್ಲಿ ವ್ಯರ್ಥವಾಗಿ ಹರಿಯುತ್ತಿದ್ದ ನೀರನ್ನು ತಡೆಹಿಡಿದು ಕೃಷಿಗೆ ಬಳಸಿಕೊಳ್ಳುವಂತೆ ಮಾಡಲಾಗಿದೆ. ಚೆನ್ನಮ್ಮನ ಕಿತ್ತೂರಿನಲ್ಲಿ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ನೂತನ ಸುಸಜ್ಜಿತ ಬಸ್ ಘಟಕವನ್ನು ಸಾರಿಗೆ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಇತ್ತೀಚೆಗೆ ಉದ್ಘಾಟಿಸಿ ಲೋಕಾರ್ಪಣೆಗೊಳಿಸಿದರು. ಈ ಸಂದರ್ಭ ಮಾತನಾಡಿದ ಅವರು, ನೂತನ ಬಸ್ ಘಟಕಕ್ಕೆ 15 ಸಾರಿಗೆ ಬಸ್ಗಳ ಸೌಲಭ್ಯ ದೊರೆತಿದ್ದು ಗ್ರಾಮೀಣ ಭಾಗದ ಜನರಿಗೆ ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಹೆಚ್ಚು ಅನುಕೂಲವಾಗಲಿದೆ ಎಂದರು. ಬೆಳಗಾವಿ ತೋಟಗಾರಿಕೆ ಇಲಾಖೆಯಿಂದ ನಗರದ ಹ್ಯೂಮ್ ಪಾರ್ಕ್ನಲ್ಲಿ 3 ದಿನಗಳ ಮಾವು ಮೇಳವನ್ನು ಆಯೋಜಿಸಲಾಯಿತು. ವೈಜ್ಞಾನಿಕ ರೀತಿಯಲ್ಲಿ ಹಣ್ಣುಗಳನ್ನು ಕಟಾವು ಮಾಡಿ ನೈಸರ್ಗಿಕವಾಗಿ ಮಾಗಿಸಿದ ಹಣ್ಣುಗಳನ್ನು ನೇರವಾಗಿ ರೈತರಿಂದ ಗ್ರಾಹಕರಿಗೆ ಮಾರಾಟ ಮಾಡಲು

0: ಅವಕಾಶ ಕಲ್ಪಿಸಲಾಯಿತು. ಕಳೆದ ವರ್ಷ ಪರಿಚಯಿಸಲ್ಪಟ್ಟ ಬೆಳಗಾವಿ ಬ್ರ್ಯಾಂಡ್ ಮಾವು ಸೇರಿದಂತೆ ಧಾರವಾಡ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಹಾಗೂ ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಬೆಳೆಯಲಾಗುವ ವೈವಿಧ್ಯಮಯ ಮಾವುಗಳ ಪ್ರದರ್ಶನ ಮಾವು ಮೇಳದ ಆಕರ್ಷಣೆಯಾಗಿತ್ತು. ಈಗ ಬೀದರ್ ಜಿಲ್ಲೆ ವಾರ್ತಾಪತ್ರ. ಬಿರು ಬೇಸಿಗೆ ಹಿನ್ನೆಲೆ ಜಿಲ್ಲೆಯ ಔರಾದ್, ಭಾಲ್ಕಿ, ಬಸವಕಲ್ಯಾಣ್, ಕಮಲ್ನಗರ್ ತಾಲೂಕಿನಲ್ಲಿ ಹೆಚ್ಚಿನ ನೀರಿನ ಸಮಸ್ಯೆ ಕಂಡುಬಂದಿದೆ. ಔರಾದ್ನ 14 ಗ್ರಾಮಗಳು, ಕಮಲನಗರದ 11, ಬಸವಕಲ್ಯಾಣದ 10, ಭಾಲ್ಕಿಯ 8 ಗ್ರಾಮಗಳು ಸೇರಿದಂತೆ ಒಟ್ಟು 43 ಗ್ರಾಮಗಳಲ್ಲಿ ಕುಡಿಯುವ ನೀರು ಸಮಸ್ಯೆ ಎದುರಾಗಿದೆ. ಶುದ್ಧ ಕುಡಿಯುವ ನೀರು ಪೂರೈಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಜಲಮೂಲಗಳಾದ ಕೊಳವೆ ಬಾವಿ, ಕೆರೆಗಳನ್ನು ಗುರುತಿಸಿ ಟ್ಯಾಂಕರ್ಗಳ ಮೂಲಕ ನೀರು ಪೂರೈಕೆಯನ್ನು ನಿಯಮಿತವಾಗಿ ಮುಂದುವರಿಸುವಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ನಿರ್ದೇಶಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಆಯೋಜಿತ ಸಭೆಯಲ್ಲಿ ಮಾತನಾಡಿದ ಅವರು, ಕುಡಿಯುವ ನೀರು ಪೂರೈಕೆಗೆ ಅಡ್ಡಿಪಡಿಸುವವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ವಹಿಸಲಾಗುವುದು ಎಂದರು. ಔರಾದ್ನ ತಾಂಡಾ ಪ್ರದೇಶದಲ್ಲಿ ಅಂತರ್ಜಲ ಮಟ್ಟ 700-800 ಅಡಿವರೆಗೆ ಕುಸಿದಿದೆ. ಅಧಿಕಾರಿಗಳು ಕೊಳವೆ ಬಾವಿ ಪುನಶ್ಚೇತನ ಕಾರ್ಯ ಕೈಗೊಳ್ಳಬೇಕು ಎಂದರು. ಬಸವ ಕಲ್ಯಾಣದ ಅನುಭವ ಮಂಟಪದಲ್ಲಿ ನಿರ್ಮಾಣವಾಗುತ್ತಿರುವ ವಿಶ್ವದ ಅತಿ ಎತ್ತರದ 55 ಮೀಟರ್ ಇಷ್ಟಲಿಂಗಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಭೂಮಿ ಪೂಜೆ ಸಲ್ಲಿಸಿ ಅನುಭವ ಮಂಟಪದ ಕಾಮಗಾರಿಯನ್ನು ಪರಿಶೀಲಿಸಿದರು. ಇದುವರೆಗೆ ಬೆಳಗಾವಿ ಹಾಗೂ ಬೀದರ್ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಕೆಎನ್ ದೊಡ್ಡಮನಿ ಹಾಗೂ ಕರಣ್ ಕುಮಾರ್ ಚಂದನ್. ಸುದ್ದಿ ಸಂಯೋಜನೆ ಬೆಂಗಳೂರು ಹಾಗೂ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇದೀಗ ಸೇವಾ ಮಾಹಿತಿ.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
5: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
4: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
5: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
4: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
1: ಕೇಳುಗರೆ ಗಮನಿಸಿ, ಪ್ರಾಯೋಜಿತ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮ ದಿನಾಂಕ 13/5/2026 ಅಂದರೆ ಬುಧವಾರ ಬೆಳಗ್ಗೆ 10:00 to 11:00 102.6 ಮೆಗಾಹೆಡ್ಸ್ ಚಿತ್ರದುರ್ಗ ಆಕಾಶವಾಣಿಯಲ್ಲಿ. ವಿಷಯ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಸೈನ್ಸ್ ಹಾಗೂ ಐಟಿಐ ಪಾಸಾದವರಿಗೆ ಚಿತ್ರದುರ್ಗದ ಎಸ್ಜಿಎಂ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಲಭ್ಯವಿರುವ ಡಿಪ್ಲೊಮೋ ಕೋರ್ಸ್ಗಳು. ಈ ಕುರಿತು ಭಾಗವಹಿಸುತ್ತಾರೆ ಎಸ್ಪಿ ರವಿಶಂಕರ್, ಪ್ರಾಂಶುಪಾಲರು, ಜೆಎಂಐಟಿ ಕ್ಯಾಂಪಸ್, ಎಸ್ಜಿಎಂ ಪಾಲಿಟೆಕ್ನಿಕ್ ಕಾಲೇಜು ಚಿತ್ರದುರ್ಗ. ಕರೆ ಮಾಡಬೇಕಾದ ನಿಲಯದ ಸಂಖ್ಯೆಗಳು 9448640273, 9141972. ದೂರವಾಣಿ ಸಂಖ್ಯೆ 29564949, ಎಸ್ಟಿಡಿ ಕ್ರಮಾಂಕ 08194. ಪ್ರಾಯೋಜಕರು ಎಸ್ಜೆಎಂ ಪಾಲಿಟೆಕ್ನಿಕ್ ಚಿತ್ರದುರ್ಗ. ಇದುವರೆಗೂ ಸೇವಾ ಮಾಹಿತಿ ಕೇಳಿದ್ರಿ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಆಲಿಸುವಿರಿ.

0: ಹೊಡೆದ್ರು ಸ್ಪಿನ್, 4,000 ಬಿಲ್ ಬಂತು. ರೋಹನ್ನ ಹೃದಯ ಬಡಿತ ಜೋರಾಯ್ತು, ಅವನ ವಾಲೆಟ್ ಮನೆಯಲ್ಲಿ ಉಳಿದಿತ್ತು. ರಿಯಾಳ ಡಿಜಿಟಲ್ ಪಾವತಿ ಮಾಡಿತು ಅವಳನ್ನು ಕೂಲ್. ನೀವು QR ಕೋಡ್ ಸ್ಕ್ಯಾನ್ ಮಾಡಿ UPI ನಿಂದ ಪಾವತಿಸಿ, ಡಿಜಿಟಲ್ ಪಾವತಿಯಿಂದ ಗೆಲ್ಲಿರಿ ಲೈಫ್ ನ ಪ್ರತಿ ಟೂರ್ನಮೆಂಟ್.
1: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ,
2: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
3: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ CBS VLR.

0: ಚೈತ್ರ,
1: ಏನತ್ತೆ?
0: ಈ ಮನೆಯಲ್ಲಿ ಕೆಲವು ನಿಯಮಗಳಿವೆ.
1: ಅಂದ್ರೆ?
0: ಅಂದ್ರೆ ಇಲ್ಲಿ ಕ್ಯಾಶ್ ನ ಸಂಪ್ರದಾಯ ಇಲ್ಲ.
1: ಮತ್ತೆ ವ್ಯವಹಾರ?
0: ಅದು ನಾವು ಡಿಜಿಟಲ್ ಪಾವತಿ ಮಾಡೋದು.
1: ಓಹ್,
0: ಅಂದ್ರೆ UPI ಇಂದ?
1: ಹೌದಾ?
0: ಹಾ. ಮತ್ತೆ ಕೇಳು, ಇನ್ನೂ ಒಂದು ನಿಯಮವಿದೆ.
1: ಅದೇನತ್ತೆ?
0: ನಿನ್ನ ಮೊದಲ ಉಡುಗೊರೆಯು UPI-ನಿಂದಲೇ ಸಿಗುತ್ತೆ.
1: ಏನತ್ತೆ?
2: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
3: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ. ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

ನೀರು ಜೀವಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ. ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಸಕಲ ಸರ್ಕಾರಿ ಗೌರವದೊಂದಿಗೆ ಸಚಿವ ಡಿ ಸುಧಾಕರ್ ಅಂತ್ಯಕ್ರಿಯೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸೇರಿ ಗಣ್ಯರು ಭಾಗಿ. ಮಲೆ ಮಹದೇಶ್ವರ ಭಕ್ತರ ಸುರಕ್ಷತೆಗೆ ಶಾಶ್ವತ ಕ್ರಮ ಕೈಗೊಳ್ಳುವಂತೆ ರಾಜ್ಯ ಸರ್ಕಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ಚಾಮರಾಜನಗರ ಜಿಲ್ಲೆಯ ಹನೂರ್ನಲ್ಲಿ ಚಿರತೆ ಸೆರೆಗೆ ಅರಣ್ಯ ಇಲಾಖೆ ನಿರಂತರ ಕಾರ್ಯಾಚರಣೆ. ಬೆಂಗಳೂರಿನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಯೋಗ ಕೇಂದ್ರ ಉದ್ಘಾಟಿಸಿದ ಸಚಿವೆ ಶೋಭಾ ಕರಂದ್ಲಾಜೆ. ವಾರ್ತೆಗಳ ವಿವರ. ಸಕಲ ಸರ್ಕಾರಿ ಗೌರವದೊಂದಿಗೆ ಚಳ್ಳಕೆರೆಯ ಚಿತಾಗಾರದಲ್ಲಿ ಹಿರಿಯೂರು ಶಾಸಕ ಸಚಿವ ಡಿ ಸುಧಾಕರ್ ಅವರ ಅಂತ್ಯಕ್ರಿಯೆ ನೆರವೇರಿದೆ. ಅಂತ್ಯಕ್ರಿಯೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಸ್ತುವಾರಿ ಸಚಿವ ಸುರ್ಜೇವಾಲಾ, ಸಚಿವರು, ಶಾಸಕರು ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು. ಇದಕ್ಕೂ ಮುನ್ನ ಸುಧಾಕರ್ ಕ್ರೀಡಾಂಗಣದಲ್ಲಿ ಸಾವಿರಾರು ಜನರು ಪಾರ್ಥಿವ ಶಿರದ ಅಂತಿಮ ದರ್ಶನ ಸಲ್ಲಿಸಿದರು. ಬಳಿಕ ಕ್ರೀಡಾಂಗಣದಿಂದ ಜೈನ ಮುಕ್ತಿಧಾಮದವರೆಗೆ ತೆರೆದ ವಾಹನದಲ್ಲಿ ಪಾರ್ಥಿವ ಶರೀರದ ಮೆರವಣಿಗೆ ನಡೆಸಲಾಯಿತು. ರಾಜ್ಯ ಸರ್ಕಾರಿ ನೌಕರರಿಗೆ 2026 ಜನವರಿ 1ರಿಂದ ಪೂರ್ವಾನ್ವಯವಾಗುವಂತೆ ರಾಜ್ಯ ಸರ್ಕಾರ ತುಟ್ಟಿ ಭತ್ಯೆಯನ್ನು ಶೇಕಡಾ 1.5 ಹೆಚ್ಚಳ ಮಾಡಿದೆ. ತುಟ್ಟಿ ಭತ್ಯೆ ದರಗಳು ಪ್ರಸ್ತುತ ಮೂಲ ವೇತನದ ಶೇಕಡಾ 14.25 ಶೇಕಡಾ 15.75 ಪರಿಷ್ಕರಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಇದು ರಾಜ್ಯ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಅನುಕೂಲವಾಗಲಿದೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಭಕ್ತರ ಮೇಲೆ ಚಿರತೆ ದಾಳಿ ನಡೆದಿರುವ ಹಿನ್ನೆಲೆಯಲ್ಲಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಭೇಟಿ ನೀಡುವ ಭಕ್ತರ ಸುರಕ್ಷತೆ ಖಚಿತಪಡಿಸಿಕೊಳ್ಳಲು ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೆಲವೇ ದಿನಗಳಲ್ಲಿ 3 ಚಿರತೆ ದಾಳಿಯನ್ನ ನಡೆಸಿದ್ದು ಇಬ್ಬರು ಅಮಾಯಕ ಭಕ್ತರು ಸಾವನ್ನಪ್ಪಿದ್ದಾರೆ. ಇದು ಆಡಳಿತಾತ್ಮಕ ವೈಫಲ್ಯವೇ? ಇದು ಸರ್ಕಾರದ ನಿರ್ಲಕ್ಷ್ಯವೇ? ಎಂದು ಅವರು ಪ್ರಶ್ನಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರು ಪರಿಸ್ಥಿತಿಯನ್ನು ಅರಿತುಕೊಂಡು ದೇಗುಲಕ್ಕೆ ಭೇಟಿ ನೀಡುವ ಭಕ್ತರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ತಕ್ಷಣ ಶಾಶ್ವತ ಮತ್ತು ಕಠಿಣ ಕ್ರಮಗಳನ್ನು ಜಾರಿಗೆ ತರಬೇಕು ಎಂದು ಆರ್ ಅಶೋಕ ಒತ್ತಾಯಿಸಿದ್ದಾರೆ. ಮಲೆ ಮಹದೇಶ್ವರ ವನ್ಯಜೀವಿಧಾಮ ವ್ಯಾಪ್ತಿಯ ಹನೂರು ತಾಲೂಕಿನ ಮಲೆ ಮಹದೇಶ್ವರ ಬೆಟ್ಟದಿಂದ ನಾಗಮಲೆಗೆ ತೆರಳುವಾಗ ಚಿರತೆ ದಾಳಿ ನಡೆಸಿ ಬಾಲಕ ಮೃತಪಟ್ಟ ಪ್ರಕರಣ ಸಂಬಂಧ ಅರಣ್ಯ ಇಲಾಖೆಯು ಚಿರತೆ ಸೆರೆಗೆ ನಿರಂತರ ಕಾರ್ಯಾಚರಣೆ ನಡೆಸುತ್ತಿದೆ. ಮಲೆ ಮಹದೇಶ್ವರ ಬೆಟ್ಟ ಎಸಿಎಫ್ ನೇತೃತ್ವದ ತಂಡದಿಂದ ಕಾರ್ಯಾಚರಣೆಯನ್ನು ನಡೆಸಲಾಗುತ್ತಿದ್ದು, ಮೈಸೂರಿನಿಂದ ಚಿರತೆ ಸೆರೆ ಕಾರ್ಯಪಡೆ, ಡ್ರೋನ್ ಕಾರ್ಯಾಚರಣೆ ಮತ್ತು ಪಶುವೈದ್ಯರು ಪಾಲ್ಗೊಂಡಿದ್ದಾರೆ ಎಂದು ಮಲೆ ಮಹದೇಶ್ವರ ವನ್ಯಜೀವಿಧಾಮದ ಡಿಸಿಎಫ್ ಭಾಸ್ಕರ್ ಮಾಹಿತಿ ನೀಡಿದ್ದಾರೆ. ಡ್ರೋನ್ನಲ್ಲಿ ಒಂದು ಬಾರಿ ಚಿರತೆ ದೃಶ್ಯ ಸೆರೆ ಸಿಕ್ಕಿದ್ದು ತೀವ್ರ ಕಾರ್ಯಾಚರಣೆ ನಡೆಸಲಾಗುತ್ತಿದೆ.

0: ಚಿರತೆ ಸರಿಯಾಗುವ ತನಕ ನಾಗ ಮಲೆಗೆ ಚಾರಣ ನಡೆಸಲು ತಾತ್ಕಾಲಿಕ ನಿರ್ಬಂಧ ಹೇರಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಕೇಂದ್ರ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರಿನಲ್ಲಿ ಇಂದು ಅಟಲ್ ಬಿಹಾರಿ ವಾಜಪೇಯಿ ಯೋಗ ಕೇಂದ್ರವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದಂತಹ ಅವರು, ಯೋಗ ಅಂತಾರಾಷ್ಟೀಯ ಮಟ್ಟದಲ್ಲಿ ಪ್ರಸಿದ್ಧಿ ಪಡೆದಿದೆ. ಇಂದಿನ ಒತ್ತಡದ ಬದುಕಿನಲ್ಲಿ ವಿಶೇಷವಾಗಿ ಮಹಿಳೆಯರು ಮತ್ತು ಯುವ ಜನರಲ್ಲಿ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗುತ್ತಿವೆ. ಈ ಸಮಸ್ಯೆಗಳಿಗೆ ಯೋಗ ಅತ್ಯುತ್ತಮ ಔಷಧವಾಗಿದೆ. ಯೋಗಾಸನಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಪ್ರತಿಯೊಬ್ಬ ನಾಗರಿಕನು ಆರೋಗ್ಯವಂತನಾಗಿದ್ದರೆ ಮಾತ್ರ ನಾವು ವಿಕಸಿತ ಭಾರತವನ್ನು ನಿರ್ಮಿಸಲು ಸಾಧ್ಯ ಎಂದು ಅವರು ಹೇಳಿದ್ದಾರೆ. ಪೊಲೀಸ್ ಇಲಾಖೆಯು ರಾಜ್ಯಾದ್ಯಂತ ಹಿರಿಯ ನಾಗರಿಕರ ಮತ್ತು ಒಂಟಿ ಮಹಿಳೆಯರ ಸುರಕ್ಷತೆಗಾಗಿ ಆಸರೆ ಕಾರ್ಯಕ್ರಮವನ್ನು ಜಾರಿಗೊಳಿಸಿದೆ. ವಿಜಯಪುರ ಜಿಲ್ಲೆಯ 28 ಪೊಲೀಸ್ ಠಾಣೆಗಳ ವ್ಯಾಪ್ತಿಯ 329 ಬೀಟ್ಗಳಲ್ಲಿ ಈ ಕಾರ್ಯಕ್ರಮವನ್ನು ಜಾರಿಗೊಳಿಸಲಾಗಿದೆ ಎಂದು ವಿಜಯಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ ನಿಂಬರಗಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಆಸರೆ ಕಾರ್ಯಕ್ರಮವು ಏಕಾಂಗಿಯಾಗಿ ವಾಸಿಸುವ ಹಿರಿಯ ನಾಗರಿಕರಿಗೆ ಹಾಗೂ ಒಂಟಿ ಮಹಿಳೆಯರಿಗೆ ಸುರಕ್ಷತೆ ಮತ್ತು ಅವರಲ್ಲಿ ಒಂಟಿ ಭಾವನೆಯನ್ನು ಹೋಗಲಾಡಿಸಿ ವಿಶ್ವಾಸ ಮೂಡಿಸುವ ಗುರಿಯನ್ನು ಹೊಂದಿದೆ ಎಂದು ಹೇಳಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಈಗಾಗಲೇ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮವು ಜಾರಿಯಲ್ಲಿದ್ದು, ಏಕಾಂಗಿಯಾಗಿ ವಾಸಿಸುವ ಹಿರಿಯ ನಾಗರಿಕರ ಒಂಟಿ ಮಹಿಳೆಯರನ್ನು ಗುರುತಿಸಿ ಖುದ್ದಾಗಿ ಭೇಟಿಯಾಗಿ ಅವರು ಎದುರಿಸುತ್ತಿರುವಂತಹ ಸಮಸ್ಯೆಗಳ ಬಗ್ಗೆ ಆಲಿಸಲಾಗುತ್ತಿದೆ ಎಂದು ಅವರು ಮಾಹಿತಿ ಹಂಚಿಕೊಂಡಿದ್ದಾರೆ. ಪ್ರದೇಶ ಸಮಾಚಾರವನ್ನು ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮಂಡ್ಯ ಜಿಲ್ಲೆಯ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಆದ್ಯತೆ ಮೇರೆಗೆ ಪರಿಹರಿಸಲು ಅಧಿಕಾರಿಗಳು ತುರ್ತು ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ್ ಸೂಚನೆ ನೀಡಿದ್ದಾರೆ. ಮಂಡ್ಯ ಜಿಲ್ಲೆಯ ಗ್ರಾಮೀಣ ಹಾಗೂ ನಗರದ ಕುಡಿಯುವ ನೀರಿನ ಸಮಸ್ಯೆಗಳ ಕುರಿತು ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನೀರಿನ ಸಮಸ್ಯೆ ಇರುವ 15 ಗ್ರಾಮಗಳಲ್ಲಿ ಖಾಸಗಿ ಕೊಳವೆ ಬಾವಿಗಳ ಮೂಲಕ ನೀರು ಒದಗಿಸಲಾಗುತ್ತಿದೆ. 2 ಗ್ರಾಮಗಳಲ್ಲಿ ಟ್ಯಾಂಕರ್ಗಳ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಮಾಹಿತಿ ಹಂಚಿಕೊಂಡಿದ್ದಾರೆ. ಹೆಚ್ಚು ಸಮಸ್ಯೆ ಇರುವ ಗ್ರಾಮಗಳಿಗೆ ಕಡ್ಡಾಯವಾಗಿ ಸ್ಥಳಕ್ಕೆ ಭೇಟಿ ನೀಡಿ ವಾಸ್ತವದ ವಿಷಯವನ್ನು ಅರಿತು ಅಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಕುಡಿಯುವ ನೀರಿನ ಬಿಕ್ಕಟ್ಟನ್ನು ಪರಿಹರಿಸಲು ಆದ್ಯತೆಯ ಮೇರೆಗೆ ತಹಸೀಲ್ದಾರ್ಗಳು, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳು ಮತ್ತು ಗ್ರಾಮೀಣ ನೀರು ಸರಬರಾಜು ಇಲಾಖೆ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ ನಿರ್ದೇಶನ ನೀಡಿದ್ದಾರೆ. ಯಾದಗಿರಿ ಜಿಲ್ಲೆಯ ಉಷ್ಣಾಂಶ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ಎಲ್ಲ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದು ಯಾದಗಿರಿ ಜಿಲ್ಲಾಧಿಕಾರಿ ಹರ್ಷಲ್ ಬೋಯರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಯಾದಗಿರಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಕುಡಿಯುವ ನೀರಿನ ಪೂರೈಕೆ ವ್ಯವಸ್ಥೆ, ಕೊಳವೆ ಬಾವಿ ಮತ್ತು ಆರ್ಒ ಘಟಕಗಳ ಕಾರ್ಯನಿರ್ವಹಣೆಯ ಮೇಲೆ ಅಧಿಕಾರಿಗಳು ನಿರಂತರ ನಿಗಾ ವಹಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಜನರಲ್ಲಿ ಸುರಕ್ಷಿತ ಕುಡಿಯುವ ನೀರಿನ ಬಳಕೆಯ ಕುರಿತು ಜಾಗೃತಿ ಮೂಡಿಸುವುದು ಅತ್ಯಗತ್ಯವಾಗಿದೆ. ನಾರಾಯಣಪುರ ಜಲಾಶಯ, ಗೂಗಲ್ ಬ್ಯಾರೇಜ್ ಸೇರಿದಂತೆ ಜಿಲ್ಲೆಯ ಪ್ರಮುಖ ಜಲಮೂಲಗಳಲ್ಲಿನ ನೀರಿನ ಸಂಗ್ರಹ ಮತ್ತು ಲಭ್ಯತೆ ಬಗ್ಗೆ ಸಮಗ್ರ ಮಾಹಿತಿಯನ್ನು ನಿರಂತರವಾಗಿ ಸಂಗ್ರಹಿಸಬೇಕು ಎಂದು ಜಿಲ್ಲಾಧಿಕಾರಿ ಹರ್ಷಲ್ ಬೋಯರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಹೆಣ್ಣು ಮಕ್ಕಳ ಆರೋಗ್ಯದ ಹಿತದೃಷ್ಟಿಯಿಂದ ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟಲು ಬಳ್ಳಾರಿ ಜಿಲ್ಲೆಯಾದ್ಯಂತ 14 ವರ್ಷದ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ HPV ಲಸಿಕೆಯನ್ನು ನೀಡಲಾಗುತ್ತಿದೆ ಎಂದು ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾ ಎಲ್ ರಮೇಶ್ ಬಾಬು ತಿಳಿಸಿದ್ದಾರೆ. ವೈಯಕ್ತಿಕ ಶುಚಿತ್ವದ ಕೊರತೆ ಹಾಗೂ ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ ಹರಡುವ HPV ಸೋಂಕು ಕಾಲಕ್ರಮೇಣ ಕ್ಯಾನ್ಸರ್ ಆಗಿ ಮಾರ್ಪಡುತ್ತದೆ. ಇದನ್ನು ತಡೆಯಲು HPV ಲಸಿಕೆ ನೀಡಲಾಗುತ್ತಿದೆ ಎಂದು ಅವರು ಹೇಳಿದ್ದಾರೆ. ಈ ಲಸಿಕೆ ಪಡೆಯುವುದರಿಂದ ಗರ್ಭಕಂಠದ ಕ್ಯಾನ್ಸರ್ 99% ತಡೆಯಬಹುದಾಗಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಕಳೆದ March 11 HPV ಲಸಿಕಾ ಅಭಿಯಾನ ಆರಂಭವಾಗಿದೆ. ಜಿಲ್ಲೆಯಲ್ಲಿ 16,495 ಹೆಣ್ಣು ಮಕ್ಕಳಿಗೆ ಲಸಿಕೆ ನೀಡುವ ಗುರಿಯನ್ನು ಹೊಂದಲಾಗಿದ್ದು, ಈವರೆಗೆ 5,658 ಮಕ್ಕಳಿಗೆ ಲಸಿಕೆ ನೀಡಲಾಗಿದೆ ಎಂದು ಡಾ ಎಲ್ ರಮೇಶ್ ಬಾಬು ಮಾಹಿತಿ ನೀಡಿದ್ದಾರೆ. ಸುಪ್ರೀಂಕೋರ್ಟ್ನಲ್ಲಿ ಬಾಕಿ ಇರುವಂತಹ ಪ್ರಕರಣಗಳ ಶೀಘ್ರ ವಿಲೇವಾರಿಗೆ

0: ಅದಕ್ಕೆ ಆಗಸ್ಟ್ 21 22 ಮತ್ತು 23 ರಂದು ಸಮಾಧಾನ ಸಮಾರೋಹ ಎಂಬ ವಿಶೇಷ ಲೋಕ್ ಅದಾಲತ್ ನಡೆಯಲಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡೆಯಬೇಕು ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಸಂತೋಷ್ ಎಂಎಸ್ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದವರು, ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಮುಂಬರುವ ತಿಂಗಳಲ್ಲಿ ಸರಣಿ ಲೋಕ್ ಅದಾಲತ್ ಹಾಗೂ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಜಿಲ್ಲೆಯಿಂದ ಸುಪ್ರೀಂಕೋರ್ಟ್ವರೆಗೆ ಮೇಲ್ಮನವಿ ಸಲ್ಲಿಸಿ ಬಹುಕಾಲದಿಂದ ಬಾಕಿ ಇರುವಂತಹ 47 ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲು ಗುರುತಿಸಲಾಗಿದೆ. ಹೀಗೆ ಸುಪ್ರೀಂಕೋರ್ಟ್ನಲ್ಲಿ ಬಹುಕಾಲದಿಂದ ಬಾಕಿ ಇದ್ದು ರಾಜಿ ಸಂಧಾನಕ್ಕೆ ಸಿದ್ಧ ಇರುವವರು ಈಗಲೂ ಸಹ ಕಾನೂನು ಸೇವಾ ಪ್ರಾಧಿಕಾರವನ್ನು ಸಂಪರ್ಕಿಸಿ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಬಹುದು ಎಂದು ಅವರು ಮಾಹಿತಿ ನೀಡಿದ್ದಾರೆ. ಸರ್ಕಾರಿ ಇಲಾಖೆಗಳು, ಸರ್ಕಾರದ ಸ್ವಾಮ್ಯದ ಪ್ರಾಧಿಕಾರಗಳು ಹಾಗೂ ಇತರೆಡೆ ಕನ್ನಡ ಭಾಷೆಯನ್ನು ಆಡಳಿತದಲ್ಲಿ ಕಡ್ಡಾಯವಾಗಿ ಅನುಷ್ಠಾನಗೊಳಿಸಬೇಕು ಎಂದು ಕೋಲಾರ ಜಿಲ್ಲಾಧಿಕಾರಿ ಡಾ ಎಂ ಆರ್ ರವಿ ಸೂಚನೆ ನೀಡಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದಂಥ ಕನ್ನಡ ಅನುಷ್ಠಾನ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯ ಎಲ್ಲ ವ್ಯಾಪಾರ ಮಳಿಗೆಗಳು, ಕೈಗಾರಿಕೆಗಳು, ಕಚೇರಿಗಳಲ್ಲಿ ನಾಮಫಲಕಗಳಲ್ಲಿ ಕಡ್ಡಾಯವಾಗಿ ಕನ್ನಡ ಭಾಷೆಯಲ್ಲೇ ಇರುವಂತೆ ಸಂಬಂಧಪಟ್ಟ ಇಲಾಖೆಗಳು ಕ್ರಮ ವಹಿಸಬೇಕು ಎಂದು ಅವರು ನಿರ್ದೇಶನ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಕಲ ಸರ್ಕಾರಿ ಗೌರವದೊಂದಿಗೆ ಸಚಿವ ಡಿ ಸುಧಾಕರ್ ಅಂತ್ಯಕ್ರಿಯೆ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಸೇರಿದಂತೆ ಗಣ್ಯರು ಭಾಗಿ. ಮಲೆಮಹದೇಶ್ವರ ಭಕ್ತರ ಸುರಕ್ಷತೆಗೆ ಶಾಶ್ವತ ಕ್ರಮ ಕೈಗೊಳ್ಳುವಂತೆ ರಾಜ್ಯ ಸರ್ಕಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹ. ಚಾಮರಾಜನಗರ ಜಿಲ್ಲೆಯ ಹನೂರಿನಲ್ಲಿ ಚಿರತೆ ಸೆರೆಗೆ ಅರಣ್ಯ ಇಲಾಖೆ ನಿರಂತರ ಕಾರ್ಯಾಚರಣೆ. ಬೆಂಗಳೂರಿನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಯೋಗ ಕೇಂದ್ರ ಉದ್ಘಾಟಿಸಿದ ಸಚಿವೆ ಶೋಭಾ ಕರಂದ್ಲಾಜೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ. ಈ ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು. ಓ ಲವ್ಲಿ, ವೆಲ್ ಡನ್, ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ, ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದರ ಜೊತೆ ಹೊಸ ಕಾರನ್ನು ತೆಗೆದುಕೋ. ಅದೇ ಸಾಲದಿಂದ ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ ಇಎಂಐ ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ. ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ. ನೀವ್ಯಾರು?
2: ಆರ್ಬಿಐ ಹೇಳುತ್ತೆ,
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
3: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ? ಹಾ, 5,000 ಉಳಿತು. ಹೊಸ ಸೀರೆ ತಗೊಳ್ಳ? ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ. ಇನ್ನೊಂದು? ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ.
4: ಬಂದ್ಬಿಟ್ಲು ದೊಡ್ಡದಾಗಿ,
3: ಹೋಗಿ.
2: ಆರ್ಬಿಐ ಹೇಳುತ್ತೆ,
3: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
1: ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ.

0: ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ ಗೋನೂರು. ಇಲ್ಲಿ ದಿನಾಂಕ 11/5/2026 ಬೆಳಗ್ಗೆ 7 ಗಂಟೆಗೆ ಗ್ರಹ ಶಾಂತಿ, ಶ್ರೀ ಲಕ್ಷ್ಮೀನಾರಾಯಣ ಹೃದಯ ಹೋಮ, ರುದ್ರ ಹೋಮ, ಸೂರ್ಯ ಮಂತ್ರ ಹೋಮ, ಪೂರ್ಣಾಹುತಿ ಜರುಗಲಿದೆ. 10:30 ಗಂಟೆಗೆ ಪರಮ ಪೂಜ್ಯ ಶ್ರೀ ಶ್ರೀ ಮಾರುತಿ ಶರ್ಮಾ ಅವಧೂತರು, ಶ್ರೀ ಕ್ಷೇತ್ರ ಬೆಲಗೂರು ಇವರ ಸಾನ್ನಿಧ್ಯದಲ್ಲಿ ಸಭಾ ಕಾರ್ಯಕ್ರಮ ಹಾಗೂ ಪ್ರಸಾದ ವಿನಿಯೋಗ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಶುಭ ಕೋರುತ್ತಾರೆ ಸರಾಫ್ ಎಂ ಹುಚ್ಚುರಾಯ ಶೆಟ್ಟಿ, ಚಂದ್ರಶೇಖರ ಶೆಟ್ಟಿ, ಜ್ಯುವೆಲ್ ಸಂತೆಪೇಟೆ, ಚಿತ್ರದುರ್ಗ.
1: ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
3: ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇದೀಗ ಕೇಳಿ
4: ಆಕಾಶವಾಣಿ. ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.

0: ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ.
1: ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ,
2: ಸಭ್ಯ ನಡವಳಿಕೆ ನಮ್ಮ ವ್ಯಕ್ತಿತ್ವದ ಕೈಗನ್ನಡಿ
1: ಕುರಿತು ಮಾತುಕತೆ. ರಚನೆ ಎಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ.
3: ಛೇ, ಏನ್ ಜನಗಳೋ ಏನಪ್ಪ, ಸ್ವಲ್ಪನಾದ್ರೂ ಸಭ್ಯವಾದ ನಡವಳಿಕೆ ಬೇಡ್ವಾ? ಹಿಂದೆಲ್ಲ ಹಿಂಗಿರ್ಲಿಲ್ಲ.
4: ಯಾವತ್ತಿಂದೋ ಕತೆ ಕೇಳಿದ್ರೆ ಕೇಳರ್ಬೇಕಲ್ಲ ಗಂಗಮ್ಮ. ಆ ಕಾಲದಲ್ಲಿ ಹೆಚ್ಚಿನ ಪಾಲು ಜನ ಮಾನ ಮರ್ಯಾದೆ ಅಂತ ಹಂಚುತ್ತಾ ಇದ್ರು.
3: ಯಾಕಪ್ಪ, ಈಗೇನು ಯಾರು ಹಂಜಲ್ವಾ, ಎಲ್ರೂ ಆ ಹಂಚಿಕೆ ಬಿಟ್ಬಿಟ್ಟಿದಾರ.
5: ಏ ಸುಮ್ನಿರ್ಗೌರಮ್ಮ, ಐದು ಬೆರಳು ಒಂದೇ ಸಮಕಿರ್ತವೆ ಹೇಳು. ಒಳ್ಳೆಯವರು ಕೆಟ್ಟವರು ಅವತ್ಲು ಇದ್ರು ಇವತ್ಲು ಇದ್ದಾರೆ.
3: ಆದ್ರೂ ಕೂಡ ಅವಾಗ ಈ ನಾಡಿ ಕೆಟ್ಟು ಕುಂತಿರ್ಲಿಲ್ಲ ತಗ. ಘನತೆ ಗೌರವಕ್ಕೆ ಒಂದು ತೂಕ ಬೆಲೆ ಅಂತ ಇತ್ತು ಕಣಪ್ಪ.
4: ಆದ್ರೂ ಗಂಗಮ್ಮ, ತುಂಬಾ ಹಿಂದಿನ ಕಾಲದಿಂದಲೂ ಅನೇಕ ಜನ ಒಳ್ಳೆ ಸಮಾಜ ಕಟ್ಟಕ್ಕೆ ಅಂತ ಹೋರಾಟ ಮಾಡ್ತಾನೆ ಇದ್ದಾರಲ್ಲ.
3: ಆದ್ರೆ ಅವಾಗ್ಲೂ ಕೂಡ ಕೆಟ್ಟದ್ದು ಇದ್ದೇ ಇತ್ತು, ಅದಕ್ಕಾಗೆ ಇಂಥ ಹೋರಾಟಗಳು ನಡೀತದ್ದು ಅಂತೀಯ?
5: ಅದು ತಗಣ ಮಾತೆ ಕಣವ. ಆ ಕಾಲದಲ್ಲಿ ಎಲ್ರು ಒಳ್ಳೆಯವರಾಗಿದ್ರೆ ಈ ನಾಡಿ ಉಪದೇಶಗಳು ಯಾಕೆ ಬೇಕಾಗಿತ್ತೇಳವ?
3: ನಿಜ ಜಯಮ್ಮ, ರಾವಣ, ದುರ್ಯೋಧನ, ಶಕುನಿ, ಕಂಸ, ಕೀಚಕ ಇಂಥವರೆಲ್ಲ ಅವತ್ತು ಇದ್ರು ಇವತ್ತು ಇದಾರೆ.
4: ರಾಕ್ಷಸರು ಅಂದ್ರೆ ಕ್ವಾರೆ ಹಲ್ಲು, ಭಯಂಕರವಾದ ರೂಪ, ಚಿತ್ರ ವಿಚಿತ್ರ ಆಕಾರದಲ್ಲಿರ್ತಾರೆ ಅಂತ ಕತೆಗಳಲ್ಲಿ ಕೇಳಿದ್ವಿ.
3: ಅದೆಲ್ಲ ಏನು ಇಲ್ಲ ಕಣಪ್ಪ, ಒಳ್ಳೇರೆ ದೇವ್ರು, ಕೆಟ್ಟವರೇ ರಾಕ್ಷಸರು.
5: ಏ ಈಗಿನ ಕಾಲದ ರಾಕ್ಷಸರು ನೋಡಕ್ಕೆ ಎಲ್ಲರಂಗಿರ್ತಾರೆ ಶಿವಣ. ಮೇಲ್ನೋಟಕ್ಕೆ ಸುಂದರವಾದ ಮನುಷ್ಯರು,
3: ಮನಸ್ಸಿನ ಒಳಗೆ ತಮ್ಮ ರಾಕ್ಷಸತನವನ್ನ ಬಚ್ಚಿಟ್ಟುಕೊಂಡಿರ್ತಾರೆ. ಮೇಲ್ ತಳುಕು ಒಳಗುಳುಕು.
4: ಹೌದಮ್ಮ, ನಯವಂಚಕರು, ಸ್ವಾರ್ಥಿಗಳು, ಹೊಟ್ಟೆ ಕಿಚ್ಚು ಪಡೋರು, ಹೊರಗೊಂದು ಒಳಗೊಂದು ಮಾತಾಡೋರು,
3: ಮುಂದೆ ಹೋಗ್ಲಿ ಹಿಂದಿನಿಂದ ತಗೊಳೋರು, ಅವರಿವ್ರ ಹತ್ರ ಕಂಡವರನ್ನ ಆಡ್ಕೊಳ್ಳೋರು, ಇವರೆಲ್ಲ ಒಂಥರ ರಾಕ್ಷಸರೇ ಅಲ್ವಾ?
5: ಪುರಾಣದಲ್ಲಿ ಮಂದರೆ ಅಂತವರು, ಇತಿಹಾಸದಲ್ಲಿ ಮಲ್ಲಪ್ಪ ಶೆಟ್ಟಿ ಅಂತವ್ರಿಗೆ ಈಗ್ಲೂ ಕೂಡ ಇಂಥ ಅಯೋಗ್ಯರು ನಮ್ಮೊಳಗೆ ಇದಾರೆ, ನಮ್ಮೊಟ್ಟಿಗೆ ಇರ್ತಾರೆ.
3: ಇಂಥವರ ಸಹವಾಸದಿಂದ ಒಳ್ಳೆಯವರು ಕೂಡ ಕೆಟ್ಟೋಗ್ತಾರೆ ಜಯಮ್ಮ. ಸಂಘದಂತೆ ಸನ್ಯಾಸಿ ಕೆಟ್ಟ ಅಂತಾರಲ್ಲ, ಹಂಗೆ ಸಭ್ಯರನ್ನ ಕೆಡಿಸ್ಬೇಕು ಅಂತ ಕಾಯ್ತಾ ಇರ್ತಾರೆ.
4: ಸಭ್ಯತೆ ಅಂದ್ರೆ ಏನು ಅಂತ ಕೇಳೋ ಪೈಕಿ ಇವರು ಗಂಗಮ್ಮ, ಮೊದಲು ಅದನ್ನ ಇಂಥವರಿಗೆ ಅರ್ಥ ಮಾಡಿಸ್ಬೇಕು.
3: ಇಂಥವರ ಸುದ್ದಿ ಬಿಡು ಶಿವಣ್ಣ, ಈ ಸಭ್ಯತೆ ಅಂದ್ರೆ ನಮ್ಮ ಬದುಕಿನಲ್ಲಿ ಸರಿಯಾದ ರೀತಿಯಲ್ಲಿ ನಡ್ಕೊಳ್ಳೋದು ಅಂತನೂ ಅರ್ಥ ಅಲ್ವಾ?
5: ಎಲ್ಲಿ, ಯಾವಾಗ, ಯಾರು, ಯಾಕೆ ಸರಿಯಾದ ರೀತಿಯಲ್ಲಿ ನಡ್ಕಬೇಕು ಅನ್ನೋದು ಕೂಡ ಒಂದು ಪ್ರಶ್ನೆನೇನಪ್ಪ.
3: ಇದರಲ್ಲಿ ಅನುಮಾನ ಯಾಕೆ? ಎಲ್ಲರೂ ಎಲ್ಲಾ ಕಡೆಯಲ್ಲೂ ಯಾವಾಗ್ಲೂ ಈ ರೀತಿಯ ಪ್ರಜ್ಞೆಯನ್ನ ಬೆಳೆಸ್ಕೋಬೇಕು, ಮತ್ತಿನ್ನೇನು?
4: ಅದು ಹಂಗಲ್ಲ ಗಂಗಮ್ಮ, ನಮ್ ನಮ್ಮ ಮನೇಲಿದ್ದಾಗ ಈ ರೀತಿ ಇರ್ಲೇಬೇಕು ಅಂದ್ರೆ ಅದ್ ಸರಿಯಾಗುತ್ತ ಹೇಳವ್ವ?
3: ಯಾಕೆ ಸರಿಯಾಗಲ್ಲ? ಮನೆಯೊಳಗಾದ್ರೇನು, ಹೊರಗಾದ್ರೇನು, ಬೇರೆಯವರು ನಮ್ಮನ್ನ ನೋಡಿ ಒಪ್ಕೊಳ್ಳೋ ತರ ಇರ್ಬೇಕು.
5: ಸುಮ್ನಿರ್ಗೌರಮ್ಮ, ಜನಗಳನ್ನ ಮೆಚ್ಚೋಕೆ ಸಾಕ್ಷಾತ್ ಜನಾರ್ದನ ಕೈಲೂ ಆಗೋದಿಲ್ಲ ಅಂತ ಕೇಳಿಲ್ವಾ? ಅಂತದ್ರಲ್ಲಿ ನಾವ್ ಒಪ್ಸಕ್ಕಾಗತ್ತೇನವ?
3: ಜನ ಮೆಚ್ಚೋದು ಬೇಡ ಕಣವ, ನಮ್ ಮನಸ್ಸನ್ನಾದ್ರೂ ಒಪ್ಪೇಡವಾ?
4: ನಿಜ ಕಣವ, ಮನೆ ಗೆದ್ದು ಮಾರ್ಗೆಲ್ಲು ಅಂದಂಗೆ ನಮ್ ಮನಸ್ ಗೆದ್ದು ಬೇರೆಯವ್ರ ಮನಸ್ ಗೆಲ್ಲು ಅಂತ ಹೇಳ್ಬಹುದು.
3: ಇಂಥದ್ದೇನಾದ್ರೂ ಒಂದು ಹೊಸ ಮಾತು ಕಟ್ತಾ ಇರ್ತೀಯ ಮಾರಾಯ ನೀನು.
5: ಅದನ್ ಬಿಟ್ಟು ಇನ್ನೇನ್ ಕಡ್ದು ಕಟ್ಟೆ ಹಾಕತ್ತಗ. ಅದಿರ್ಲಿ, ಈಗ ಏನಾತು ಅಂತ ಈ ವಿಷಯ ಗಂಗಮ್ಮ?
3: ಬಸ್ನಲ್ಲಿ ಬರ್ಬೇಕಾದ್ರೆ ಅದ್ಯಾರ ಒಬ್ಬ ಪುಣ್ಯಾತ್ಮ, ಇನ್ನು ಸಣ್ಣ ವಯಸ್ಸಿನ ಹುಡುಗ, ಅದೆಂತದ್ನ ಬಾಯಿಗೆ ಹಾಕೊಂಡು ಕಚ್ಚ ಕಚ್ಚ ಅಂತ ಒಗ್ದುದ್ದೂ ಒಗ್ದಿದ್ದೇಯ.
4: ಅವನು ಹೆಂಗಾದ್ರೂ ಹೊಕ್ಕಳ್ಳಿ, ಏನಾದ್ರೂ ಹೋಗಿಲಿ, ನಿಂಗೇನವ ಸಮಸ್ಯೆ?
3: ಆದ್ರೂ ಅದರಿಂದ ಪಕ್ಕದಲ್ಲಿ ಕುಂತವ್ರಿಗೆ ಒಂಥರ ಮುಜುಗುರ ಅಲ್ವಾ ಶಿವಣ್ಣ?
5: ಏ ನೀವೊಂಥರ ಸೀಮೆಗಿಲ್ ದರ್ಕೊಂಡ್ರವ, ಅವ್ರ ದೊಡ್ಡ ಅವ್ರ ಬಾಯಿ, ಅದನ್ ಕೇಳಕ್ ನೀವೇನೋ, ನಿಮ್ಗೇನ್ ಅಧಿಕಾರ ಅಂತೀನಿ?
3: ಇದು ಅಧಿಕಾರದ ಪ್ರಶ್ನೆ ಅಲ್ಲ ಕಣಮ್ಮ, ಕಿರಿಕಿರಿಯ ವಿಚಾರ. ಕೇಳಕ್ ಹೋದ್ರೆ ಕೆಸರಿನ ಮೇಲೆ ಕಲ್ಲು ಹಾಕಿದಂಗ ಆಗುತ್ತೆ ಅಂತ ಸೋಮನಾದ ಕಣಪ್ಪ.
4: ಹ್ಞೂ ಕಣವ, ಒಂದು ಮಾತಿಗೆ ನೂರು ಮಾತು ತಿರುಗಿಸಾಡ್ತಾರೆ, ಆದ್ರೂ ಈ ಗುಟ್ಗ ಜರ್ದಾಗಳ ವಾಸನೆ ಸಹಿಸ್ಕೊಳಕಾಗಲ್ಲ.
3: ಅದನ್ನೇನ್ ಹೇಳ್ತೀಯ, ಹೊಟ್ಟೆ ತೊಳಸ್ಕೊಂಡು ಬರುತ್ತೆ, ಅನ್ನಂಗಿಲ್ಲ, ಅನ್ಬೋಸಂಗಿಲ್ಲ.
5: ಇದಕ್ಕೆಲ್ಲ ದಪ್ಪ ಚರ್ಮ ಬೆಳೆಸ್ಕೋಬೇಕು, ಎಜ್ಜೆಜ್ಜಿಗೂ ತಪ್ಪು ಹುಡುಕಿದ್ರೆ ಈ ಪ್ರಪಂಚ ಬೋದ್ಕಕ್ಕಾಗತ್ತೆ ಅನ್ರಪ್ಪ.
3: ಸಹಿಸ್ಕೊಳ್ಬೇಕು ಅಂತ ಹೇಳೋದು ಕೂಡ ಒಂದು ರೀತಿಯ ದಬ್ಬಾಳಿಕೆನೆ ಹೇಳು.

0: ಇದ್ದವ್ರಿಗೆಲ್ಲ ದುರ್ವಾಸನೆ ಅಮರಿಕೊಂಡು ಬರುತ್ತೆ. ಉಭಶುಭ ಅಂದಂಗಿರ್ಬೇಕಲ್ಲ, ಇದೆಂತ ಕರ್ಮ ಅಂತೀನಿ.
1: ಹೋಗ್ಲಿಂದ್ರೆ ಬಸ್ಸಿನ ಕಿಟಕಿಯಿಂದ ತುಪ್ಪಕ್ಕಂತ ಹೋಗಿತಾರೆ.
2: ಹಿಂದಿನ ಸೀಟಿನವರಿಗೆಲ್ಲ ಮಂತ್ರಜಲದಂತೆ ಪ್ರೋಕ್ಷಣೆ ಆಗುತ್ತೆ.
3: ಉಗಿಸಿಕೊಂಡವರ ಪಾಪವೆಲ್ಲ ಕಳೆದು ಹೋಗಿ ಅವ್ರ ಜನ್ಮ ಪಾವನವಾಗ್ಲಿ ಅಂತ ಉಗುಳು ಪಟ್ಟರ ಉದ್ದೇಶ ಇರಬಹುದು ಕಣ್ಶಿವಣ.
0: ಹಿಂಗೆಲ್ಲ ಮಾಡಿದಾಗ ಅವ್ರ ಮನೆ ಹಾಳಾಗ ಅಂತೀವಲ್ಲ, ಅದು ತಟ್ಟಲ್ವಾ ಅವರಿಗೆ. ಎಲ್ಲಿಗಾದ್ರೂ ಹೊರಟು ಹೋಗ್ಬೇಕು, ಅವಾಗ್ಲೇ ಇಂಥವ್ರ

0: ಇರ್ಬೋದು ಕಣ್ಶಿವಣ್ಣ.
1: ಹಿಂಗೆಲ್ಲ ಮಾಡಿದಾಗ ಅವ್ರ ಮನೆ ಹಾಳಾಗ ಅಂತೀವಲ್ಲ, ಅದು ತೊಟ್ಟಲ್ವಾ ಅವರಿಗೆ. ಎಲ್ಲಿಗಾದ್ರೂ ಹೊರಟು ಹೋಗ್ಬೇಕು ಅವಾಗ್ಲೇ ಇಂಥವ್ರ ಈ ಕಿರಿಕಿರಿ ಮಾಡ್ಬೇಕು ನೋಡಪ್ಪ.
2: ಯಾವುದೋ ಒಂದು ಕಾರ್ಯಕ್ರಮ ಕಣವ, ನನ್ನ ಹತ್ರ ಇದ್ದಿದ್ದು ಒಂದೇ ಒಂದು ಒಳ್ಳೆ ಬಿಳಿ ಅಂಗಿ, ಅದು ನನ್ನ ಮದುವೆಯಲ್ಲಿ ನಮ್ಮ ಮಾವು ಕೊಡಿಸಿದ್ದು. ಅದನ್ನ ಹಾಕೊಂಡು ಹೋಗ್ತಾ ಇದ್ದೆ. ಅವನು ಯಾವನ ಮತಿಗೇಡಿ ಬಸ್ಸಲ್ಲಿ ಹೋಗ್ತಾ ಇದ್ದ, ಕಿಟಕಿಯಿಂದ ಎಲೆ ಇಡಿಕೆ ರಸನ ನನ್ನ ತಲೆ ಮೇಲಿಂದ ಹಿಡಿದು ಬಟ್ಟೆ ಮೇಲಿಂದ ಶುರು ಮಾಡಿ ಕಾಲಿನ ತನಕ ಉಗಿದು ಬಿಡದ.
3: ಮೊದಲೇ ಎಲೆ ಅಡಿಕೆ ಕಲೆ, ಕಾರ್ಯಕ್ರಮನೂ ಇಲ್ಲ, ಅಂಗಿ ಪಂಚನೂ ಇಲ್ಲ ಅನ್ನು. ಅದೆಷ್ಟೊಂದು ಕಾಲದಿಂದ ಇಟ್ಕೊಂಡಿದ್ದೋ ಆ ಅಂಗಿನ.
0: ನಂಗೂ ಒಂದ್ಸರಿ ಹಿಂಗೆ ಆಯ್ತು. ಅವನು ಯಾರೋ ಅಯೋಗ್ಯ, ಗುಟ್ಕಾ ತಿಂದು ಬೈಕ್ನಲ್ಲಿ ಹೋಗ್ತಾ ಜೋರಾಗಿ ಉಗ್ದ, ಗಾಳಿ ಮೇಕಾರಿ ಬಂದು ನನ್ನ ಮಾಕದ ಮೇಲೆಲ್ಲ ಬಿದ್ದು ನನ್ನ ಮೇಕಪ್ ಎಲ್ಲ ಹಾಳಾಗೋತು ಗೊತ್ತೇ.
1: ಇನ್ನು ಕೆಲವ್ರು ಇರ್ತಾರೆ, ಬಸ್ಸು, ಬಸ್ ಸ್ಟ್ಯಾಂಡು, ರೈಲು, ರೈಲ್ವೆ ಸ್ಟೇಷನ್ಗೆ ಬಂದ್ರೆ ಸಾಕು, ಸಿಕ್ಕಿದ್ನೆಲ್ಲ ತಿನ್ನಕ್ ಶುರು ಮಾಡ್ಬಿಡ್ತಾರೆ ನೋಡಪ್ಪ.
2: ಕಡಲೆಗಿಡ, ಕುರ್ಕುರೆ, ಚಿಪ್ಸು, ಚುರುಮುರಿನೆಲ್ಲ ತಿಂದು ಸುತ್ತ ಗುಡ್ಡೆ ಹಾಕದೆ ಕೆಲ್ಸ. ಕಂಡಕ್ಟ್ರು ಎಷ್ಟು ಹೇಳಿದ್ರು ಕೇಳಲ್ಲ.
3: ಇವೆಲ್ಲ ಸಾರ್ವಜನಿಕರ ಆಸ್ತಿ, ಎಲ್ರಿಗೂ ಸಂಬಂಧಪಟ್ಟಿದ್ದು, ನಮಗೂ ಕೂಡ ಜವಾಬ್ದಾರಿ ಇದೆ ಅನ್ನೋದನ್ನೇ ತಿಳ್ಕೊಳಲ್ಲ.
0: ನೀರು ಎಂತೆಂಥದೋ ಕುಡಿದು, ಕುಡಿಬಾರದು ಜ್ಯೂಸು ಕುಡಿದು, ಖಾಲಿ ಬಾಟ್ಲಿ, ಪ್ಲಾಸ್ಟಿಕ್ ಕವರು ಎಲ್ಲ ಅಲ್ಲೇ ಬಿಸಾಕಿ ಬಿಡ್ತಾರೆ ಕಣ್ರಪ್ಪ.
1: ಯಾರೋ ದಡ್ರು ತಿಳುವಳಿಕೆ ಕಮ್ಮಿ ಇದ್ದವ್ರು ಮಾತ್ರ ಹಿಂಗ್ ಮಾಡ್ತಾರೆ ಅಂದ್ರೆ ಅದೂ ಇಲ್ಲ.
2: ಚೆನ್ನಾಗಿ ಓದ್ಕೊಂಡು ಬರ್ಕೊಂಡು ದೊಡ್ಡ ದೊಡ್ಡ ಕೆಲಸದಲ್ಲಿರೋರು, ಚಂದದ ಮಾತಾಡೋರು, ಸಮಾಜದ ಗಣ್ಯರು ಅಂತ ತಮ್ಮನ್ನು ತಾವೇ ತಿಳ್ಕೊಂಡವರು ಕೂಡ ಈ ಬದುಕು ಮಾಡ್ತಾರೆ ಅಂದ್ರೆ ಏನ್ ಹೇಳೋಣ.
3: ವಿದ್ಯೆನೆ ಬೇರೆ, ಹೊಣೆಗಾರಿಕೆನೆ ಬೇರೆ ಶಿವಣ್ಣ.
0: ಏ, ಹೊಣೆಗಾರಿಕೆ ಅನ್ನೋದು ಒಂದು ಸಾಮಾನ್ಯವಾದ ಪ್ರಜ್ಞೆ, ಅದು ಒಂದು ಸರಳವಾದ ತಿಳುವಳಿಕೆಯಿಂದ ಮೂಡುತ್ತೆ ಅಲ್ವಾ.
1: ಇನ್ನು ಮೊಬೈಲ್ ಫೋನ್ಗಳಂತೂ ಹೇಳಂಗಿಲ್ಲ, ನಾವಿರೋ ಜಾಗ ಯಾವುದು ಅನ್ನೋ ಅರಿವು ಕೂಡ ಅವ್ರಿಗಿರೋದಿಲ್ಲ ಕಣಪ್ಪ.
2: ಅವ್ರು ಮೊಬೈಲ್ ಬಳಸೋದು ಸುತ್ತ ಎಲ್ರಿಗೂ ಕೇಳಿಸ್ಬೇಕು ನೋಡು. ಜೋರಾಗಿ ಶಬ್ದ ಮಾಡ್ಕೊಂಡು ಬೇರೆಯವರಿಗೆ ಇನ್ನಿಲ್ಲ ತೊಂದರೆ ಉಂಟು ಮಾಡ್ತಾರೆ.
3: ತಮ್ಮತ್ರ ಮಾತ್ರ ಮೊಬೈಲ್ ಇರೋದು ಅನ್ಕೊಳ್ತಾರೋ ಏನೋ ಕಾಣೆ.
0: ಶಾಂತವಾಗಿ ಏನನ್ನಾದ್ರೂ ಆಲೋಚನೆ ಮಾಡೋಕ್ಕೆ, ಓದೋಕ್ಕೆ, ಏನಾದ್ರೂ ವೀಕ್ಷಣೆ ಮಾಡೋಕ್ಕೆ ಕೂಡ ಸಾಧ್ಯವಾಗ್ತಾ ಇಲ್ಲ.
1: ಅವ್ರು ಕೇಳೋ ನೋಡೋ ಕಾರ್ಯಕ್ರಮಗಳು ಬೇಡ ಬೇಡ ಅಂದ್ರು ನಮ್ ಕಿವಿಗೆ ಕಣ್ಣಿಗೆ ಬಂದು ಹಪ್ಪಳಿಸ್ತಾ ಇರುತ್ತೆ.
2: ಆ ಮೂಲೆಯಲ್ಲಿ ಒಬ್ರು ಏನೋ ಹಾಕಿದ್ರೆ ಈ ಕಡೆ ಮತ್ತೊಂದು ಮೊಬೈಲ್ನಲ್ಲಿ ಮತ್ತೇನೋ ಬರ್ತಾ ಇರುತ್ತೆ.
3: ನಾಲ್ಕು ದಿಕ್ಕಿನಿಂದ ಎಲ್ಲಾ ಫೋನ್ಗಳಿಂದ ಈ ತರ ಶಬ್ದ ಬಂದ್ರೆ ಉಳಿದವ್ರ ಪಾಡಿ ಏನಾಗ್ಬೇಕು?
0: ಅಯ್ಯೋ, ಅದನ್ನೇನ್ ಹೇಳೋಣವ. ಇನ್ನು ಕೆಲವರು ಜನ ಇದಾರೆ, ಎಲ್ಲಿ ಜನ ಇರ್ತಾರ ಅಲ್ಲೇ ಮೊಬೈಲ್ ತಂದು ಜೋರ ಮಾತಾಡೋದೆ ಅವ್ರ ಕೆಲ್ಸ ಕಣ್ರವ.
1: ಕೆಲವು ಜನ ಮಾತಾಡೋದು ಕೇಳಿದ್ರೆ ಇದಕ್ಕೆ ಮೊಬೈಲ್ ಆಗ್ಬೇಕು ಅನ್ಸುತ್ತೆ.
2: ಫೋನ್ ಇಲ್ದಂಗ ಹಂಗ ಮಾತಾಡಿದ್ರು ಕೂಡ ಎಷ್ಟೋ ಮೈಲ್ ದೂರ ಕೂಡ ಕೇಳಿಸುತ್ತೆ.
3: ಇನ್ನು ಒಂದಷ್ಟು ಜನ ಫೋನ್ನಲ್ಲೇ ಹಂಗಲ್ಲ ಹಿಂಗಲ್ಲ ಈ ತರ ಮಾಡು, ಆ ಕೆಲ್ಸ ಈ ಕೆಲ್ಸ ಬಡ್ಡಿ ಕೊಡ್ಲಿಲ್ಲ ಅಂದ್ರೆ ನೋಡು ಹಿಂಗೆ ತಮ್ಮ ವಿಷಯನೆಲ್ಲ ಅಲ್ಲೇ ಮಾತಾಡಿ ಮುಗಿಸ್ಬಿಡ್ತಾರೆ.
0: ಅಷ್ಟೇ ಅಲ್ಕಣವೋ, MLA ಸಿಕ್ಕಿದ್ರು, ಮಂತ್ರಿ ಸಿಕ್ಕಿದ್ರು ಅಂತ ಸುಮ್ಮನೆ ಬಿಲ್ಡಪ್ ತಗೊಂತಾರೆ, ಸುತ್ತ ತೂರಿಗೆ ಕೇಳಂಗೆ ಒದರ್ತವೆ. ಅಂತವ್ರದೇ ಒಂದು ವರ್ಗ ಐತಿ.
1: ಇನ್ನು ಒಂದಷ್ಟು ಜನ ಎಲ್ಲೋ ಒಂದು ಸೀಟ್ ಸಿಕ್ತು ಅಂತ ಗಂಭೀರವಾಗಿ ಕೂತ್ಕೊಳಲ್ಲ. ನೀವು ಈ ಸೀಟಿಗೆ ಬರ್ತೀರಾ, ಆ ಸೀಟಿಗೆ ಹೋಗ್ತೀರಾ ಅಂತ ಬೇರೆಯವ್ರನ್ನ ಜೀವ ತಿಂತಾರೆ ಕಣಪ್ಪ.
2: ತುಂಬಾ ಜನ ಬಸ್ ಹತ್ತಿದ್ರಂತೂ ಮುಗದೇ ಹೋಯ್ತು, ಯಾವ ಕಾರಣಕ್ಕೂ ಮುಂದ್ಕೋಗಲ್ಲ. ಇನ್ನೂ ಹತ್ತೋರು ಎಷ್ಟೋ ಜನ ಇದ್ರು ಕೂಡ ಒಂದ್ ಹೆಜ್ಜೆ ಮುಂದ್ಕಿಡಲ್ಲ.
3: ನೀವು ಮುಂದಕ್ಕೆ ಹೋಗ್ರಿ, ನಾವು ಇಲ್ಲೇ ಇಳಿಯೋದು, ನಾವು ಪಕ್ಕದಲ್ಲಿ ನಿಂತಿರ್ತೀವಿ, ನಿಮಗೇನ್ ತೊಂದ್ರೆ ಅಂತ ಜಗಳಕ್ಕೆ ಬರ್ತಾರೆ.
0: ಕಂಡಾಕ್ಟ್ರಿಗೆ ಇಂಥವ್ರ ಹತ್ರ ಬಡ್ಕೊಂಡದು ಬೋಲ್ ಕಷ್ಟ ಕಣವ. ಓ ಸುಮ್ನಿರ್ರಿ, ಅವ್ರಿ ಇವ್ರಿಗೆ ಯಾಕೆ ಹೇಳೋಣ, ನಾವೇ ಈ ಕೆಲಸನ ಮಾಡ್ತಾನೇ ಇರ್ತೀವಿ, ಆವಾಗ ನಮಗ್ ಗೊತ್ತಾಗಲ್ಲ ಅಷ್ಟೇ. ಅದು
1: ಕೆಲವು ಕಿತಾಪಿತ್ತ ಜನ ಇರ್ತಾರೆ, ಯಾರಾದ್ರೂ ಸೀಟಿಗೆ ಹಾಕಿದ ಟವಲ್ಲು, ಬ್ಯಾಗು, ಕರ್ಚಿಫ್ನ ಇನ್ನೆಲ್ಗೋ ಹಾಕಿ ತಾವು ಕೂತ್ಕೊಂಡು ಬೇರೆ ಯಾರ್ಯಾರಿಗೋ ಜಗಳ ತಂದಿಡ್ತಾರೆ ಕಣಪ್ಪ.
2: ಇನ್ನು ಕೆಲವು ಜನ ಬಸ್ ಸಿಂಬದಿ ಕೂಡ ಈ ತರಕ ನಡ್ಕೊಳ್ತಾರೆ ಹೇಳವ. ಬಸ್ ನಿಲ್ಲೋ ಜಾಗದಲ್ಲಿ ಜನ ನಿಂತಿದ್ರೆ ಅರ್ಧ ಫರ್ಲಾಂಗ್ ದೂರಕ್ಕೆ ಹೋಗಿ ಬಸ್ ನಿಲ್ಲಿಸ್ತಾರೆ.
3: ಹೌದಪ್ಪ, ಅದ್ ಯಾಕಂಗ್ ಪ್ರಯಾಣಿಕರ ಜೊತೆ ಚೆಲ್ಲಾಟ ಆಡ್ತಾರೋ, ಅದರಿಂದ ಅದೇನು ಸಂತೋಷವೋ ಗೊತ್ತಿಲ್ಲ.
0: ಪಾಪ ಮಕ್ಕಳು ಮರಿ ವಯಸ್ಸಾದವರು ಕೈಲಾದರು

0: ಓಡೋ ಬಸ್ ಹತ್ತಕ್ಕಾಗತ್ತೇನ್ರವ್ವ?
1: ಇನ್ನು ಕೆಲವರು ಇರ್ತಾರೆ ಸ್ಕೂಲ್ ಮಕ್ಕಳನ್ನ ಪ್ರಾಣಿಗಳಿಗಿಂತ ಕಡೆಯಾಗಿ ನಡೆಸ್ಕೊಳ್ತಾರೆ. ಪಾಪ ಆ ಮಕ್ಳ ಕಷ್ಟ ನೋಡಕ್ಕಾಗಲ್ಲ ಕಣಪ್ಪ.
2: ಏನ್ ಮಾಡ್ತೀಯಾ, ಡ್ರೈವರು ಕಂಡಕ್ಟರ್ಗಳು ಕೂಡ ಒತ್ತಡ ಇರುತ್ತಂತೆ. ಇಷ್ಟು ಸಮಯಕ್ಕೆ ಹೋಗಿ ಬರಲೇಬೇಕು, ಇಷ್ಟು ಆದಾಯ ಬರಲೇಬೇಕು ಅಂತ ಕಾನೂನು ಬೇರೆ ಇರುತ್ತಂತೆ.
3: ಒಳ್ಳೆ ಬಸ್ ಸಿಕ್ಕೋದು ಕಷ್ಟವಂತೆ, ನೂರಾ ಒಂದು ಸಮಸ್ಯೆ ಇರೋ ಬಸ್ ಕೊಟ್ರೆ ಓಡ್ಸದಂಗೆ.
0: ಯಾ ಈ ಸಿಟ್ಟಿನವರು ಯಾರ್ಯಾರ ಮೇಲೋ ತೀರಿಸ್ಕೊಂತಾರೆ, ಇದರಿಂದ ಜನಗಳಿಗೆ ತಾನೆ ತೊಂದ್ರೆ.
1: ಇದು ಅತ್ತೆ ಮೇಲಿನ ಸಿಟ್ಟು ಕೊತ್ತಿ ಮೇಲೆ ಅನ್ನೋ ಗಾದೆ ಮಾತಿನ ಕತೆ ಆಯ್ತು ಕಣಪ್ಪ.
2: ಎಲ್ಲರೂ ಒಂದೇ ತರ ಇರಲ್ಲ, ಒಳ್ಳೆಯವ್ರಿಗೇನು ಕಮ್ಮಿ ಇಲ್ಲ, ತುಂಬಾ ಸ್ನೇಹ ವಿಶ್ವಾಸದಿಂದ ನಡ್ಕೊಳ್ಳೋರು ಕೂಡ ಇದ್ದೇ ಇದ್ದಾರೆ.
3: ಇನ್ನೊಂದ್ ರೀತಿಯ ಜನ ಇರ್ತಾರೆ, ಉಗುಳು ಬಂದ್ರೆ ಜೋರಾಗಿ ಕ್ಯಾಕರಿಸಿ ರಸ್ತೆ ಮೇಲೆ ಉಗಿಬೇಕು ನೋಡು ಅವರು.
0: ಹಂಗೇನು ಇಲ್ಲ ಗೌರಮ್ಮ, ರಸ್ತೆ ಬಸ್ಸು ರೈಲು ಈ ತರ ಯಾವುದೇ ಭೇದ ಭಾವ ಇಲ್ಲ ಇವ್ರಿಗೆ, ಸಮಾನತೆಯ ತತ್ವ ಪಾಲನೆ ಮಾಡ್ತಾರೆ.
1: ಹೌದಮ್ಮ, ಶಾಲೆ ಕಾಲೇಜು ಆಸ್ಪತ್ರೆ ಕಚೇರಿ ಗೋಡೆ ಕುರ್ಚಿ ಗಿಡ ಮರ ಪಾರ್ಕು ಕಂಡವ್ರ ಮನೆ ಕಾಂಪೌಂಡು ಇವೆಲ್ಲವನ್ನು ಒಂದೇ ರೀತಿ ಕಾಣೋ ಮನೋಧರ್ಮ.
2: ಎಲ್ಲಿ ಸಿಕ್ಕುತ್ತೋ ಅಲ್ಲಿ ತಮ್ಮ ಕಲೆನ ಬಾಯಿಯ ಮುಖಾಂತರ ಪ್ರದರ್ಶನ ಮಾಡೋ ಪ್ರತಿಭಾವಂತರು ಇವರು. ಕಲಾವಿದರು ಕೈಯಲ್ಲಿ ಚಿತ್ರ ಬರೀತಾರೆ, ಇವರು ಬಾಯಲ್ಲಿ ಚಿತ್ರ ಬರೀತಾರೆ.
0: ಮತ್ತೊಂದಷ್ಟು ಜನ ಕಸ ಸಾಗಾಣಿಕೆ ಮಾಡೋ ವೃತ್ತಿ ನಿರತರು ಎಲ್ಲ ಕಡೆ ಸಿಗ್ತಾರೆ.
1: ಹ್ಮ್, ತಮ್ಮ ಮನೆ ಕಸನ ಯಾವ್ಯಾವತ್ತು ಯಾರ ಮನೆ ಹತ್ರ ತಗೊಂಡೋಗಿ ಹಾಕ್ಬೇಕು ಅಂತ ಮೊದಲೇ ವಾರ್ಷಿಕ ಯೋಜನೆ ಮಾಡಿಟ್ಕೊಂಡಿರ್ತಾರೆ ಕಣಪ್ಪ.
2: ನಿಜ ಗಂಗಮ್ಮ, ಸೋಮವಾರ ಸೋಮಣ್ಣನ ಮನೆ, ಮಂಗಳವಾರ ಮಂಗಳಮ್ಮನ ಮನೆ, ಬುಧವಾರ ಭಾಗ್ಯಮ್ಮನ ಮನೆ, ಗುರುವಾರ ಗುಂಡಪ್ಪನ ಮನೆ.
3: ಒಟ್ನಲ್ಲಿ ಸ್ವಂತ ಮನೆ ಬಿಟ್ಟು ಬೇರೆ ಎಲ್ಲಾರ ಮನೆ ಹತ್ರನೂ ಕಸ ಸುರಿಯೋ ಸ್ವತಂತ್ರನ ಇವರು ತಮಗ್ ತಾವೇ ತಗೊಂಡಿರ್ತಾರೆ.
0: ಓ ಅಷ್ಟೇ ಅಲ್ಕಣ್ಗರಮ್ಮ, ಸತ್ತಿಲಿ ಯಜ್ಞಗಳನ್ನ ತಮ್ಮ ವಿರೋಧಿಗಳ ಮನೆ ಬಾಗಿಲಿಗೆ ಸಾಗಿಸ್ಬಂದ್ರೆ ಇವರಿಗೆ ಉಂಡನ್ನ ಜೀರ್ಣ ಆಗದು.
1: ಇಲ್ಲಿ ಕೇಳಿ, ನಾವು ಯಾವ್ದಾದ್ರು ಕೆಲ್ಸಕ್ಕೆ ಕೆಲವು ಸಾರಿ ಸರ್ತಿ ಸಾಲಿನಲ್ಲಿ ನಿಲ್ಬೇಕಾಗುತ್ತೆ, ಒಂದೊಂದ್ಸಲ ಮೈಲುದ್ದುದ ಕ್ಯೂ ಇರುತ್ತೆ.
2: ಹೌದು ಗಂಗಮ್ಮ, ಯಾವ್ದಕ್ಕಾದ್ರೂ ಅರ್ಜಿ ಹಾಕಬೇಕಾದ್ರೆ ಕಚೇರಿಗಳಲ್ಲಿ ನಾಫೆಟ್ಗೆ ಏನಾದ್ರೂ ದವಸ ಧಾನ್ಯ ಬಿಡಬೇಕು ಅಂದ್ರೆ ದೀನಗಟ್ಲೆ ಕ್ಯೂ ನಿಲ್ಬೇಕು.
3: ನಮ್ಮಂತವ್ರು ಬಿಸಿಲು ಮಳೆ ಅಂದಂಗೆ ಕಾನೂನು ಪಾಲಿಸಿ ಹೊರಗೆ ಕಾಯ್ಕೊಂಡು ನಿಂತಿರ್ತೀವಿ.
0: ಕೆಲವು ಮಾನಗೇಡಿಗಳು ನಾವು ಬಲು ದೊಡ್ಡ ಮನುಷ್ಯರು ಅನ್ನೋ ತರಕ್ಕೆ ಒಳಗಿನಿಂದ ಬಂದು ತಮ್ಮ ಕೆಲಸ ಮಾಡಿಸ್ಕೊಡ್ತಾರೆ.
1: ಇನ್ನೊಂದಷ್ಟು ಜನ ಯಾವಾಗ್ಲೋ ಬಂದು ನಾನು ಬೆಳಿಗ್ಗೆಯಿಂದಲೇ ಬಂದಿದ್ದೆ, ಇಲ್ಲೇ ನಿಂತಿದ್ದೆ, ಈಗ ತಾನೇ ಹೊರಗೋಗಿದ್ದೆ ಅಂತ ಮೂರ್ ಬಿಟ್ಟು ವಾದ ಮಾಡ್ತಾರೆ.
2: ಸಾಲಿನಲ್ಲಿ ಪರಿಚಯದರಿದ್ರೆ ಮುಗದೇ ಹೋಯ್ತು, ಗುಳ್ಳೆ ನರಿಯಂಗ್ ನಾಟಕ ಮಾಡಿ ಅಲ್ಲೇ ತೂರ್ಕೊಂಡ್ಬಿಡ್ತಾರೆ.
3: ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಅಂತ ಅಷ್ಟಿಲ್ದೆ ಗಾದೆ ಮಾಡಿದಾರ?
0: ಕೆಲವು ಜನ ಕಚೇರಿ ಒಳಗಿರೋರು ಕೂಡ ಹಂಗೆ ಇರ್ತಾರೆ ಕಣವ. ತಗ ಸ್ವಲ್ಪ ಟಾಕು ಟೀಕ್ ಆಗದವರು ಕಂಡ್ರೆ ಸಾ ಮೇಡಮ್ಮ ಅಂತ ಅಲ್ಕಿರ್ತಾರೆ. ಮೆತ್ತನೆ ಮನುಷ್ಯರು ಅಂದ್ರೆ ಕಂಡ್ರೆ ಏಯ್ ಹೋಗೋ ಬಾರೋ ಅಂತ ಮಾತಾಡಿಸ್ತಾರೆ.
1: ಕೆಲವೊಮ್ಮೆ ಪತ್ರಿಕೆ ಟಿವಿ ಬೇರೆ ಕೆಲವು ಸಾಮಾಜಿಕ ಮಾಧ್ಯಮಗಳಲ್ಲೂ ಕೂಡ ರೈತರು ಕಾರ್ಮಿಕರಾದ್ರೆ ಏಕವಚನದ ಪ್ರಯೋಗ, ಎಂಥದೋ ಒಂದು ಸ್ಥಾನದಲ್ಲಿದ್ರೆ ಜಿ ಉಜುರ್ ಪ್ರಯೋಗ ಮಾಡ್ತಾರೆ.
2: ಇಂಥ ಅಡ್ಡ ಕಸಿಬಿಗಳನ್ನ ಕಂಡ್ರೆ ನನಗೆ ಮೈಯೆಲ್ಲ ಉರಿದೋಗುತ್ತೆ ಕಣವ್ವ, ಏನಾದ್ರೂ ತಂದು ಬಾರಿಸ್ಬಿಡೋಣ ಅನ್ಸುತ್ತೆ.
1: ಇದು ಯಾವ ರೀತಿಯ ನಾಗರಿಕ ನಡವಳಿಕೆಯೋ ಕಾಣೆ ನೋಡು. ಸರ್ಕಾರಿ ಕಚೇರಿಗಳು ಸಾರ್ವಜನಿಕ ಸ್ಥಳಗಳು ಇವರಪ್ಪನ ಆಸ್ತಿನಾ?
2: ಇನ್ನು ಕೆಲವು ಅವಿವೇಕಿಗಳು ತಮ್ಮ ವಾಹನಗಳಿಗೆ ಹಾಕಿಸ್ಕೊಳ್ಳೋ ಹಾರ್ನ್ಗಳಿದಾವಲ್ಲ, ಚಿತ್ರ ವಿಚಿತ್ರವಾಗಿರುತ್ತೆ. ನಾಯಿ ಬೊಗಳದು ಕತ್ತೆ ಕೂಗೋದು ಇನ್ನು ಎಂತೆಂತವ ಕೊಡವ.
3: ಇಂಥವರಿಗಂತೂ ಯಾವ ಸಭ್ಯತೆಯೂ ಗೊತ್ತಿಲ್ಲ, ಇಂಥ ಹಾರನ್ಗಳನ್ನು ಅದೆಷ್ಟೊಂದು ಜೋರಾಗಿ ಬಾರಿಸ್ತಾರೆ.
0: ಅದನ್ನೇನು ಹೇಳೋದು, ಹೃದಯ ಸಮಸ್ಯೆ ಇದ್ದವರು ಸಣ್ಣ ಮಕ್ಕಳು ವಯಸ್ಸಾದವರು ಇದ್ರ ಶಬ್ದಕ್ಕೆ ಎದರೇ ಹೋಗ್ಬಿಡ್ತಾರೆ.
1: ಇಂಥ ಶಬ್ದ ಕೇಳಿದ್ರೆ ಎದೆ ನಡುಗಿ ಹೋಗುತ್ತೆ ಕಣವ. ಇದಕ್ಕೆಲ್ಲ ಕಾನೂನು ಕಟ್ಲೆ ಹೇಳೋರು ಕೇಳೋರು ಏನು ಇಲ್ವಾ ಅಂತೀನಿ.
2: ಎಲ್ಡುದದ್ದ ಒಲಿ ಕಾಕುಂದಂಗಾಗಿತೆ, ಜವಾಬ್ದಾರಿ ಇಬ್ರಿಗೂ ಬೇಕು.
3: ಹಬ್ಬ ಸಭೆ ಸಮಾರಂಭದ ಸಂದರ್ಭದಲ್ಲಿ ಹೊಚ್ಚು ಪಟಾಕಿ ಶಬ್ದನಂತೂ ಕೇಳಕ್ಕಾಗಲ್ಲ.
0: ಇಂಥವ್ರಿಗೆ ಯಾವ ಆದೇಶ ನಿಯಮಗಳು ಲೆಕ್ಕಕ್ಕಿಲ್ಲ, ಶಬ್ದ ಮಾಲಿನ್ಯ ವಾಯು ಮಾಲಿನ್ಯ ಮಾಡೋದು ನಮ್ಮ ಹಕ್ಕು ಅಂತಕೊಂಡ್ಬಿಟ್ಟಿದ್ದಾರೆ. ಏನಾದ್ರೂ ವಿಶೇಷ ಸಂದರ್ಭಗಳು ಜಾತ್ರೆ ಹಬ್ಬ ಮೆರವಣಿಗೆಗಳಲ್ಲಿ ಡಿಜೆ ಬಳಸ್ತಾರೆ ಗೊತ್ತಾ?
1: ಗೊತ್ತಿಲ್ಲದೆ ಏನಮ್ಮ, ಈಗೀಗಂತೂ ಇದು ಮಾಮೂಲಾಗೈತಿ. ಡಿಜೆ ಹಾಕೊಂಡು ಕುಣಿಯೋದು ನಾ ನೋಡ್ಬೇಕು.
2: ಅಯ್ಯ ಅದೆಷ್ಟು ಶಬ್ದ ಕಾಣ್ತಾ ಇದೆ, ಅದು ಅದೆಷ್ಟೋ ಮೈಲಿ ದೂರ ತನಕ ಕೇಳುತ್ತೆ. ಅದ್ರ ಹತ್ರ ನಮ್ಮಂತರು

0: ಆಗಲ್ಲ ಬಿಡು, ಆ ಶಬ್ದ ಕೇಳಕ್ಕೂ ಆಗಲ್ಲ.
1: ಇತ್ತೀಚೆಗೆ ಮದುವೆ, ಜಾತ್ರೆ, ಕೆಲವು ಸಮಾರಂಭಗಳಲ್ಲಿ ಊಟ ಮಾಡೋದು ಅಂದ್ರೆ ದೊಡ್ಡ ಸಮಸ್ಯೆ ಕಾಣ್ತಾಯಿ.
0: ಅಷ್ಟೊಂದು ದುಡ್ಡು ಖರ್ಚು ಮಾಡಿ ಒಳ್ಳೊಳ್ಳೆ ಅಡಿಗೆ ಮಾಡಿಸಿರ್ತಾರೆ, ಯಾರು ಕೂಡ ಹೊಟ್ಟೆ ತುಂಬ ಊಟ ಮಾಡಂಗಿಲ್ಲ.
2: ಯಾರೋ ಒಬ್ರು ಬಡ ಬಡ ತಿಂದು ಎಲೆ ಖಾಲಿ ಆದ್ರೆ ಮುಂದಿನ ಭಕ್ಷ್ಯ ಬಂತು ಅಂತಾನೆ.
3: ಊಟಕ್ ಕೂತಿರೋರ ಎಲೆ ಇನ್ನು ಏನು ಬಡಿಸೇ ಇರಲ್ಲ. ಆಗ್ಲೆ ಅವ್ರ ಹಿಂದೆ ಮುಂದಿನ ಪಂಕ್ತಿಯ ಊಟಕ್ಕೆ ಜನ ಬಂದು ಕಾತ್ಕೊಂಡು ನಿಂತ್ಕಂತಾರೆ. ಯಾರಾದ್ರೂ ನಿಧಾನಕ್ಕೆ ಊಟ ಮಾಡೋರಿದ್ರೆ ಎಲ್ಲವನ್ನ ಎಲೆ ಮೇಲೆ ಬಿಟ್ಟು ಎದ್ದಬೇಕು ಕಣ್ರವ.
1: ಊಟಕ್ಕೆ ಬಡಿಸೋರು ಯಾರಾದ್ರೂ ಉಣ್ಲಿ ಬಿಡ್ಲಿ, ತಮ್ ಕೆಲ್ಸ ಮುಗಿದ್ರು ಸಾಕು ಅಂತ ಅವಸರ ಅವಸರ ಮಾಡ್ತಾರ ನೋಡಪ್ಪ.
0: ಇನ್ಮೇಲೆ ನಿಧಾನಕ್ಕೆ ಊಟ ಮಾಡೋರಿಗೆ ಸಮಾರಂಭಕ್ಕೆ ಪ್ರವೇಶ ಇಲ್ಲ ಅಂತ ಆಹ್ವಾನ ಪತ್ರಿಕೆಯಲ್ಲಿ ಹಚ್ಚಾಕಿಸ್ಬಿಡ್ಬೇಕು.
2: ಇಲ್ಲಾಂದ್ರೆ ಇಂಥವ್ರಿಗೆ ಊಟನ ಮನೆಗೆ ಕೊಟ್ಕೊಡೋ ವ್ಯವಸ್ಥೆನಾದ್ರೂ ಮಾಡ್ಬೇಕು.
3: ಆಹಾರ ಬೆಳೆಯಕ್ಕೆ ರೈತರು ಪಡೋ ಕಷ್ಟ ಅವ್ರಿಗೆ ಗೊತ್ತಾಗಲ್ವಾ ಅಂತೀನಿ. ಅಷ್ಟೊಂದು ಆಹಾರ ವ್ಯರ್ಥವಾಗಿ ಕಸದ ಪುಟ್ಟಿ ಸೇರುತ್ತಲ್ರಪ್ಪ.
1: ಇದರ ಉಸ್ತುವಾರಿ ನೋಡಿಕೊಂಡು ಎಲ್ರಿಗೂ ಸಮಾಧಾನವಾಗಿ ಊಟ ಮಾಡಿಸಿ ಆಹಾರವನ್ನು ವ್ಯರ್ಥ ಮಾಡದೆ ಇರೋ ತರಕ್ಕೆ ನೋಡಿಕೊಳ್ಳೋಕೆ ಅಂತಾನೆ ಜನಗಳನ್ನ ನೇಮಿಸ್ಬೇಕು ನೋಡು.
0: ಹ್ಞೂ ಕಣ್ಗಂಗಮ್ಮ, ಇಲ್ಲಾಂದ್ರೆ ಕೇವಲ ಹೆಸರಿಗೆ ಮಾತ್ರ ಹತ್ತಾರು ಥರದ ಪದಾರ್ಥಗಳನ್ನು ತಯಾರು ಮಾಡಿ ಬಿಸಾಕಬೇಕಾಗುತ್ತೆ.
2: ಇದರಿಂದ ರೈತರ ಶ್ರಮನ ಅವಮಾನ ಮಾಡ್ದಂಗಾಗುತ್ತೆ.
3: ಯಾರಿಗೋ ಸಿಕ್ಕಬಹುದಾದಂಥ ಅನ್ನವನ್ನ ಸುಮ್ಮನೆ ಕಿತ್ಕೊಂಡು ಎಸ್ತಂಗಾಗುತ್ತೆ.
1: ಅನ್ನ ದೇವರ ಮುಂದೆ ಇನ್ನ ದೇವರಿಲ್ಲ ಅನ್ನೋ ಮಾತನ್ನ ಕೇಳಿಲ್ವಾ?
0: ಅನ್ನದ ಬೆಲೆ ಹಸ್ತವ್ರಿಗೆ ಗೊತ್ತಿರುತ್ತೆ ಹೊರತು ಊಟದಲ್ಲೂ ಶೋಕಿ ಮಾಡಿಕೊಂಡು ವ್ಯರ್ಥ ಮಾಡೋರಿಗಲ್ಲ. ನಾನಂತೂ ಗಂಗಮ್ಮ ಮದುವೆ ಮುಂಜಿ ಅಂತ ಕಡೆ ಊಟ ಮಾಡೋದು ಬೋಲು ಕಮ್ಮಿ ಕಣವ್ವ.
2: ಅದು ಒಳ್ಳೇದೇ ಬಿಡು, ಅವಸರದಲ್ಲಿ ಊಟ ಮಾಡೋಕ್ಕೂ ಆಗಲ್ಲ, ಹಂಗಂತ ವ್ಯರ್ಥ ಮಾಡೋಕ್ಕೂ ಆಗಲ್ಲ.
3: ಯಾರೋ ಬೇಗ ಬೇಗ ಊಟ ಮಾಡ್ತಾರೆ ಅಂತ ಬೇರೆಯವರು ತಿನ್ನಕ್ ಹೋಗಿ ಗ್ವಾಮಳಕ್ ತಗಲಕೊಂಡ್ರೆ ಆಮೇಲೆ ಏನ್ ಮಾಡೋದು, ನಮ್ ಕಥೆ ಏನು? ಇನ್ನೊಂದ್ ಸಮಸ್ಯೆ ಕೇಳಿ, ಇತ್ತೀಚೆಗೆ ವಾಹನಗಳು ಜಾಸ್ತಿಯಾಗಿ ಎಲ್ಲ ಕಡೆನು ಟ್ರಾಫಿಕ್ ತೊಂದರೆ ಅನ್ನೋದು ಭಾರಿ ತ್ರಾಸ ಆಗಿತ್ ಕಣ್ರಪ್ಪ.
1: ಊರ್ ತುಂಬ ಬೈಕು, ಕಾರು, ಆಟೋ, ಲಗೇಜ್ ವಾಹನಗಳು, ಟ್ರ್ಯಾಕ್ಟರ್, ಬಸ್ಸು, ಜನಸಂಖ್ಯೆ ಎಷ್ಟಿದೆಯೋ ವಾಹನಗಳು ಅಷ್ಟೇ ಇದಾವೆ.
0: ಸಣ್ಣ ಸಣ್ಣ ಪಟ್ಟಣಗಳಲ್ಲೂ ಕೂಡ ಟ್ರಾಫಿಕ್ ಜಾಮು, ಇರುವೆ ನಡೆದಂಗೆ ನಿಧಾನ ಓಡಿಸ್ಬೇಕು.
2: ವಾಹನ ಓಡಿಸೋಕೆ ಕೌಶಲ್ಯ ಚೆನ್ನಾಗಿರ್ಬೇಕು, ಅದಕ್ಕಿಂತ ಮುಖ್ಯವಾಗಿ ತಾಳ್ಮೆ ಸಮಾಧಾನ ಬೇಕು ನೋಡು.
3: ಹೌದು ಕಣವ, ಟ್ರಾಫಿಕ್ ಸಮಸ್ಯೆ ಎಲ್ರಿಗೂ ಗೊತ್ತೇ ಇರುತ್ತವ. ಆದ್ರೂ ಕೂಡ ಟ್ರಾಫಿಕ್ ಜಾಮ್ ಆದ ಕೂಡಲೇ ಎಲ್ರು ಒಂದೇ ಸಮನೆ ಹಾರನ್ ಮಾಡ್ತಾವಲ್ಲ, ಯಾಕೆ ಅಂತ ಅವಕ್ಕೆ ಗೊತ್ತಾಗಲ್ಲೇನು?
1: ಯಾರು ಎಷ್ಟು ಹಾರನ್ ಮಾಡಿದ್ರು ಒಂದೊಂದಾಗಿ ವಾಹನಗಳು ಹೋಗೋ ಹೊತ್ತಿಗೆ ಹೋಗೋದು. ಆದರೂ ಈ ಥರ ಶಬ್ದ ಮಾಲಿನ್ಯ ಉಂಟು ಮಾಡ್ತಾರೆ ಇಂತಹ ಅವಿವೇಕಿಗಳು, ನಿರ್ಲಜ್ಜರು ಅನ್ನೋದೇ ಇವನ್ ಯಾವ ಹೆಸರಿಂದ ಕರೆಯೋದು ಕಣಪ್ಪ.
0: ಕೆಲವೊಂದು ಕಚೇರಿಗಳಲ್ಲಿ ಯಾವಾಗಲೂ ಒಂದಷ್ಟು ಜನ ಬದುಕೇಳಿಗಳು ಕೂತ್ಕೊಂಡಿರ್ತಾರೆ, ನೋಡಿದ್ದೀರಾ ನೀವು?
2: ನೋಡಿದೆ ಏನ್ ಮರಯ್ಯ, ಅವ್ರ ಸ್ವಂತದ್ದು ಮೂರು ಕಾಸಿನ ಕೆಲಸ ಇರೋದಿಲ್ಲ ಅಲ್ಲಿ.
3: ಆದ್ರೂ ಕೂಡ ಬೆಳೆ ಬೆಳಿಗ್ಗೆನೆ ಬಂದು ಆಫೀಸ್ ತುಂಬಾ ಅಲ್ಲಿ ಇಲ್ಲಿ ಓಡಾಡಿ ಇಡೀ ದಿವಸ, ಅಷ್ಟೇ ಅಲ್ಲ ವರ್ಷ 9 ಕಾಲನು ಅಲ್ಲೇ ಜೀವನ ಮಾಡ್ತಾರೆ.
1: ಮನೆಯಲ್ಲಿ ಹೆಂಡತಿ ಮಕ್ಕಳು ಒಟ್ಟಿಗೆಂಗೋ ಇಟ್ಟಿಗೆಂಗೋ ಅಂತಿರ್ತಾರೆ. ಇವು ಅವ್ರಿವ್ರ ಹತ್ರ ನಾಟಕ ಮಾಡಿಕೊಂಡು ತೀರ್ಥ ಪ್ರಸಾದಕ್ಕೆ ಮಾರ್ಗ ಮಾಡಿಕೊಂಡು ಕಾಲ ಕಳೀತಾರೆ ಕಣಪ್ಪ.
0: ತಮ್ಮ ಕೆಲಸಗಳಿಗಾಗಿ ಬರೋ ಸಾರ್ವಜನಿಕರಿಗೆ, ಕಚೇರಿ ಸಿಬ್ಬಂದಿಗೆಲ್ಲ ಇಂಥವರಿಂದ ಎಷ್ಟೊಂದು ತೊಂದರೆ ಅಲ್ವಾ?
2: ಯಾರಾದ್ರೂ ತಿಳುವಳಿಕೆ ಇಲ್ಲದವರು ಇವರ ಕೈಗೆ ಸಿಕ್ಕಿದ್ರೆ ಮುಗೀತು, ನುಂಗಿ ನೀರು ಕುಡಿದು ಬಿಡ್ತಾರೆ.
3: ಈ ಜನಗಳ ಕತೆ ಕೇಳಿ, ಈ ಕಾಲದಲ್ಲಿ ನೌಕರಿ ಸಿಗದೆ ದೊಡ್ಡ ಭಂಗ, ಕೆಲಸ ಸಿಕ್ಕಿದ್ರೆ ಸಾಕು ಹೆಂಗೋ ಜೀವನ ಮಾಡ್ತೀವಿ ಅಂತ ಯುವಕರು ಕಾಯ್ತಾ ಇರ್ತಾರೆ.
1: ಆದ್ರೆ ಸಿಕ್ಕಿರೋ ಉದ್ಯೋಗನ ಸರಿಯಾಗಿ ಮಾಡದೇ ಇರೋರು ಈ ಕೆಲಸಕ್ಕಿಂತ ಹೆಚ್ಚಾಗಿ ಬೇರೆ ಯಾವುದೋ ದುಡ್ಡು ಬರೋ ಉಪಕಸುಬಿಗೆ ಸಮಯ ಕೊಡೋರ್ದಂತೂ ಒಂದು ಕತೆ ಕಣಪ್ಪ.
0: ಹೂ ಕಣವ, ಮಾಡೋ ಬದುಕು ನೆಟ್ಟಗೆ ಮಾಡಲ್ಲ, ಬಡ್ಡಿ ವ್ಯವಹಾರ, ಚೀಟಿ ನಡೆಸೋದು, ಚೈನ್ ಲಿಕ್ಕು, ಆನ್ಲೈನು, ಬಟ್ಟೆ ವ್ಯಾಪಾರ, ಬ್ರೋಕರ್ ಕೆಲಸ ಒಂದೊಂದು ಮಾಡ್ತಾರ.
2: ತಗೊಳ್ಳೋ ಸಂಬಳ ಸಾಲದು, ಇವರಿಗೆ ಜೇಬು ತುಂಬ ಹಣ ಸಿಕ್ಕಿದ್ರೂ ಸಮಾಧಾನವಿಲ್ಲ.
3: ಇಂಥ ವ್ಯಾಪಾರಗಳನ್ನೇ ನಂಬಿಕೊಂಡು ಜೀವನ ಮಾಡೋರು ಬೇಕಾದಷ್ಟು ಜನ ಇದ್ದಾರೆ.
1: ಈ ದುರಾಸೆ ಜನ ಅವರ ಹೊಟ್ಟೆ ಪಾಡಿಗೂ ತೊಂದರೆ ಕೊಡ್ತಾರೆ.
0: ಪರಿ ಅಷ್ಟೇ ಅಲ್ಲ ಕಣವ, ಇನ್ನು ಕೆಲವರು ತಮ್ಮ ಉದ್ಯೋಗ ಯಾವುದು, ತಮ್ಮ ಜವಾಬ್ದಾರಿ ಏನು ಅನ್ನೋದನ್ನು ಲೆಕ್ಕಕ್ಕಿಡಲ್ಲ, ತಮಗೆ ಸಂಬಂಧ ಪಡೆದೇ ಇರೋ ರಾಜಕೀಯದಲ್ಲಿ ಭಾಗವಹಿಸ್ತಾರೆ.
2: ಹೊಟ್ಟೆ ತುಂಬ ಊಟ ಸಿಕ್ಕುತ್ತೆ, ಉಪವಾಸ ಇದ್ದಿದ್ರೆ ಕಷ್ಟ ಗೊತ್ತಾಗೋದು.
3: ಇಂಥವ್ರಿಗೆ ಉದ್ಯೋಗ ಸಿಕ್ಕಿದ್ದು ಒಂದೇಯ, ಮಂಗನ ಕೈಯ ಮಾಣಿಕ್ಯ ಸಿಕ್ಕಿದ್ದು ಒಂದೇಯ ಕಣ್ರಪ್ಪ.
1: ತಾನು ಮಾಡೋ ಕೆಲಸಕ್ಕೆ ನ್ಯಾಯ ಒದಗಿಸದೆ ಹೋದ್ರೆ ಇವು ಓದಿ.

0: ಬರೆದಿದ್ದಕ್ಕೂ ಬರೆದಿದ್ದಕ್ಕೂ ಏನಾದರೂ ಬೆಲೆ ಅರ್ಥ ಇದೆಯಾ? ಬಿಡವ, ಇದು ಒಂದು ಜೀವನನ.
1: ಹೇಳ್ತಾ ಹೋದ್ರೆ ಇದೇ ಒಂದು ದೊಡ್ಡ ಕತೆ ಆಗತ್ತೆ. ದಿನನಿತ್ಯದ ಚಟುವಟಿಕೆಗಳಲ್ಲಿ ಇಂಥ ಅವಿವೇಕಗಳನ್ನ ನಾವು ಕೂಡ ಮಾಡ್ತಾನೆ ಇರ್ತೀವಿ.
2: ಇದು ನಮ್ಮ ಗಮನಕ್ಕೆ ಬಂದಿರಲ್ಲ, ಆದ್ರೆ ಬೇರೆಯವರಿಗೆ ನಮ್ಮ ಬಗ್ಗೆ ತುಚ್ಛವಾದ ಭಾವನೆ ಮೂಡುತ್ತೆ.
3: ಎಲ್ಲ ಕಡೆನೂ ನಾವು ಪ್ರಜ್ಞಾವಂತ ರೀತಿಯಲ್ಲಿ ನಡ್ಕಬೇಕು.
0: ಸಾರ್ವಜನಿಕ ಸ್ಥಳಗಳಲ್ಲಂತೂ ನಮ್ಮ ನಡವಳಿಕೆ ತುಂಬಾ ಗೌರವದಿಂದ ಕೂಡಿರ್ಬೇಕು.
1: ಕೈ ತುಂಬ ದುಡ್ಡು, ಮೈ ತುಂಬ ಒಡವೆ ಏರ್ಕೊಂಡ್ರೆ ನಾಗರಿಕರಾಗಲ್ಲ.
2: ಮಿಂಚೋ ಬಟ್ಟೆ ಹಾಕೋ ಬಣ್ಣದಿಂದ ಪ್ರಜ್ಞಾವಂತರು ಅನ್ನಿಸ್ಕೊಳ್ಳಲ್ಲ.
3: ದೊಡ್ಡಸ್ತಿಕೆ, ಅಹಂಕಾರ, ದರ್ಪ, ಅಸೂಯೆಯಿಂದ ಉತ್ತಮರಾಗೋಕ್ಕಾಗಲ್ಲ.
0: ನಮ್ಮ ನಡವಳಿಕೆಯಿಂದ ಮಾತ್ರ ನಾವು ಉತ್ತಮ ನಾಗರಿಕರು ಎನ್ನಿಸ್ಕೊಳ್ಳೋದಿಕ್ಕೆ ಸಾಧ್ಯ ಕಣಪ್ಪ.
1: ಜನಗಳು ನಡ್ಕೊಳ್ಳೋ ರೀತಿ ತುಂಬಾ ಮುಖ್ಯವಾದದ್ದು. ಇದರ ಆಧಾರದ ಮೇಲೆ ಒಂದು ದೇಶದ ಬಗ್ಗೆ ಬೇರೆ ದೇಶದವರು ಒಳ್ಳೆಯ ಅಥವಾ ಕೆಟ್ಟ ಅಭಿಪ್ರಾಯವನ್ನ ರೂಪಿಸ್ಕೊಳ್ತಾರೆ.
2: ಇವತ್ತಿನಿಂದಲಾದ್ರೂ ನಾವು ಒಳ್ಳೆಯ ನಾಗರಿಕರ ತರ ನಡ್ಕೊಳ್ಳೋಣ.
4: ಇನ್ನೊಬ್ಬರಿಗೆ ಹೇಳೋದ ಮೊದಲು ನಾವು ಸರಿಯಾಗೋಣ.
5: ಇದುವರೆಗೂ
6: ಸಭ್ಯ ನಡವಳಿಕೆ ನಮ್ಮ ವ್ಯಕ್ತಿತ್ವದ ಕೈಗನ್ನಡಿ
5: ಕುರಿತು ಮಾತುಕತೆ ಕೇಳಿದಿರಿ.
6: ರಚನೆ ಎಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ. ಭಾಗವಹಿಸಿದವರು ಎಂ ಶೋಭಾ, ಆದ್ರಿಕಟ್ಟೆ, ಪಿಎಂ ಸುಮಾ ಆನಿವಾಳ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ.
7: ಇದುವರೆಗೂ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ. ಪ್ರಸ್ತುತಿ ಶಿವಪ್ರಕಾಶ್ ಡಿಆರ್, ನಿರ್ವಹಣೆ ಎಸ್ಆರ್ ಭಟ್, ನೆರವು ಯುಎಂ ಮರುಳಸಿದ್ದಪ್ಪ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿಬಂತು.
8: ಮೂವತ್ತೈದು ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
9: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
8: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
9: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
8: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
10: ಇದೀಗ ರೈತರಿಗೆ ಸಲಹೆ ಕೇಳೋಣ.
11: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಬಿ ಗಂಗಾಧರ್ ನಾಯಕ್ ಅಂತ, ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗದಲ್ಲಿ ಸಸ್ಯರೋಗಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕ ಮತ್ತು ಮುಖ್ಯಸ್ಥನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಈಗ ಅಡಿಕೆಯಲ್ಲಿ ಬರುವ ಹಿಡಿಮುಂಡಿಗೆ ರೋಗ ಅಂತ ನಾವು ಕ್ರೌನ್ ಚೋಕಿಂಗ್ ಡಿಸೀಸ್ ಅಂತ ಹೇಳ್ತೀವಿ, ಆ ಹಿಡಿಮುಂಡಿಗೆ ರೋಗ ಲಕ್ಷಣಗಳು ಮತ್ತು ಅದನ್ನ ನೀವು ಹೇಗೆ ನಿರ್ವಹಿಸಬಹುದು ಅನ್ನೋದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಹಿಡಿಮುಂಡಿಗೆ ರೋಗವನ್ನ ನಾವು ಯಾವ ರೀತಿ ಈಗ ಲಕ್ಷಣಗಳನ್ನ ಗುರುತಿಸಬಹುದು ಅಂತ ಅಂದ್ರೆ, ಆ ಗಿಡಗಳು ನಾರ್ಮಲಿ ಏನು ಗೆಣ್ಣಿರುತ್ತಲ್ವಾ, ಒಂದು ಒಳ್ಳೆಯ ಆರೋಗ್ಯವಂತ ಗಿಡದ ಗೆಣ್ಣುಗಳ ಅಂತರ ಅರ್ಧ ಅಡಿ ಇರುತ್ತೆ ಅಂತ ಹೇಳ್ಕೋತೀವಿ. ಆದ್ರೆ ಇದರಲ್ಲಿ ಏನಾಗುತ್ತೆ ಅಂದ್ರೆ, ಒಂದ್ ಇಂಚು ಎರಡ್ ಇಂಚಿಗೆ ಒಂದೊಂದು ಗೆಣ್ಣುಗಳು ಬರ್ತವೆ. ಈ ಗಿಡದ ಸ್ವಲ್ಪ ಸಣ್ಣದಾಗ್ತಾ ಹೋಗುತ್ತೆ, ಅಂದ್ರೆ ಎತ್ತರ ಕಡಿಮೆ ಆಗ್ತಾ ಹೋಗುತ್ತೆ. ಜೊತೆಗೆ ಮೇಲ್ಗಡೆ ತುದಿ ಕಡೆ ನೋಡಿದ್ವಿ ಅಂದ್ರೆ ಚೂಪು, ಪೆನ್ಸಿಲ್ ಟಿಪ್ ಅಂತ ಹೇಳ್ತೀವಿ, ಪೆನ್ಸಿಲ್ ಪಾಯಿಂಟ್ ಟೈಪ್ ಚೂಪ್ ಆಗ್ಬಿಡತ್ತೆ. ಎಲೆಗಳು ತುಂಬಾ ಸಣ್ಣಗಾಗ್ಬಿಡ್ತಾವೆ, ಸಣ್ಣಗಾಗ್ಬಿಟ್ಟು ಒಂಥರ ಫ್ಯಾನ್ ಲೀಫ್ ಅಂತ ಹೇಳ್ತೀವಿ, ಅಂದ್ರೆ ಒಂಥರ ಸಣ್ಣ ಫ್ಯಾನ್ ಲೀವ್ ಎಲೆಗಳು ಇರ್ತಾವಲ್ಲ ಫ್ಯಾನ್ ಅಲ್ಲಿ ಇರುವಂತವು, ಆ ರೀತಿ ಸಣ್ಣ ಸಣ್ಣ ಎಲೆಗಳಾಗ್ಬಿಟ್ಟು ಒಂದೊಂದೇ ಕಳಚಿ ಬೀಳೋಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಹಿಂಗಾರಗಳು ಆ ಒಂದು ತೊಂದರೆಗೀಡಾದ ಈ ಗಿಡದಲ್ಲಿ ಹಿಂಗಾರಗಳೆಲ್ಲ ಒಣಗಿ ಹೋಗಿ ಸತ್ತೋಗ್ಬಿಡ್ತಾವೆ. ಒಂದು ದಿನದಲ್ಲಿ ಕೆಲವೊಂದು ಒಂದು ಇದು ರೋಗ ಬಂದು ಒಂದು ಕೆಲವೊಂದು ಐದಾರು ತಿಂಗಳ ನಂತರ ಆ ಎಲ್ಲಾ ಚೆಂಡೆ ಅಂತ ಏನ್ ನಾವು ತೆಂಡೆ ಅಂತ ಕರಿತೀವಿ, ಎಲ್ಲಾ ಎಲೆಗಳು ಉದುರು ಬಿದ್ದುಬಿಟ್ಟು ಒಂದು ಕಾಂಡ ಮಾತ್ರ ನಿಂತಿರುತ್ತೆ. ಇದು ಸಾಮಾನ್ಯವಾಗಿ ನಾವು ಗಮನಿಸುವಂತದ್ದು. ಹಾಗೆ ಅದ್ರದ್ದು ಬೇರುಗಳನ್ನು ನೋಡಿದ್ರು ಕೂಡ ಬೇರುಗಳೆಲ್ಲ ಒಂದಿಷ್ಟು ಕಪ್ಪಾಗಿ ಹಾಳಾಗಿರುವಂತದ್ದು ಕೂಡ ನಾವು ಕಂಡು ಬರುತ್ತೆ. ಸೊ ಈ ರೋಗವನ್ನ ಮುಂಚೆ ನಾವು ಸಹಜವಾಗಿ ಏನ್ ಹೇಳ್ತಿದ್ವಿ ಅಂದ್ರೆ, ಈ ರೋಗಕ್ಕೆ ಈಗ ನ್ಯೂಟ್ರಿಯನ್ ಡಿಫಿಷಿಯನ್ಸಿ, ಪೋಷಕಾಂಶಗಳ ಕೊರತೆನೆ ಪ್ರಮುಖ ಅಂತ ಹೇಳ್ತಿದ್ವಿ. ಆದ್ರೆ ಇತ್ತೀಚಿನ ಅಧ್ಯಯನ ಹೇಳ್ತಾ ಇರೋದು ಇದಕ್ಕೆ ಫೈಟೋಪ್ಲಾಸ್ಮಾ ಅಂತ ಒಂದು ರೋಗಾಣು ಕೂಡ ಕಾರಣ ಅಂತ ಇತ್ತೀಚೆಗೆ ಗೊತ್ತಾಗಿದೆ. ಹಾಗಾಗಿ ಈ ರೋಗವನ್ನ ನಿರ್ವಹಣೆ ಮಾಡೋದಕ್ಕೆ ನಾವು ಏನ್ ಮಾಡಬಹುದು ಅಂತ ಅಂದ್ರೆ, ಮುಖ್ಯವಾಗಿ ಬಸಿಗಾಲುವೆಗಳನ್ನ ಮಾಡಬೇಕಾಗತ್ತೆ. ಈ ಬಸಿಗಾಲುವೆಗಳು ಕೂಡ ಸಹಜ ಎಷ್ಟಿರ್ಬೇಕು ಅಂತ ಅಂದ್ರೆ, ಗಿಡಗಳು ನಾರ್ಮಲಿ ಈ ರೋಗ ಒಂದಿಷ್ಟು 8-10 ವರ್ಷದ ಗಿಡಗಳಿಗೆ ಬರೋದ್ರಿಂದ ಅಥವಾ ಅದರ ನಂತರದ ವಯಸ್ಸಿನ ಗಿಡಗಳಿಗೆ ಬರೋದ್ರಿಂದ, ನಾವು ಹೇಳೋದು ವೈಜ್ಞಾನಿಕವಾಗಿ ಹೇಳೋದೇನು ಅಂದ್ರೆ, ಕನಿಷ್ಠ 2.5 ಅಡಿ ಆಳದ ಬಸಿಗಾಲುವೆಗಳು ಬೇಕೇ ಬೇಕು. ಆ 2.5 ಅಡಿ ಆಳದ ಬಸಿಗಾಲುವೆಗಳನ್ನ ತೆಗೆಯೋದ್ರ ಜೊತೆಗೆ ಪೋಷಕಾಂಶಗಳನ್ನ ನಾವೇನ್ ಕೊಡ್ತಾ ಇದೀವಲ್ವ, ಒಂದು 10-15 ಟನ್ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಮೇಲ್ಗೊಬ್ಬರವಾಗಿ ಯೂರಿಯಾ, ಫಾಸ್ಫರಸ್, ಪೊಟಾಶು ಇವನ್ನೆಲ್ಲ ಈ ಸಾಯಿಲ್ ಅನಾಲಿಸಿಸ್ ರಿಪೋರ್ಟ್ ಅಂತ ಹೇಳ್ತೀವಿ. ಆ ಸಾಯಿಲ್ ಅನಾಲಿಸಿಸ್ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಅವೆಲ್ಲವನ್ನು ಕೂಡ ನಾವು ಕೊಡಬೇಕಾಗತ್ತೆ. ಜೊತೆಗೆ ಮುಖ್ಯವಾಗಿ ಇದ್ರದ್ದೇನು ಅಂತ ಅಂದ್ರೆ, ಈಗ ಜೈವಿಕ ಶಿಲೀಂಧ್ರನಾಶಕಗಳು

0: ಮತ್ತು ದಿಂಡಾಣು ಶಿಲೀಂಧ್ರ ನಾಶಗಳು ನಾವೇನು ಯೂಸ್ ಮಾಡ್ತಾ ಇದ್ದೀವಿ, ಟ್ರೈಕೋಡರ್ಮಾ ಮತ್ತು ಸೂಡೋಮನಾಸ್, ಟ್ರೈಕೋಡರ್ಮಾ ಹರ್ಜಿಯಾನ ಮತ್ತು ಸೂಡೋಮನಾಸ್ ಫ್ಲೋರೆಸೆನ್ಸ್ ಏನು ಯೂಸ್ ಮಾಡ್ತಾ ಇದ್ದೀವಿ, ಅದು ಇದು ಈ ಒಂದು ರೋಗದ ಮ್ಯಾನೇಜ್ಮೆಂಟ್ಗೆ ಅತೀ ಒಳ್ಳೆಯದು ಅಂತ ಗೊತ್ತಾಗಿದೆ. ಹಾಗಾಗಿ ನೀವು ಪ್ರತಿ ಗಿಡಕ್ಕೆ ಟ್ರೈಕೋಡರ್ಮಾ ಹರ್ಜಿಯಾನಮ್ಮು 50 ಗ್ರಾಮು, ಸೂಡೋಮನಾಸ್ ಫ್ಲಾರೆಸೆನ್ಸು ಒಂದು 50 ಗ್ರಾಮು, ಬ್ಯಾಸಿಲಸ್ ನಿಮಗೆ ಸಿಕ್ತು ಅಂದರೆ ಬ್ಯಾಸಿಲಸ್ ಸಪ್ಟಿಲಿಸ್ ಆಗಿರ್ಬೋದು, ಮೆಗಟೇರಿಯಮ್ ಆಗಿರ್ಬೋದು, ಅದೊಂದು 25-30 ಗ್ರಾಮು ಪ್ರತಿ ಗಿಡಗಳಿಗೆ ವರ್ಷಕ್ಕೆ 2 ಬಾರಿ, ಒಂದು ಮೇ ಜೂನ್ ಪೀರಿಯಡ್ ಅಲ್ಲಿ, ಇನ್ನೊಂದು ಸೆಪ್ಟೆಂಬರ್ ಅಕ್ಟೋಬರ್ ಪೀರಿಯಡ್ ಅಲ್ಲಿ ನಾವು ಇದನ್ನ ಹಾಕಬೇಕಾಗತ್ತೆ. ಇದರಿಂದ ಈ ಒಂದು ರೋಗದ ಬಾಧೆಯನ್ನ ತಡೆಯೋದಕ್ಕೆ ಸಾಕಷ್ಟು ಉಪಯೋಗ ಆಗತ್ತೆ. ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದ್ರೆ ನೀವು ನನ್ನ ಒಂದು ಮೊಬೈಲ್ ನಂಬರ್ 9845394918 ಫೋನ್ ಮಾಡಿ ನೀವು ಇದರ ಹೆಚ್ಚಿನ ಮಾಹಿತಿಯನ್ನ ನೀವು ಪಡ್ಕೋಬಹುದು. ಧನ್ಯವಾದಗಳು.
1: ರೈತರಿಗಾಗಿ ಸಲಹೆ ಕೇಳಿದ್ರಿ. ಇದೀಗ ಹವಾಮಾನ ವರದಿ. ಕರಾವಳಿ ಕರ್ನಾಟಕದ ಕೆಲವು ಸ್ಥಳಗಳಲ್ಲಿ ಮತ್ತು ಒಳನಾಡಿನ 1 ಅಥವಾ 2 ಸ್ಥಳಗಳಲ್ಲಿ ಮಳೆಯಾಗಿದೆ. ವಿಜಯನಗರ ಜಿಲ್ಲೆ ಹರಪನಹಳ್ಳಿಯಲ್ಲಿ 5 ಸೆಂಟಿಮೀಟರ್, ಕೊಪ್ಪಳ ಜಿಲ್ಲೆ ಗಂಗಾವತಿ ಹಾಗೂ ಚಿಕ್ಕಮಗಳೂರು ಜಿಲ್ಲೆ ಜಯಪುರದಲ್ಲಿ ತಲಾ 1 ಸೆಂಟಿಮೀಟರ್ ಮಳೆಯಾಗಿದೆ. ಕರ್ನಾಟಕದ ದಕ್ಷಿಣ ಒಳನಾಡಿನ ಶಿವಮೊಗ್ಗ, ದಾವಣಗೆರೆ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮೈಸೂರು ಜಿಲ್ಲೆಗಳಲ್ಲಿ 1 ಅಥವಾ 2 ಸ್ಥಳಗಳಲ್ಲಿ ಹಗುರದಿಂದ ಸಾಧಾರಣ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಉಳಿದ ಜಿಲ್ಲೆಗಳಲ್ಲಿ ಒಣ ಹವಾಮಾನದ ಸಾಧ್ಯತೆ ಇದೆ. ಮುಂದಿನ 24 ಗಂಟೆಗಳಲ್ಲಿ ಭಾಗಶಃ ಮೋಡ ಕವಿದ ವಾತಾವರಣ, ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಕ್ರಮವಾಗಿ 34 ಡಿಗ್ರಿ ಸೆಲ್ಸಿಯಸ್ ಮತ್ತು 23 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಹಾಗೂ ಮುಂದಿನ 48 ಗಂಟೆಗಳಲ್ಲಿ ಭಾಗಶಃ ಮೋಡ ಕವಿದ ವಾತಾವರಣ, ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಕ್ರಮವಾಗಿ 34 ಡಿಗ್ರಿ ಸೆಲ್ಸಿಯಸ್ ಹಾಗೂ 23 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಗಮನಾರ್ಹ ಬದಲಾವಣೆ ಕಂಡುಬಂದಿಲ್ಲ. ಹವಾಮಾನ ವರದಿ ಕೇಳಿದ್ರಿ. ಇದೀಗ ಮಾರುಕಟ್ಟೆ ಧಾರಣೆ. ದಾವಣಗೆರೆ ಮಾರುಕಟ್ಟೆ ಧಾರಣೆ ಹೀಗಿದೆ. ಸೇಬು ಕ್ವಿಂಟಲ್ಗೆ ಕನಿಷ್ಠ 10,000 ರೂಪಾಯಿಗಳಿಂದ ಗರಿಷ್ಠ 15,000 ರೂಪಾಯಿಗಳು. ಉದ್ದಿನ ಬೇಳೆ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 10,750 ರೂಪಾಯಿಗಳು. ಸಪೋಟೊ ಕನಿಷ್ಠ 3,000 ರಿಂದ ಗರಿಷ್ಠ 4,000 ರೂಪಾಯಿಗಳು. ದ್ರಾಕ್ಷಿ ಕ್ವಿಂಟಲ್ಗೆ ಕನಿಷ್ಠ 5,000 ರಿಂದ ಗರಿಷ್ಠ 6,000 ರೂಪಾಯಿಗಳು. ಶೇಂಗಾ ಕ್ವಿಂಟಲ್ಗೆ ಕನಿಷ್ಠ 1,555 ರಿಂದ ಗರಿಷ್ಠ 7,801 ರೂಪಾಯಿಗಳು. ಭತ್ತ ಕ್ವಿಂಟಲ್ಗೆ ಕನಿಷ್ಠ 1,821 ರಿಂದ ಗರಿಷ್ಠ 2,052 ರೂಪಾಯಿಗಳು. ದಾಳಿಂಬೆ ಕ್ವಿಂಟಲ್ಗೆ ಕನಿಷ್ಠ 10,000 ರೂಪಾಯಿಗಳಿಂದ ಗರಿಷ್ಠ 15,000 ರೂಪಾಯಿಗಳು. ಅಕ್ಕಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 2,080 ರೂಪಾಯಿಗಳು. ಹರಿಹರ ಮಾರುಕಟ್ಟೆ ಧಾರಣೆ ಹೀಗಿದೆ. ಮೆಕ್ಕೆಜೋಳ ಕ್ವಿಂಟಲ್ಗೆ ಕನಿಷ್ಠ 1,750 ರಿಂದ ಗರಿಷ್ಠ 1,850 ರೂಪಾಯಿಗಳು. ಭತ್ತ ಕ್ವಿಂಟಲ್ಗೆ ಕನಿಷ್ಠ 2,100 ರೂಪಾಯಿಗಳಿಂದ ಗರಿಷ್ಠ 2,550 ರೂಪಾಯಿಗಳು. ಇದುವರೆಗೂ ಮಾರುಕಟ್ಟೆ ಧಾರಣೆ ಕೇಳಿದ್ರಿ.
2: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
3: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
2: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
3: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
2: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
1: ಇದೀಗ ಒಂದು ಜನಪದ ಗೀತೆ ಕೇಳೋಣ. ಹಾಡಿದ್ದಾರೆ ನಂದಿತಾ.

0: ಇದುವರೆಗೂ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ ಕೇಳಿದಿರಿ.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು.

ಪವಿತ್ರ ದೇವಾಲಯದ ಮೇಲೆ ಹಾರಾಡುತ್ತಿರುವಂತಹ ಧ್ವಜವು ಭಾರತೀಯರ ನಂಬಿಕೆಯ ವಿಜಯದ ಸಂಕೇತ ಮಾತ್ರವಲ್ಲದೆ ಕೋಟ್ಯಂತರ ಭಾರತೀಯರ ಸಾಮೂಹಿಕ ಪ್ರಜ್ಞೆಯ ದಿವ್ಯ ಘೋಷಣೆಯಾಗಿದೆ ಹಾಗೂ ಇದು ದೇಶದ ಗೌರವವನ್ನು ಸಾರುತ್ತಾ ಪ್ರತಿಯೊಬ್ಬ ನಾಗರಿಕನಿಗೂ ಪ್ರೇರಣೆಯಾಗಲಿದೆ ಎಂದು ಅವರು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಸೋಮನಾಥ ದೇಗುಲದ ಐತಿಹಾಸಿಕ ಮಹತ್ವವನ್ನು ಸ್ಮರಿಸಿದ ಪ್ರಧಾನಿಗಳು ಸಾವಿರ ವರ್ಷಗಳ ಹಿಂದೆ ಆರಂಭವಾದ ಸರಣಿ ದಾಳಿಗಳು ಭಾರತದ ಅಸ್ಮಿತೆಯನ್ನು ನಾಶ ಮಾಡುತ್ತವೆ ಎಂದು ದಾಳಿಕೋರರು ಭಾವಿಸಿದ್ದರು. ಆದರೆ ಅವರ ಆಲೋಚನೆ ತಪ್ಪಾಗಿತ್ತು ಎಂದು ನುಡಿದಿದ್ದಾರೆ. ಗುಜರಾತ್ನ ವಡೋದರದಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿಯವರು ಸರ್ದಾರ್ ಧಾಮ್ ವಿದ್ಯಾರ್ಥಿ ನಿಲಯವನ್ನು ಉದ್ಘಾಟಿಸಿದರು. ಈ ಯೋಜನೆಯು 1,000 ಹುಡುಗಿಯರು ಮತ್ತು 1,000 ಹುಡುಗರಿಗೆ ಹಾಸ್ಟೆಲ್ ಸೌಲಭ್ಯಗಳನ್ನು ಒದಗಿಸಲಿದೆ. ಜೊತೆಗೆ ಊಟದ ಹಾಲ್, ಗ್ರಂಥಾಲಯ ಮತ್ತು ಸಭಾಂಗಣದಂತಹ ಸೌಲಭ್ಯಗಳನ್ನು ಒಳಗೊಂಡಿದೆ. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ಇಂದು ಪಶ್ಚಿಮ ಏಷ್ಯಾದಲ್ಲಿನ ಪರಿಸ್ಥಿತಿಯನ್ನು ಮೇಲ್ವಿಚಾರಣೆ ಮಾಡಲು ರಚಿಸಲಾದಂತಹ ಅನೌಪಚಾರಿಕ ಸಚಿವರ ಗುಂಪು ಸಭೆ ನಡೆಯಿತು. ಸಭೆಯ ವೇಳೆ ದೇಶದಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳ ಕೊರತೆ ಇಲ್ಲ ಎಂದು ಸ್ಪಷ್ಟಪಡಿಸಿದ ಸರ್ಕಾರ, ಭಾರತ 60 ದಿನಗಳ ಕಚ್ಚಾ ತೈಲ ಮತ್ತು 45 ದಿನಗಳ ಎಲ್ಪಿಜಿ ದಾಸ್ತಾನನ್ನು ಹೊಂದಿದ್ದು 703 ಶತಕೋಟಿ ಡಾಲರ್ ವಿದೇಶಿ ವಿನಿಮಯ ಮೀಸಲಿನ ಜೊತೆಗೆ ಸುಭದ್ರವಾಗಿದೆ ಎಂದು ತಿಳಿಸಲಾಗಿದೆ. ಜಾಗತಿಕ ಅನಿಶ್ಚಿತತೆಯ ನಡುವೆಯೂ ದೇಶದಲ್ಲಿ ತೈಲ ಬೆಲೆಗಳು ಸ್ಥಿರವಾಗಿದ್ದು ಜನರು ಗಾಬರಿಯಿಂದ ಹೆಚ್ಚಿನ ಇಂಧನ ಖರೀದಿ ಮಾಡುವ ಅಗತ್ಯವಿಲ್ಲ ಎಂದು ಭರವಸೆ ನೀಡಲಾಗಿದೆ. ಇದೇ ವೇಳೆ ಇಂಧನ ಮತ್ತು ವಿದೇಶಿ ವಿನಿಮಯ ಉಳಿಸುವ ನಿಟ್ಟಿನಲ್ಲಿ ಪ್ರಧಾನಮಂತ್ರಿಯವರ ಮನವಿಗಳನ್ನು ಜಾರಿಗೆ ತರಲು ಸಚಿವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಸಭೆಯಲ್ಲಿ ಕೇಂದ್ರ ಸಚಿವರಾದ ಜೆಪಿ ನಡ್ಡಾ, ಹರ್ದೀಪ್ ಸಿಂಗ್ ಪುರಿ, ಸರ್ಬಾನಂದ ಸೋನೋವಾಲ್, ಕಿರಣ್ ರಿಜಿಜು, ಡಾ ಜಿತೇಂದ್ರ ಸಿಂಗ್ ಹಾಗೂ ಕೆ ರಾಮಮೋಹನ್ ನಾಯ್ಡು ಪಾಲ್ಗೊಂಡಿದ್ದರು. ತಂತ್ರಜ್ಞಾನ ಆಧಾರಿತ ಹೆದ್ದಾರಿ ನಿರ್ವಹಣೆಯ ನೂತನ ಯುಗಕ್ಕೆ ಭಾರತ ಕಾಲಿಟ್ಟಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ತಿಳಿಸಿದ್ದಾರೆ. ನವದೆಹಲಿಯ ಮುಂಡ್ಕಾ ಬಕರ್ವಾಲಾ ಟೋಲ್ ಪ್ಲಾಜಾದಲ್ಲಿ ಇಂದು ಮಲ್ಟಿ ಲೇನ್ ಫ್ರೀ ಫ್ಲೋ MLFF ಎಂಬ ಬ್ಯಾರಿಯರ್ ರಹಿತ ಟೋಲ್ ಸಂಗ್ರಹ ವ್ಯವಸ್ಥೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಈ ನೂತನ ವ್ಯವಸ್ಥೆಯು ಟೋಲ್ ಪ್ಲಾಜಾಗಳಲ್ಲಿನ ದೀರ್ಘ ಕಾಯುವಿಕೆಯನ್ನು ಕೊನೆಗೊಳಿಸುವುದು ಅಲ್ಲದೆ ಇಂಧನ ವ್ಯರ್ಥ, ಮಾಲಿನ್ಯ ಮತ್ತು ಪ್ರಮಾಣದ ವಿಳಂಬವನ್ನು ಗಣನೀಯವಾಗಿ ಕಡಿಮೆ ಮಾಡಲಿದೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಯಿಂದಾಗಿ ವಾರ್ಷಿಕವಾಗಿ 285 ಕೋಟಿ ರೂಪಾಯಿ ಮೌಲ್ಯ

0: ಇಂಧನ ಉಳಿತಾಯವಾಗಲಿದ್ದು ಸುಮಾರು 81,000 ಟನ್ ಇಂಗಾಲದ ಡೈಆಕ್ಸೈಡ್ ಹೊರಸೂಸುವಿಕೆಯನ್ನು ತಗ್ಗಿಸಬಹುದಾಗಿದೆ. ಎಂಎಲ್ಎಫ್ಎಫ್ ವ್ಯವಸ್ಥೆಯು ಫಾಸ್ಟ್ ಟ್ಯಾಗ್, ಸ್ವಯಂಚಾಲಿತ ನಂಬರ್ ಪ್ಲೇಟ್ ಗುರುತಿಸುವಿಕೆ ತಂತ್ರಜ್ಞಾನ ಮತ್ತು ಕೃತಕ ಬುದ್ಧಿಮತ್ತೆ ಆಧಾರಿತ ಕ್ಯಾಮೆರಾಗಳನ್ನು ಬಳಸಿಕೊಂಡು ವಾಹನಗಳು ನಿಲ್ಲದೆಗೆ ಟೋಲ್ ಸಂಗ್ರಹಿಸಲು ಅನುವು ಮಾಡಿಕೊಡುತ್ತದೆ. ವಾಹನ ಸವಾರರು ಗಂಟೆಗೆ 100 ಕಿಲೋಮೀಟರ್ ವೇಗದಲ್ಲಿ ಸಾಗುತ್ತಿದ್ದರೂ ಟೋಲ್ ಮೊತ್ತವು ಸ್ವಯಂಚಾಲಿತವಾಗಿ ಕಡಿತಗೊಳ್ಳಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಸುಂಕ ಸಂಗ್ರಹಣೆಯ ಕಾರ್ಯಾಚರಣಾ ವೆಚ್ಚ ಈ ಹಿಂದೆ 15%. ಈ ನೂತನ ವ್ಯವಸ್ಥೆಯಿಂದಾಗಿ ಅದು 3-4% ಇಳಿಕೆಯಾಗಲಿದೆ. ಇದರಿಂದ ಸರ್ಕಾರಕ್ಕೆ ವಾರ್ಷಿಕ 6,000-7,000 ಕೋಟಿ ರೂಪಾಯಿಗಳಷ್ಟು ಉಳಿತಾಯವಾಗಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ವನ್ಯಜೀವಿಗಳ ಆವಾಸ ಸ್ಥಾನ ಮರುಸ್ಥಾಪನೆ, ತಂತ್ರಜ್ಞಾನ ಚಾಲಿತ ಮೇಲ್ವಿಚಾರಣೆ ಮತ್ತು ದೊಡ್ಡ ಪೆಕ್ಕುಗಳ ಸಮುದಾಯ ಆಧಾರಿತ ಸಂರಕ್ಷಣೆಗಾಗಿ ಕಾರ್ಪೊರೇಟ್ ನಿಧಿಯ ಅಗತ್ಯವಿದೆ ಎಂದು ಕೇಂದ್ರ ಅರಣ್ಯ ಮತ್ತು ಪರಿಸರ ಸಚಿವ ಭೂಪೇಂದ್ರ ಯಾದವ್ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ಸಿಐಐ ವಾರ್ಷಿಕ ವ್ಯಾಪಾರ ಶೃಂಗಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಮುಖವಾಗಿ ಹುಲಿ, ಸಿಂಹ, ಚಿರತೆ ಸೇರಿದಂತೆ 7 ಪ್ರಮುಖ ದೊಡ್ಡ ಬೆಕ್ಕುಗಳ ರಕ್ಷಣೆಗಾಗಿ ಉದ್ಯಮ ನಾಯಕರು ಸಕ್ರಿಯವಾಗಿ ಬೆಂಬಲ ನೀಡಬೇಕು ಎಂದು ಕರೆ ನೀಡಿದ್ದಾರೆ. ಅಂತಾರಾಷ್ಟೀಯ ದೊಡ್ಡ ಬೆಕ್ಕುಗಳ ಒಕ್ಕೂಟದ ಅಡಿ ಮುಂದಿನ ತಿಂಗಳ 1 ಮತ್ತು 2ರಂದು ನವದೆಹಲಿಯಲ್ಲಿ ಮೊಟ್ಟ ಮೊದಲ ಅಂತಾರಾಷ್ಟೀಯ ದೊಡ್ಡ ಬೆಕ್ಕುಗಳ ಶೃಂಗಸಭೆಯನ್ನು ಭಾರತ ಆಯೋಜನೆ ಮಾಡಲಿದೆ ಎಂದು ಅವರು ಈ ಸಂದರ್ಭದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿಯವರ 7 ಪ್ರಮುಖ ಮನವಿಗಳನ್ನು ಪಾಲಿಸುವಂತೆ ಜನತೆಗೆ ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ ರಾಷ್ಟೀಯ ತಂತ್ರಜ್ಞಾನ ದಿನಾಚರಣೆಯಲ್ಲಿ ಮಾತನಾಡುತ್ತಾ 1998ರ ಪೋಖ್ರಾನ್ ಪರಮಾಣು ಪರೀಕ್ಷೆಯ ಸಾಧನೆಯನ್ನು ಸ್ಮರಿಸಿದ ಅವರು, ಕಳೆದ ದಶಕದಲ್ಲಿ ಭಾರತದ ರಕ್ಷಣಾ ಉತ್ಪಾದನೆ 174 ಪಟ್ಟು ಮತ್ತು ರಫ್ತು 34 ಪಟ್ಟು ಹೆಚ್ಚಿದೆ ಎಂದು ತಿಳಿಸಿದ್ದಾರೆ. ದೇಶದ ನವೋದ್ಯಮಗಳ ಸಂಖ್ಯೆ 2 ಲಕ್ಷ ದಾಟಿದ್ದು ಜಾಗತಿಕವಾಗಿ ಭಾರತ 3ನೇ ಸ್ಥಾನದಲ್ಲಿದೆ ಎಂದು ಅವರು ಶ್ಲಾಘಿಸಿದ್ದಾರೆ. ಮುಖ್ಯ ವೈಜ್ಞಾನಿಕ ಸಲಹೆಗಾರ ಪ್ರೊಫೆಸರ್ ಅಜಯ್ ಕುಮಾರ್ ಸೂದ್ ಮಾತನಾಡಿ, ಪೋಖ್ರಾನ್ ಸಾಧನೆಯು ಭಾರತದ ವೈಜ್ಞಾನಿಕ ಸ್ವಾವಲಂಬನೆಯ ಸಂಕೇತ ಎಂದು ಹೇಳಿದ್ದಾರೆ. ರಾಷ್ಟದ ಹಿತದೃಷ್ಟಿಯಿಂದ ಪ್ರಧಾನಿ ನರೇಂದ್ರ ಮೋದಿಯವರು ನಿನ್ನೆ 7 ಮನವಿಗಳನ್ನು ಮಾಡಿದ್ದಾರೆ. ಸಾಧ್ಯವಿರುವ ಕಡೆಗಳಲ್ಲಿ ಮನೆಯಿಂದನೇ ಕೆಲಸ ಮಾಡುವಂಥದ್ದು, 1 ವರ್ಷದವರೆಗೆ ಚಿನ್ನದ ಖರೀದಿ ಮತ್ತು ವಿದೇಶಿ ಪ್ರವಾಸಗಳನ್ನು ಕೈಬಿಡುವುದು ಮತ್ತು ಪೆಟ್ರೋಲ್ ಡೀಸೆಲ್ ಉಳಿತಾಯಕ್ಕಾಗಿ ಸಾರ್ವಜನಿಕ ಸಾರಿಗೆಯನ್ನು ಬಳಸುವಂತೆ ಅವರು ತಿಳಿಸಿದ್ದಾರೆ. ಅಡುಗೆ ಎಣ್ಣೆಯ ಬಳಕೆಯನ್ನು ಮಿತಗೊಳಿಸುವುದು, ರಾಸಾಯನಿಕ ಮುಕ್ತ ನೈಸರ್ಗಿಕ ಕೃಷಿಗೆ ಒತ್ತು ನೀಡುವುದು ಮತ್ತು ವಿದೇಶಿ ಬ್ರ್ಯಾಂಡ್ಗಳ ಬದಲು ಸ್ವದೇಶಿ ವಸ್ತುಗಳನ್ನು ಬಳಸಲು ಪ್ರಧಾನಿ ವಿನಂತಿಸಿದ್ದಾರೆ. ದೇಶದ ಔಷಧೀಯ ಮತ್ತು ಜೈವಿಕ ತಂತ್ರಜ್ಞಾನ ಕ್ಷೇತ್ರಗಳನ್ನು ಬಲಪಡಿಸುವಲ್ಲಿ ಸಂಶೋಧನೆ ಮತ್ತು ನಾವೀನ್ಯತೆಯ ಪಾತ್ರ ಪ್ರಮುಖವಾಗಿದೆ ಎಂದು ಕೇಂದ್ರ ಮೀನುಗಾರಿಕೆ, ಪಶುಸಂಗೋಪನೆ, ಡೈರಿ ಮತ್ತು ಪಂಚಾಯತ್ ರಾಜ್ ಸಚಿವ ರಾಜೀವ್ ರಂಜನ್ ಸಿಂಗ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ ಪ್ರಯೋಗಾಲಯ ಪ್ರಾಣಿಗಳ ಕಲ್ಯಾಣ ನೀತಿಗಳು ಮತ್ತು ಉತ್ತಮ ಅಭ್ಯಾಸಗಳು ಕುರಿತ ರಾಷ್ಟೀಯ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ವೈಜ್ಞಾನಿಕ ಪ್ರಯೋಗಗಳಲ್ಲಿ ಬಳಸುವ ಪ್ರಾಣಿಗಳೊಂದಿಗೆ ಮಾನವೀಯತೆಯಿಂದ ವರ್ತಿಸುವುದು ಅತ್ಯಗತ್ಯವಾಗಿದೆ. ವಿಶ್ವವಿದ್ಯಾನಿಲಯಗಳು, ಆಸ್ಪತ್ರೆಗಳು ಮತ್ತು ಸಂಶೋಧನಾ ಸಂಸ್ಥೆಗಳಲ್ಲಿ ಪ್ರಾಣಿಗಳ ಮೇಲಿನ ಪ್ರಯೋಗಗಳನ್ನು ಮೇಲ್ವಿಚಾರಣೆ ಮಾಡುವಲ್ಲಿ ಪ್ರಾಣಿಗಳ ಮೇಲಿನ ಪ್ರಯೋಗಗಳ ನಿಯಂತ್ರಣ ಮತ್ತು ಮೇಲ್ವಿಚಾರಣಾ ಸಮಿತಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಎಂದು ಹೇಳಿದ್ದಾರೆ. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಇಂದು ಮೊದಲ ಸಚಿವ ಸಂಪುಟ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಇದರ ಬೆನ್ನಲ್ಲೇ ವಿವಿಧ ಇಲಾಖೆಗಳ ಕಾರ್ಯದರ್ಶಿಗಳು, ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಮಹತ್ವದ ಸಭೆಗಳನ್ನು ನಡೆಸಿ ಆಡಳಿತದ ಪ್ರಗತಿಯನ್ನು ಅವರು ಪರಿಶೀಲಿಸಿದರು. ಆಡಳಿತದ ವ್ಯವಸ್ಥೆಯಲ್ಲಿ ಪ್ರಮುಖ ಬದಲಾವಣೆ ತಂದಿರುವಂತಹ ಸರ್ಕಾರ, ರಾಜ್ಯದ ಶಾಸನಬದ್ಧವಲ್ಲದ ಮಂಡಳಿಗಳು, ನಿಗಮಗಳು ಮತ್ತು ಸಾರ್ವಜನಿಕ ವಲಯದ ಉದ್ದಿಮೆಗಳ ನಾಮನಿರ್ದೇಶಿತ ಸದಸ್ಯರು ಮತ್ತು ಅಧ್ಯಕ್ಷರ ಅಧಿಕಾರದ ಅವಧಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಗೊಳಿಸಿದೆ. ಅಲ್ಲದೆ ನಿವೃತ್ತಿಯ ನಂತರ ಸರ್ಕಾರದ ವಿವಿಧ ಹುದ್ದೆಗಳಲ್ಲಿ ಮುಂದುವರೆದಿದ್ದಂತಹ ಅಧಿಕಾರಿಗಳ ಸೇವೆಯನ್ನು ಕೂಡಲೇ ಇಂದಿನಿಂದಲೇ ಕೊನೆಗೊಳಿಸಿ ಆದೇಶ ಹೊರಡಿಸಲಾಗಿದೆ. ದೇಶಾದ್ಯಂತ ಪೆಟ್ರೋಲ್, ಡೀಸೆಲ್ ಮತ್ತು ಅಡುಗೆ ಅನಿಲದ ಸಾಕಷ್ಟು ದಾಸ್ತಾನು ಲಭ್ಯವಿದ್ದು ಪೂರೈಕೆಯಲ್ಲಿ ಯಾವುದೇ ವ್ಯತ್ಯಯವಾಗಿಲ್ಲ ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ. ನವದೆಹಲಿಯಲ್ಲಿ ನಡೆದಂತಹ ಅಂತರ ಸಚಿವಾಲಯದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ

0: ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ಕಳೆದ ಮೂರು ದಿನಗಳಲ್ಲಿ 1.14 crore ಎಲ್ಪಿಜಿ ಸಿಲಿಂಡರ್ಗಳನ್ನು ವಿತರಿಸಲಾಗಿದ್ದು ಇಂಧನ ಉಳಿತಾಯಕ್ಕಾಗಿ ಸಾರ್ವಜನಿಕ ಸಾರಿಗೆ ಬಳಸುವಂತೆ ಪ್ರಧಾನಿಯವರ ಮನವಿಯನ್ನು ಅವರು ಪುನರುಚ್ಚರಿಸಿದ್ದಾರೆ. ಐಸಿಸಿ ಪುರುಷರ ಏಕದಿನ ಕ್ರಿಕೆಟ್ ತಂಡದ ಶ್ರೇಯಾಂಕದ ವಾರ್ಷಿಕ ಪರಿಷ್ಕರಣೆಯ ನಂತರದ ಪಟ್ಟಿ ಪ್ರಕಟವಾಗಿದ್ದು ಭಾರತ ಅಗ್ರಸ್ಥಾನದಲ್ಲಿ ಮುಂದುವರೆದಿದೆ. ಭಾರತ 119-118 ಅಂಕಕ್ಕೆ ಇಳಿಕೆಯನ್ನು ಕಂಡಿದ್ದರೂ ತಂಡವು ವಿಶ್ವದ ಅಗ್ರ ಶ್ರೇಯಾಂಕದ ಸ್ಥಾನದಲ್ಲಿ ಮುಂದುವರೆದಿದೆ. ಇದೇ ವೇಳೆ 113 ರೇಟಿಂಗ್ ಪಾಯಿಂಟ್ಗಳೊಂದಿಗೆ ನ್ಯೂಜಿಲೆಂಡ್ ಎರಡನೇ ಸ್ಥಾನಕ್ಕೇರಿದ್ದು ಅಗ್ರ ಎರಡು ತಂಡಗಳ ನಡುವಿನ ಅಂತರವು 8-5 ಕುಸಿದಿದೆ. ಕಳೆದ ವಾರವಷ್ಟೇ ಟಿ20 ಶ್ರೇಯಾಂಕದಲ್ಲೂ ಅಗ್ರಸ್ಥಾನ ಕಾಯ್ದುಕೊಂಡಿದ್ದ ಭಾರತ ಸೀಮಿತ ಓವರ್ಗಳ ಕ್ರಿಕೆಟ್ನಲ್ಲಿ ತನ್ನ ಪ್ರಾಬಲ್ಯವನ್ನು ಮುಂದುವರೆಸಿದೆ. ವಿಶ್ವ ಚಾಂಪಿಯನ್ ಆಸ್ಟ್ರೇಲಿಯಾ 109 ರೇಟಿಂಗ್ನೊಂದಿಗೆ ಮೂರನೆಯ ಸ್ಥಾನದಲ್ಲಿ ಸ್ಥಿರವಾಗಿದ್ದರೆ ದಕ್ಷಿಣ ಆಫ್ರಿಕಾ ತಂಡವು ಪಾಕಿಸ್ತಾನವನ್ನು ಹಿಂದಿಕ್ಕಿ 4ನೇ ಸ್ಥಾನಕ್ಕೆ ಜಿಗಿದಿದೆ. ಈ ಮೂಲಕ ಅಗ್ರ 5 ತಂಡಗಳ ಪಟ್ಟಿಯಲ್ಲಿ ದಕ್ಷಿಣ ಆಫ್ರಿಕಾ ಗಮನಾರ್ಹ ಪ್ರಗತಿ ಸಾಧಿಸಿದಂತಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೋಮನಾಥ ದೇಗುಲ ಭಾರತದ ನಾಗರಿಕತೆಯ ಧೈರ್ಯ ಮತ್ತು ಭಕ್ತಿಯ ಸಂಕೇತ, ಪ್ರಧಾನಿ ನರೇಂದ್ರ ಮೋದಿ. ರಕ್ಷಣಾ ಸಚಿವರ ಅಧ್ಯಕ್ಷತೆಯಲ್ಲಿ ಅನೌಪಚಾರಿಕ ಸಚಿವರ ಗುಂಪು ಸಭೆ, ಪಶ್ಚಿಮ ಏಷ್ಯಾದಲ್ಲಿನ ಪರಿಸ್ಥಿತಿ ಮೇಲ್ವಿಚಾರಣೆ. ನವದೆಹಲಿಯಲ್ಲಿ ತಡೆರಹಿತ ಟೋಲ್ ಸಂಗ್ರಹ ವ್ಯವಸ್ಥೆ ಉದ್ಘಾಟಿಸಿದ ಕೇಂದ್ರ ಸಚಿವ ನಿತಿನ್ ಗಡ್ಕರಿ. ಪ್ರಧಾನಿ ಅವರ 7 ಪ್ರಮುಖ ಮನವಿಗಳನ್ನು ಪಾಲಿಸುವಂತೆ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಕರೆ. ಐಸಿಸಿ ಪುರುಷರ ಏಕದಿನ ಕ್ರಿಕೆಟ್ ರ್ಯಾಂಕಿಂಗ್, 1 ಅಂಕ ಇಳಿಕೆ ನಂತರವೂ ಅಗ್ರಸ್ಥಾನದಲ್ಲಿ ಭಾರತ ಮುಂದುವರಿಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಜೋರ್ದಾರ್ ಚಿತ್ರದ ಗೀತೆ.

ಇದುವರೆಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದ್ರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ 8:35. ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಜೀವನ ಚೈತ್ರ ಚಿತ್ರದ ಹಾಡು.

ಕೇಳುಕರೆ ಪ್ರಾಯೋಜಿತ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮ ದಿನಾಂಕ 13/5/2026 ಅಂದರೆ ಬುಧವಾರ ಬೆಳಗ್ಗೆ 10:00 to 11:00 102.6 MHz ಚಿತ್ರದುರ್ಗ ಆಕಾಶವಾಣಿಯಲ್ಲಿ ವಿಷಯ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಸೈನ್ಸ್ ಹಾಗೂ ಐಟಿಐ ಪಾಸಾದವರಿಗೆ ಚಿತ್ರದುರ್ಗದ ಎಸ್ಜೆಎಂ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಲಭ್ಯವಿರುವ ಡಿಪ್ಲೊಮೋ ಕೋರ್ಸ್ಗಳು ಈ ಕುರಿತು ಭಾಗವಹಿಸುತ್ತಾರೆ ಎಸ್ಪಿ ರವಿಶಂಕರ್ ಪ್ರಾಂಶುಪಾಲರು ಜೆಎಂಐಟಿ ಕ್ಯಾಂಪಸ್ ಎಸ್ಜೆಎಂ ಪಾಲಿಟೆಕ್ನಿಕ್ ಕಾಲೇಜು ಚಿತ್ರದುರ್ಗ ಕೇಳುಗರು ಕರೆ ಮಾಡಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳು 944-86-402-73 9141-97-2772 ದೂರವಾಣಿ ಸಂಖ್ಯೆ 29-5649 ಎಸ್ಟಿಡಿ ಕ್ರಮಾಂಕ 08194 ಈ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಡಿ ಕಾವ್ಯ ಪ್ರಾಯೋಜಕರು ಎಸ್ಜೆಎಂ ಪಾಲಿಟೆಕ್ನಿಕ್ ಚಿತ್ರದುರ್ಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆ ಭಕ್ತ ಸಿರಿಯಾಳ ಚಿತ್ರದಿಂದ

0: ಗೊರಕ ಗೊರಕ ಆಫೀಸ್ಗೆ ಟೈಮ್ ಆಗಿದೆ ಕಣವ, ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರೆ ಆಯ್ತು ಕಣವ.
1: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ, ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
0: ಅದರಿಂದ ಏನಾಯ್ತು ಗೊರಕ, ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
2: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ, ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ, ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ, ಜಾನುವಾರುಗಳು ತಿಂದ್ರೆ ಸಾಯ್ತಾವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
1: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
0: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
3: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
4: ಇದೀಗ ಗುರು ಶಿಷ್ಯರು ಚಿತ್ರದ ಗೀತೆಯನ್ನ ಕೇಳೋಣ.

ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45ಕ್ಕೆ ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಆಯುರ್ವೇದ ಯುನಾನಿ ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ

ಇದುವರೆಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದ್ರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ 8:45. ಇದೀಗ ವಚನಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಈ ವಚನವನ್ನ ಕೇಳೋಣ. ಈ ವಚನವನ್ನ ಹಾಡಿದ್ದಾರೆ ರಮೇಶ್ ಚಂದ್ರ. ಬಸವಣ್ಣ ಅವರ ವಚನ.

0: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
1: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
0: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
1: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
0: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
2: ಇದೀಗ ಬಸವೇಶ್ವರ ಅವರ ವಚನವನ್ನ ಕೇಳೋಣ. ಹಾಡಿದ್ದಾರೆ ಅಂಬಯ್ಯ ನುಲಿ ಹಾಗೂ ಲಾವಣ್ಯ ದಿನೇಶ್.

0: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
1: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
0: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
1: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
0: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
2: ಕಾರ್ಯಕ್ರಮದ ಕೊನೆಯದಾಗಿ ಅಕ್ಕ ಮಹಾದೇವಿ ಅವರ ವಚನವನ್ನ ಕೇಳೋಣ.

0: ಇದುವರೆಗೂ ವಚನಗಳ ಕಾರ್ಯಕ್ರಮ ಕೇಳಿದ್ರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ 9 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: This is Akashvani. I'm Anuja Kumar with the news at 9. The headlines. Prime Minister Narendra Modi calls upon citizens to unite to ease burden on national resources, terms West Asia conflict one of decades biggest crises. Government

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಸಮಯ 9:15:30 ಇದೀಗ ಭಾವಗೀತೆಗಳು.

ಪೂತಿ ನರಸಿಂಹಾಚಾರ್ ಅವರ ರಚನೆಯ ಭಾವಗೀತೆಯನ್ನ ಕೇಳಿದ್ರಿ. ಭಾವಗೀತೆಗಳ ಕಾರ್ಯಕ್ರಮದ ಕೊನೆಯದಾಗಿ ಬಿ ಆರ್ ಛಾಯಾ ಅವರ ಧ್ವನಿಯಲ್ಲಿ ಈ ಭಾವಗೀತೆ ಕೇಳೋಣ.

ಇದುವರೆಗೂ ಭಾವಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಸಮಯ 9:30 ಇದೀಗ ಕೇಳಿ

0: ಆಕಾಶವಾಣಿ ನಾಟಕ ಕಾವ್ಯ ಕೋಲಾಹಲ. ರಚನೆ ಭುವನೇಶ್ವರಿ ಹೆಗಡೆ. ನಿರ್ಮಾಣ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. ಈಗ ಕೇಳಿ ನಾಟಕ ಕಾವ್ಯ ಕೋಲಾಹಲ.
1: ಏನು ಕವಿಕೀರ್ತಿಯವರ ಮುಖವೇಕು ಕಂಗಿ ಕಳೆಗುಂದಿ ಹಪ್ಪಳದಂತಾಗಿದೆ. ಅಲ್ಲೋ ಪೆದ್ದು, ನೀನೋ ಉದಯೋನ್ಮುಖ ಕವಿ, ಹೀಗೆ ಅಧೋ ಮುಖನಾಗಿ ಕುಳಿತರೆ ಜನ ಏನನ್ಕೋತಾರೆ? ಪಾಪ ಅಕ್ಕ ಭಾವನ್ ಮನೆಯಲ್ಲಿ ಕಾಲೇಜಿಗೆ ಹೋಗ್ಲಿಕ್ಕೆ ಅಂತ ತಂದ್ಬಿಟ್ಟಿದ್ದಾರೆ, ಅವರು ಚೆನ್ನಾಗಿ ನೋಡ್ಕೋತಿಲ್ಲ ಅಂತ ಕಾಣಿಸುತ್ತೆ ಅಂತಾರೆ. ಅದಕ್ಕಾಗಿ ಆದ್ರೂ ಸ್ವಲ್ಪ ಗೆಲುಮುಖದ ಹುಡುಗನ ಹಾಗೆ ನಡ್ಕೋಬಾರ್ದೇನು? ಕೇಳ್ತೇನೋ ನಾನು ಹೇಳಿದ್ದು?
2: ಅದು ಅದು ಹಾಗಲ್ಲ.
1: ಮತ್ತೆ ಹೇಗೆ? ನಿನ್ನನ್ ನೋಡಿದಾಗ ಅಯ್ಯೋ ಅನಿಸ್ತಾ ಇದೆ. ಏನೋ ತಮ್ಮ ಕಾವ್ಯ ಕನ್ನಿಗೆ ಮುನಿಸಿಕೊಂಡಿದ್ದಾಳೆ? ಹೊಸ ಪ್ರೇರಣೆಗಳು ಮೊಳೆತಿಲ್ಲವೇ? ಕವಿತ್ವದ ದೊರೆ ಬತ್ತಿದೆ?
2: ಏ ಕಮಲು, ಬಾಯಿ ಮುಚ್ಚು. ನಿನ್ನಂತ ಅರಸಿಕ ತರ್ಲೆಗಳಿಗೆ ನಮ್ಮಂತ ಭಾವಜೀವಿಗಳ ಸಂಕಟ ಹೇಗೆ ಅರ್ಥ ಆಗಬೇಕು?
1: ಕವಿತೆ ಬರೆಯದವರೆಲ್ಲ ನಿರ್ಭಾವ ಗುಗ್ಗುಗಳು ಅನ್ಕೋಬೇಡ್ವೋ? ನಿಮ್ಮಂತವರು ಬರ್ದು ಬಿಸಾಕ್ತಿರಲ್ಲ ಕವನ ಅಂತ ನೀವಂದ್ಕೊಂಡಿರೋ ಸಾಲುಗಳನ್ನ, ಅದನ್ ಓದೋರ್ ಯಾರಪ್ಪ? ನಾವು ತಾನೆ. ಇನ್ನೊಂದ್ ಸಾರಿ ಅರಸಿಗರು ಬರೆಸಿಗರು ಅಂದ್ರೆ ನೋಡ್ ಮತ್ತೆ ನಾನ್ ಸುಮ್ನೆ ಇರೋದಿಲ್ಲ.
2: ಏನೇ ಮಾಡ್ತೀಯಾ?
1: ನಮ್ಮ ಅಣ್ಣಂಗೆ ಹೇಳ್ತೀನಿ, ನಿನ್ ಹೆಂಡತಿಯ ತಮ್ಮ ಭಾವ ಭಾವನೆ ಭಾವನೆ ಅಂತ ಬಾಯಿ ಬಡ್ಕೋತಾನೆ ಅವನ್ಗೆ ತೆಪ್ಪಗೆ ಓದ್ಕೊಂಡಿರೋಕೆ ಹೇಳಿ ಅಂತ. ನಮ್ಮಣ್ಣ ತನ್ನ ಹೆಂಡತಿಗೆ ಆರ್ಡರ್ ಮಾಡ್ತಾನೆ, ಅವಳು ನಿನ್ನನ್ ಆರ್ಡರ್ಗೆ ತರ್ತಾಳೆ.
2: ನಿಮ್ಮ ಅಣ್ಣ ಅಂದ್ರೆ ಯಾರೇ ಮಹಾ? ನಮ್ಮಕ್ಕನ ಗಂಡ ತಾನೆ. ನಾನು ನಿಮ್ಮತ್ತಿಗೆಗೆ ಅಂದ್ರೆ ನನ್ನ ಅಕ್ಕಂಗೆ ಹೇಳ್ತೀನಿ, ನಿನ್ನ ಗಂಡನ ತಂಗಿ ನಾದಿನಿ ಬಾಯಿಗೆ ಬಂದ ಹಾಗೆ ಹರಡ್ತಾಳೆ ಅಂತ. ಅವಳಿಗೆ ಸ್ವಲ್ಪ ಬಾಯಿ ಮುಚ್ಚಿಕೊಂಡಿರೋಕೆ ಹೇಳು ಅಂತ ಹೇಳ್ತೀನಿ.
1: ಏ ಹೋಗು, ನಾನು ನೋಡೇ ಬಿಡ್ತೀನಿ ಯಾರ್ ಬಾಯಿಗೆ ಯಾರ್ ಬೀಗ ಹಾಕ್ತಾರೆ ಅಂತ.
2: ಏ ಕಮಲು, ಜಗಳ ಬೇಡ ಕಣೆ. ನಂದೊಂದೆರಡು ಏಕಾಕ್ಷರ ಕವಿತೆಗಳು ಕಳೆದು ಹೋಗಿವೆ, ನನ್ನ ತಲೆಯೆಲ್ಲ ಕೆಟ್ಟು ಹೋಗಿದೆ ಕಣೆ. ನನಗೀಗ ಶಾಂತಿ ಬೇಕು, ಶಾಂತಿ ಪ್ಲೀಸ್, ಶಾಂತಿ ಬೇಕು.
1: ಓ ಹಾಗ ಸಮಾಚಾರ, ನಿನ್ ಮಹಾನ್ ಅಭಿಮಾನಿ ನಮ್ ಕೆಲಸದ ಶಾಂತಿ ಬೇಕಾ ನಿಂಗೆ? ಅವಳ ಹತ್ರ ಕವಿತೆ ಓದಿ ಶಾಂತಿ ತಂದ್ಕೋತಿಯಾದ್ರೆ ನಾನ್ ಯಾಕಪ್ಪ ಬೇಡ ಅನ್ಲಿ? ಇರು, ಶಾಂತಿನೇ ಕರಿತೀನಿ. ಶಾಂತಿ, ಶಾಂತಿ.
2: ಲೇ ಕಮಲು ನಿಲ್ಲು, ಆ ಕೆಲಸದ ಶಾಂತಿ ಅಲ್ಲ ತಾಯಿ, ಮನಃಶಾಂತಿ ಕಣೆ, ಪೀಸ್ ಆಫ್ ಮೈಂಡ್. ಕೆಲಸದ ಶಾಂತಿನ ಕರೆದು ರಾದ ಅಂತ ಮಾಡ್ಬೇಡುವೆ. ಅಯ್ಯೋ ಅಯ್ಯೋ, ಹೋಗಿಯೇ ಬಿಟ್ಲಲ್ಲ. ಅಯ್ಯೋ, ಇನ್ನು ಆ ಧಾರವಾಡದ ಹುಡುಗಿ ಶಾಂತಿ ಬಂದು ನನ್ನ ತಲೆ ತಿಂತಾಳೆ. ಅಯ್ಯಯ್ಯಪ್ಪ, ಏನ್ ಮಾಡ್ಲಿ.

0: ಶಾಂತಿ ಬಚ್ಚಲಲ್ಲೂ ಇಲ್ಲ, ಅಡಿಗೆ ಮನೆಯಲ್ಲೂ ಇಲ್ಲ. ಏನೋ ಒಳ್ಳೆ ಹುಡುಗಿ ಅಂತ ಪಾಟೀಲ್ ಡಾಕ್ಟರ್ ಹೇಳಿದಕ್ಕಾಗಿ ಮನೆಯಲ್ಲೇ ಇಟ್ಕೊಂಡಿದ್ದಾರೆ. ಈ ಹುಡುಗಿ ನೋಡಿದ್ರೆ ಮನೆಯವರ ಹಾಗೆ ಎಲ್ಲಿ ಬೇಕಾದ್ರಲ್ಲೂ ನುಗ್ಗಿ ತಂದೆ ಮನೆ ತರ ಮಾಡ್ಕೊಂಡಿದ್ದಾಳಲ್ಲ, ಎಲ್ಲಿ ಹೋಗಿದ್ದಾಳೆಪ್ಪ ಶಾಂತಿ? ಲೇ ಶಾಂತಿ, ಓ ಕವಿ ಕಿರಾತನ್ ರೂಮ್ ನಲ್ಲೇ ಏನೋ ಮಾತು ಕೇಳ್ತಾ ಇದೆ, ಹೋಗಿ ನೋಡ್ತೀನಿ. ಓಹೋ ದೃಶ್ಯ ಜೋರಾಗಿ ಇದೆ, ನಮ್ಮ ಅತ್ತಿಗೆ ಏನೋ ಪೇಪರ್ ಚೂರು ಹಿಡಿದು ಓದ್ತಾ ಇದ್ದಾಳೆ, ಕವಿತೆಯೇ ಚೂರು ಇರ್ಬೇಕು. ಕೆಳಗೆ ಕೂತ ಶಾಂತಿಯ ಭಂಗಿ ನೋಡಿದ್ರೆ ಒಳ್ಳೆ ಶಿಷ್ಯ ಸಂಕುಲದ ಹಾಗೆ ಕಾಣ್ತಾ ಇದೆ. ಹೊರಕ್ಕೆ ಮೈಗಾನಿಸಿಕೊಂಡಿದ್ದಾಳೆ, ಬಕೆಟ್ ಅನ್ನು ತಬ್ಲೆ ಮಾಡ್ಕೊಂಡಿದ್ದಾಳೆ, ಒಳ್ಳೆ ಕವಿಗೋಷ್ಠಿನೇ ನಡೆದ ಹಾಗಿದೆ. ನಾನು ಕೇಳಿಸ್ಕೋತೀನಿ.
1: ಕೇಳೆ ಶಾಂತಿ, ಇನ್ನೊಂದು ಕವನದ ಶೀರ್ಷಿಕೆ ಗಂಡನ ಪ್ರೀತಿ. ಹೆಂಡತಿ ಎಂದರೆ ಅಕ್ಕರೆ ಇವನಿಗೆ, ಸಕ್ಕರೆಯೇ ಸರಿ ಮೋರೆಯೋಳು,
2: ಸಕ್ಕರೆಯೇ ಸರಿ ಮೋರೆಯೋಳು.
1: ಹೆಂಡತಿ ಎಂದರೆ ಅಕ್ಕರೆ ಇವನಿಗೆ, ಸಕ್ಕರೆಯೇ ಸರಿ ಮೋರೆಯೋಳು. ಕಾಫಿಗೆ ಲೇಟಾಯಿತೋ ಒದರುವನು, ಚೆಲ್ಲೆ ಅದನ್ನು ಮೋರೆಯೋಳು.
2: ವಾವಾ ವಾವಾ, ಗಂಡಸರ ಮುಖಕ್ಕೆ ಮಂಗಳಾರತಿ ಹಿಡ್ದಂಗ್ ಬರ್ದಾರ್ ನೋಡ್ರಿ ನಮ್ ಸಣ್ಣಪ್ಪನವರು. ಏನ್ ಚಂದ ಕವಿತೆ ಬರೀತಾರವ್ವ, ಕವಿತೆ ಅಂದ್ರೆ ಹಿಂಗಿರ್ಬೇಕು ನೋಡ್ರವ್ವ.
1: ಎಷ್ಟಂದ್ರು ಅವ ನನ್ ತಮ್ಮ ಅಲ್ವೇನೆ, ಅಲ್ದೆ ನಮ್

0: ಯಜಮಾನ್ರನ್ನು ಅಂದ್ರೆ ಅವನ್ನ ಭಾವನ್ನ ದಿನ ನೋಡ್ತಿರ್ತಾನ ನೋಡು. ಕವಿತೆಗೆ ವಸ್ತು ಹುಡುಕೋದೇ ಬೇಡ.
1: ಓ, ಶಾಂತಿ ಎಲ್ಲಿ ಅಂತ ಇಡೀ ಮನೆ ಹುಡುಕ್ದೆ. ಇಲ್ಲಿ ನೋಡಿದ್ರೆ ಮನೆ ಯಜಮಾನ್ತಿನೇ ಬುಟ್ಟಿಲಿ ಹಾಕೊಂಡಿದ್ದಾಳೆ. ಅಯ್ಯೋ ಸಾರಿ ಸಾರಿ, ಬಕೆಟ್ಲಿ ಹಾಕೊಂಡು ಕವಿಗೋಷ್ಠಿ ನಡೆಸ್ತಾ ಇದ್ದಾಳೆ. ಆಗ್ಬೋದು ಆಗ್ಬೋದು.
2: ಓ ಕಮಲಕ್ಕರು ಬರ್ರಿ, ಏನು ನೆಗ್ದು ಬೀಳಂಗಿಲ್ಲ. ಪಾಪ ತಮ್ಮ ರೀಟ್ ಒಂದ್ ಚಂದದ ಕವಿತಾ ಬರ್ದು ಬರ್ದು ಮುದ್ದಿ ಮಾಡಿ ಬಿಸಾಡ್ಯಾರ. ನಾನ್ ರೂಮ್ ಕ್ಲೀನ್ ಮಾಡ್ಲಿಕ್ ಬಂದಿದ್ನ, ಇದೇನಪ್ಪ ಕಾಗ್ದದ ಉಂಡಿ ಅನ್ಕೊಂಡು ಆ ಕರ್ಕರ್ದ್ನಿ. ಒಂದೊಂದು ಉಂಡಿ ಬಿಡಿಸಿ ಬಿಡಿಸಿ ಹಾಕಿ ಓದ್ಲಿಕ್ ಹತ್ತಿದ್ರು ನೋಡ್ರಿ, ಕಸ ಮುಸ್ರಿ ಎಲ್ಲ ಮರ್ತು ಇಲ್ಲೇ ಕುಂತ್ ಬಿಟ್ನಿ. ಅಕ್ಕ ಅವ್ರ ಟೇಬಲ್ ಮೇಲೆ, ನಾ ನೆಲ್ದ ಮೇಲೆ.
1: ಅಲ್ಲ ಶಾಂತಿ, ನೀ ಮಾಡೋದ್ ನೋಡಿದ್ರ ಕಸ ಮುಸ್ರೆ ಕೆಲ್ಸ, ಆದ್ರೆ ಕವಿತೆ ಕತೆ ಅಂದ್ರೆ ಕಿವಿ ನೆಟ್ಟಗಾಗುತ್ತಲ್ಲ. ಏನಾದ್ರೂ ಚದ್ಮ ವಿಷದಲ್ಲಿ ಬಂದಿದ್ಯೇನು ಮತ್ತೆ?
2: ಎಲ್ಲಿ ತೆಗಿರಿ, ನಾನ್ ಈ ಊರಿಗೆ ಬರೋ ಮುಂಚೆ ನಮ್ಮೂರ್ ಧಾರವಾಡದಾಗೆ ಸಾಲಿ ಕಲೀಲಿಕ್ಕೆ ಈರಪ್ಪ ಮೆಣಸಿನ್ಕಾಯಿ ಅನ್ನೋ ಕವಿಗಳ ಮನೇಲಿ ಇದ್ದೀನ್ರಿ. ಅವ್ರ ಮನೆಯಾಗೆ ಜೋಳದ ಗುಡ್ಡದವರು, ಉಳ್ಳಾಗಡ್ಡಿ ಅವರು, ಇಂತ ದೊಡ್ಡ ದೊಡ್ಡ ಕವಿಗಳ ಸಾಹಿತಿಗಳೆಲ್ಲ ಸೇರಿ ಹರಟೆ ಹೊಡ್ತಿದ್ರಿ. ಅಲ್ಲಂತೂ ಬಿಡ್ರಿ, ಪ್ರತಿ ಮನೆಯಾಗ ಒಬ್ಬೊಬ್ರು ಕವಿಗಳು.
1: ಏ ಕೇಳಿದ್ದೇವೆ ಬಿಡು, ಧಾರವಾಡದಾಗ ಎಲ್ಲಿ ನಿಂತು ಕಲ್ ಒಗೆದ್ರು ಒಬ್ಬ ಕವಿ ಇಲ್ಲ ಸಂಗೀತಗಾರನ ಮನೆ ಮೇಲೆ ಬೀಳುತ್ತೆ ಅನ್ನೋ ಸತ್ಯನ
2: ಬರೋಬ್ಬರದ. ಅದಕ್ಕ ನಂಗು ಕವಿತಾ ಅಂದ್ರೆ ಭಾರಿ ಅಂದ್ರೆ ಭಾರಿ ಗೌರವ ನೋಡ್ರವ. ಓದ್ರಿ ಅಕ್ಕ ಇನ್ನೊಂದು ಉಂಡಿ ಬಿಡಿಸಿ ಓದ್ರಿ.
1: ಓಹೋ, ಇದೊಳ್ಳೆ ಉಂಡಿ ಕಾವ್ಯ ಆಯ್ತಲ್ಲ. ರಮ್ಯ ಕಾವ್ಯ ನವ್ಯ ಕಾವ್ಯ ಇದ್ದಂಗೆ ಉಂಡಿ ಕಾವ್ಯ ಮುದ್ದೆ ಕಾವ್ಯ ಅಂತ ಹೊಸ ಪ್ರಕಾರ ಶುರು ಮಾಡಿದ ಕೀರ್ತಿ ನಮ್ ಕವಿ ಕೀರ್ತಿಗೆ ಸಲ್ಬೇಕು ನೋಡಿ.
0: ಈ ಉಂಡೆ ಬಿಚ್ಚಿ ನೋಡು. ಕೇಳಿಲಿ ಕವನದ ಶೀರ್ಷಿಕೆ ಆದರ್ಶ ಕೂಸು. ಮಗುವಿಗೆ ಹಸಿವು ಎನಿಸಿದ ಕೂಡಲೇ ಬಾಯಿರಬೇಕು ಬಾಟಲೊಳು, ದೊಡ್ಡವರೆಲ್ಲ ಮಲಗುವ ಸಮಯದಿ ನಿದ್ರಿಸಬೇಕು ತೊಟ್ಟಿಲೊಳು.
1: ಓ ಪರ್ವಾಗಿವೆ, ಏನೋ ಹುಡುಗು ಮುಂಡೆದು ಏನ್ ಕವಿತೆ ಬರೆದಿತ್ತು ಅನ್ಕೊಂಡಿದೆ. ಸುಮಾರಾಗಿ ನಮ್ ಹೆಸರು ಮಾಡಿದ ಕವಿಗಳಿಗಿಂತ ಚೆನ್ನಾಗಿ ಬರ್ದಿದಾನೆ.
0: ಲೇಲೆ ಇನ್ನೊಂದು ಚೂರು ಕಾಗದ ಇದೆ ತಡೀರೆ. ಹಲ್ಲು ಬಿಳಿ ಕೆನ್ನೆ ಕುಳಿ ಕಣ್ಣು ಸುಳಿ ಬಾರೇ ಬಡಿ.
2: ಅಯ್ಯಯ್ಯೋ, ಅದು ಪ್ರೇಮ ಕವಿತೆ ನೋಡ್ರವ್ವ, ಯಾರೋ ಕ್ಲಾಸ್ಮೇಟ್ ಹುಡುಗಿ ಮೇಲೆ ಬರ್ದಿದ್ದಾರೆ.
3: ದಿಸ್ ಇಸ್ ಟೂ ಮಚ್. ಈ ಹುಡುಗಿರಿಗೆ ಕೆಲಸ ಇಲ್ಲ ಅಂದ್ರೆ ಅಕ್ಕ ಅಕ್ಕ ನೀನು ಸೇರ್ಕೊಂಡು ನನ್ನ ರೂಮಲ್ಲಿ ಇದೇನ್ ನಡೆಸ್ತಾ ಇದ್ದೀರಿ? ಹೋಗ್ರಿ ಎಲ್ಲ ಸೇರಿ, ಎಲ್ಲ ಸೇರಿ, ಗೆಟ್ ಔಟ್ ಗೆಟ್ ಔಟ್. ಇಲ್ಲ ಅಂದ್ರೆ ನಿಮ್ಮನ್ನು
0: ಹೇಳ್ಬೇಡುವ ತಮ್ಮ. ಏನೋ ಪಾಪ ಶಾಂತಿ ನಿನ್ನ ರೂಮ್ ಕ್ಲೀನ್ ಮಾಡಕ್ಕೆ ಅಂತ ಬಂದ್ಲು, ಕೆಲವು ಕಾಗದದ ಉಂಡೆ ಬಿದ್ದಿದ್ವು, ಅದೇನು ಅಂತ ನೋಡ್ಲಿಕ್ಕೆ ನನ್ನನ್ನು ಕರೆದ್ಲು.
1: ತುಂಬಿ ತುಳುಕೋ ಮುನ್ಸಿಪಾಲ್ಟಿ ತೊಟ್ಟಿಲಿ ಬಾಂಬ್ ಕಂಡು ಬಂದ್ರೆ ಶ್ವಾನದಳ ಕರಿತಾರಲ್ಲ ಹಾಗೆ.
0: ಸ್ವಲ್ಪ ಸುಮ್ಮನೆ
2: ಅಕ್ಕ ಅವರು ಒಂದೊಂದೇ ಕಾಗದದ ಉಂಡಿ ಬಿಚ್ಚಿ ಓದ್ತಾ ಹೋದ್ರ ನಾನ್ ಕೇಳ್ತಾ ಹೋದ್ನಿ. ಈಗ ಈ ಕಿಸ ಬಂದು ನಮ್ ಜೋಡಿ ಸೇರ್ಕೊಂಡ್ಲು. ಕವಿತಾ ಗೋಷ್ಠಿ ಈಗ ಬರೋಬ್ಬರತ್ ನೋಡ್ರಿ, ನೀವು ಬರ್ರಿ ಕೂಡ್ರಿ.
3: ಈ ಮನೇಲಿ ನಮ್ಗೆ ಪ್ರೈವಸಿನೇ ಇಲ್ಲದ ಹಾಗಾಯ್ತಲ್ಲ.
1: ಓಹೋ ಪ್ರೈವಸಿ ಬೇಕಂತೆ, ಪ್ರೈವಸಿ ಪ್ರೈವಸಿ ವಸಿ ಜಾಸ್ತಿ ಆದ್ರೆ ಆಗ ಗೊತ್ತಾಗುತ್ತೆ ನೋಡು ಮನೆ ಜನರ ಮಹತ್ವ.
2: ಆಗ ಏಕಾಂಗಿತನ ಅನ್ನೋಕ್ ಶುರು ಮಾಡ್ತಾರವ್ವ. ಏನಂದ್ರಿ ಕವಿಗಳ್ಗಳು ತಪ್ಪಿದೆಲ್ಲ ನೋಡ್ರಿ.
3: ಪ್ಲೀಸ್ ಪ್ಲೀಸ್ ಅದೊಂದ್ ಕೆಲ್ಸ ಮಾಡ್ಬೇಡಿ, ನಾನೊಬ್ನೇ ಇರೋದನ್ನ ನೆನೆಸಿಕೊಳ್ಳೋಕೆ ಆಗೋದಿಲ್ಲ ಅಕ್ಕ.
0: ಸರಿ ನಾವು ಹೋಗ್ತೀವಿ ಅಂದ್ರು ನಿನ್ ಭಾವ ಬಿಡ್ಬೇಕಲ್ಲ. ಅಯ್ಯೋ ನನ್ ಕಾಫಿ ತಿಂಡಿ ಗತಿ ಅಂತ ಅಷ್ಟೇ ಬಿಡ್ತಾರೆ.
3: ಅಂದಾಗೆ ಭಾವ ಎಲ್ಲೋಗಿದ್ದಾರೆ, ಕಾಣಿಸ್ತಾ ಇಲ್ವಲ್ಲ.
0: ಅದೇ ಆಶ್ಚರ್ಯ, ನನ್ಗೊಂದು ಮಾತು ಹೇಳದೆ ರಾಣಿ ಎಲ್ಲಿ ಕಾಣೆಯಾಯ್ತು?
2: ಅಣ್ಣ ಅವರು ಚೀಲ ಹಿಡ್ಕೊಂಡು ಗೇಟ್ ತೆಗಿತಿದ್ದನ್ನ ಆಗ್ಲೇ ನೋಡ್ರಿ ಅಕ್ಕವ್ರೆ.
1: ತರ್ಕಾರಿನೋ ಸಾಮಾನೋ ತರ್ಲಿಕ್ಕೆ ಹೋಗಿರ್ಬೇಕೇನೋ ಪಾಪ.
0: ಅದರಲ್ಲಿ ಪಾಪ ಎಂದಂತು ತಮ್ಮನೆ ತಾವು ತರ್ತಾರೆ, ಪಾಪನಿಲ್ಲ ಪುಣ್ಯನೂ ಇಲ್ಲ.
1: ಸರಿ ಸರಿ ಕವಿವರ್ಯ, ನಾಲ್ಕು ಕವಿತೆ ಓದಿ ಹೇಳಿ ನೋಡೋಣ.
3: ನಾನು ಆಗ್ಲೇ ಹೇಳಿದ್ನಲ್ಲ ಅರಸಿಕರ ಸಹವಾಸ ಬೇಡ ಅಂತ. ಅರಸಿಕರ ಎದುರು ಕಾವ್ಯ ನಿವೇದನೆ ಮಾಡುವ ಹಣೆಬರ ಮಾತ್ರ ಬರಿಬೇಡಪ್ಪ ಬರಿಬೇಡ ಅಂತ.

0: ಬ್ರಹ್ಮನತ್ರ ಒಬ್ಬ ಕವಿ ನಿವೇದನ ಮಾಡಿಕೊಂಡಿದ್ನಂತೆ, ಗೊತ್ತಾ ನಿಂಗೆ?
1: ಲೋ, ಓದೋ ಕಂಡಿದ್ದೀನಿ. ಕಾಲೇಜ್ನಲ್ಲಿ ಕವನ ವಾಚನ ಮಾಡೋದನ್ನ, ಆಗಲ್ಲಿ ಜಡ್ಜ್ ಆಗಿ ಕೂತಿರೋರ ಮೂತಿ ನೋಡಿದ್ರೆ ಸಾಕು, ಆಹಾ ಎಂತ ರಸಿಕತೆ ಅಲ್ವಾ. ಅಲ್ಲೆಲ್ಲ ಬಾಯಿ ಮುಚ್ಚಿ ಕವಿತೆ ಓದ್ತಾನೆ, ಇಲ್ಲಿ ಕೇಳಿದ್ರೆ ಜಂಬ.
2: ಬಾಯಿ ಮುಚ್ಚಿ ಕವಿತೆ ಓದೋ ಅಂದ್ರೆ ಹೇಗೆ? ಓದಿ ತೋರಿಸ್ ನೋಡೋಣ.
3: ಇರ್ಲಿ ಬಿಡ್ರಿ, ಪಾಪ ಎಲ್ರೂ ಕೇಳಲಿಕ್ಕೆ ಹತ್ಯಾರಂತಾದ್ರೂ ಒಂದೆರಡು ಕವನ ಓದ್ರಲ್ಲ.
0: ಸರಿ ಸರಿ, ನನ್ನ ಕವನ ಒಂದು ಕಳೆದು ಹೋಗಿದೆ. ಅಕಸ್ಮಾತ್ ಕಳೆದು ಹೋಗಿದೆ ಅಂತ ಜಾಹೀರಾತು ಹೇಗೆ ಕೊಡಬಹುದು?
1: ಕವನ ಕಳೆದಿದೆ ಒಂದು ನಾಲ್ಕು ಸಾಲು, ಸಿಕ್ಕ ಬಗೆ ತರಲ್ಲ ಖಂಡಿತ ಸೋಲು, ತಾನಾಗಿ ಹಿಂದಿರುಗಿ ಕೊಟ್ಟರೆ ಮೇಲು, ಇಲ್ಲದಿರೆ ಮುರಿದೇನು ಕೈ ಅಥವಾ ಕಾಲು.
0: ಅಂತೂ ಕವನ ಕವಿ ಅಂದ್ರೆ ಟೀಕೆ ಮಾಡಿ ನಗುತ್ತಿದ್ದ ಕಮಲ ಕೂಡ ಹೇಗೆ ಕವಿತೆ ಸಾಲುಗಳನ್ನು ಉದುರಿಸ್ತಿದ್ದಾಳೆ ನೋಡ್ರಿ.
3: ಎಲ್ಲಾ ಸಂಘ ದೋಷ ಬಿಡ್ರಿ, ಮನ್ಯಾಗ ಒಬ್ಬ ಕವಿ ಇದ್ರು ಅಂದ್ರ ಮನೆ ಮಂದಿ ಎಲ್ಲ ಕವಿತೆ ಶುರು ಹಚ್ಚುತ್ತಾರ.

0: ನಿನಗೇನಪ್ಪ?
1: ಬೇಳೆ, ಬೆಲ್ಲ, ಅಕ್ಕಿ ಎಲ್ಲ ಅರ್ಧ ಕೆ ಜಿ ಕೊಡಿ ಶೆಟ್ರೆ.
0: ಕಾಲ ಎಲ್ಲಿಗೆ ಬಂತಪ್ಪ? ದಿನನಿತ್ಯ ಬೇಕಾದ ಅಕ್ಕಿ ಬೇಳೆ ಬೆಲ್ಲ ಕೂಡ ಅರ್ಧ ಕೆ ಜಿಗೆ ಇಳೀತು ನೋಡು. ಇನ್ನು ನಾವೆಲ್ಲ ದಾಸಯ್ಯರಾಗಿ ಚೊಂಬು ಹಿಡಿಯೋದೇ ಬಾಕಿ ಅಂತ ಕಾಣ್ತದೆ. ಚೀಲ ಇಲ್ಲಪ್ಪ.
1: ಎಲ್ಲಿದೆ ಶೆಟ್ರೆ?
0: ತೆಗೋ. ಚೆಲ್ಬೇಡಪ್ಪ, ಚೆಲ್ಬೇಡಪ್ಪ, ನಿಧಾನ ನಿಧಾನ.
2: ನಮಸ್ಕಾರ ಶೆಟ್ರೆ.
0: ಓಹೋಹೋ, ಮಣಿಕಂಠಪ್ಪನವರು, ಭಾರಿ ಅಪರೂಪ ಆಗಿಬಿಟ್ರಿ. ಈ ಬಡಪಾಯಿ ಶೆಟ್ರ ಅಂಗಡಿ ನೆನಪುಂಟು ತಾನೆ?
2: ಅಪರೂಪ ಏನಿಲ್ಲ, ಈಗ ನಮ್ಮ ಮನೇಲಿ ನನ್ನ ಭಾವಮೈದ್ನ ಇದ್ದಾನಲ್ಲ, ಹೆಚ್ಚಾಗಿ ಅವನ ಹತ್ರ ಸಾಮಾನು ತರಿಸ್ತಾಳೆ ನನ್ನ ಹೆಂಡತಿ.
0: ಓ ಅಂಚ, ಆ ಹುಡುಗ ನಿಮ್ಮ ಭಾವಮೈದುನನ? ಓ ಭಲೇ ವಿಚಿತ್ರ ಸ್ವಾಮಿ. ಅಲ್ಲ, ಒಂದಿನ ದುಡ್ಡು ತರತಾನೆ ಚೀಲ ತರೋದಿಲ್ಲ, ಇನ್ನೊಂದಿನ ಎರಡೆರಡು ಚೀಲ ತಂದು ದುಡ್ಡು ಅಂತ ಕೇಳಿದ್ರೆ ಯಾಕೆ ಅಂತ ಕೇಳ್ತಾನೆ. ಮತ್ತೊಂದಿನ ಅಕ್ಕಾರು ಕೊಟ್ಟ ಸಾಮಾನು ಚೀಟಿ ಮರ್ತು ಬಿಟ್ಟೆ, ಏನೋ ನಿಮ್ಗೆ ತೋಚಿದ್ದು ಕೊಡಿ ಅಂತ ಹೇಳಿ ತಗೊಂಡು ಹೋಗ್ತಾನೆ. ಭಾರಿ ವಿಚಿತ್ರ ಹುಡುಗ. ಅಲ್ಲ, ಅವನಿಗೆ ಮಂಡೆಗಿಂಡೆ ಸರಿ ಉಂಟಲ್ವಾ?
2: ಹಾಗೆಲ್ಲ ಏನೂ ಇಲ್ಲ ಶೆಟ್ರೆ, ಹುಡುಗ ಸ್ವಲ್ಪ ಕವನ ಗಿವನ ಬರೀತಾನೆ, ಕಲ್ಪನಾ ಸಾಮ್ರಾಜ್ಯದಲ್ಲಿ ವಿಹರಿಸ್ತಾನೆ, ವಾಸ್ತವ ಪ್ರಪಂಚದಲ್ಲಿ ಮುಗ್ಗರಿಸ್ತಾನೆ.
0: ಇರ್ಲಿ ಬಿಡ್ರಿ, ಚಿಕ್ಕವನು, ಕವಿತೆ ಗಿವಿತೆ ಹುಚ್ಚು 4 ದಿನ ಇರ್ತದೆ. ನಿಮ್ಮ ಹಾಗೆ ಸಂಸಾರ ತಾಪತ್ರ ಪ್ರಾರಂಭ ಆದ್ಮೇಲೆ ರೇಷನ್ನು, ಹಾಲು, ಮನೆ ಬಾಡಿಗೆ, ಸಿಟಿ ಬಸ್ಸು ಅಂತ ತರಲೆ ತಾಪತ್ರೆ ಆದ್ಮೇಲೆ ಹೆಂಡ್ರು ಮಕ್ಳ ಹಾಡು ಕೇಳೋದ್ರಲ್ಲಿ ಸ್ವಂತ ಹಾಡು ಬರ್ದ ಹಾಗೆ ಬಿಡಿ.
2: ಸತ್ಯ ಸತ್ಯ ಹೇಳಿದ್ರಿ, ಅದಕ್ಕೆ ಅಲ್ವೇ ಸಂಸಾರದಲ್ಲಿ ಸರಿಗಮ ಅನ್ನೋದು.
0: ಸರಿ, ಏನು ಬಂದಿದ್ ನೀವು? ಸಾಮಾನು ಬೇಕಿತ್ತ?
2: ಸಾಮಾನ್ ತರಬೇಕು ಅಂತ ಹೆಂಡ್ತಿದ್ದು ಒಂದೇ ಗಲಾಟೆ, ಸಂಸಾರ ಅಂದ್ರೆ ನಿಮಗೆ ಸಸಾರ ಆಗಿದೆ ಅಂತಿದ್ಲು. ಅದಕ್ಕೆ ಸಾಮಾನ್ ಚೀಟಿ ಬರೆದಿಟ್ಟಿದ್ಲು, ಹೇಳದೆ ಕೇಳದೆ ತಗೊಂಬಂದ್ಬಿಟ್ಟಿದೀನಿ, ಸಾಮಾನ್ ತಗೊಂಡೋಗಿ ಸರ್ಪ್ರೈಸ್ ಕೊಡೋಣ ಅಂತ.
0: ಒಳ್ಳೆ ಕೆಲಸ ಮಾಡಿದ್ರು ಬಿಡಿ, ಕೊಡಿ ಲಿಸ್ಟ್.
2: ಇಲ್ಲಿ ಇಲ್ಲಿ ಇಲ್ಲಿದೆ, ತಗೊಳ್ಳಿ. ಏನಿಲ್ಲ, ಸಾಮಾನ್ ಒಂದು 7-8 ಸಾಮಾನು ಇರ್ಬೇಕಲ್ಲಿ. ನೋಡಿ,
0: ಇದೆಂತ ಸಾಮಾನ್ ಪಟ್ಟಿರಿ? ಒಂದೊಂದೇ ಅಕ್ಷರ ಒಂದರ ಕೆಳಗೊಂದು ಬರೆದಿದೆ. ಏನು ಎಷ್ಟು? ಒಂದು ಇಲ್ಲ ಮಾರೇರೆ. ಜೀವನ ಇದೆಂತ ಸಾಮಾನು ಲಿಸ್ಟ್ ಮಾರೇರೆ? ಎಷ್ಟು ಕೆ ಜಿ? ಏನು ಕತೆ?
2: ಎಲ್ಲಿ ಇಲ್ಲಿ ಕೊಡಿ. ಎಲ್ಲೋ ಗಡಿಬಿಡಿಲಿ ಎಲ್ಲ ಬಿಡಿಸಿ ಬರೀಲಿಕ್ಕೆ ನನ್ನ ಹೆಂಡತಿಗೆ ಪುರುಸೊತ್ತಾಗಿಲ್ಲ ಅನ್ಸುತ್ತೆ. ನೋಡೋಣ. ಈ ಅಂದ್ರೆ ಈರುಳ್ಳಿ ಆಗಿರ್ಬೋದಲ್ವ ಶೆಟ್ರೆ?
0: ಈ ಅಂತಂದ್ರೆ ಈರುಳ್ಳಿನೂ ಆಗ್ಬಹುದು, ಈಳಿಗೆ ಮನೆಯೂ ಆಗ್ಬೋದು.
2: ಈಳಿಗೆ ಮನೆ ಯಾಕೆ ಬರೀತಾರೆ ಶೆಟ್ರೆ? ಈ ಅಂದ್ರೆ ಈರುಳ್ಳಿ ಅಂತಾನೆ. ಮುಂದ್ ಸೇರಿಸಿ. ಈ ಅಂದ್ರೆ ಈರುಳ್ಳಿ.
0: ಸರಿನಪ್ಪ. ಈರುಳ್ಳಿ ಎಷ್ಟು ಬರೀಲಿ?
2: 1 ಕೆಜಿ ಬರೀರಿ. ಹೇಗೂ ರಾತ್ರಿ ಮಿಕ್ಸ್ ಸಾಂಬಾರ್ ಹುಳಿಗೆ ಮಾನದಿನ ಬೆಳಿಗ್ಗೆ

0: ಈರುಳ್ಳಿ ಸೇರಿಸಿ ಬಾಜಿ ಅಂತ ಮಾಡಿ ಹಾಕ್ತಾಳೆ ನನಗೆ.
1: ಸರಿ ಸರಿ, ಈರುಳ್ಳಿ 1 ಕೆಜಿ. ಮುಂದಿನದು ಜಿ. ಜಿ ಅಂದ್ರೆ ಏನಿದು?
0: ಅಯ್ಯೋ, ಜಿ ಅಂದ್ರೆ ಜೀರಿಗೆ. ಇನ್ನೇನು?
1: ಸರಿ, ಜೀರಿಗೆ ಎಷ್ಟು ಬರೀಲಿ?
0: 1 ಕೆಜಿ.
1: 1 ಕೆಜಿ ಜೀರಿಗೆ? ಯಾಕ್ರಿ, ಯಾರಾದ್ರೂ ಬಾಣಂತಿಯರು ಇದ್ದಾರೇನು ಮನೆಯಲ್ಲಿ?
0: ಸದ್ಯ ಅಂತವ್ರು ಯಾರೂ ಇಲ್ಲ, ಆದ್ರೂ ಲೆಕ್ಕಕ್ಕೆ ಬರ್ತಿ ಎಲ್ಲ 1 ಕೆಜಿ ತಗೊಂಡು ಹೋಗ್ಬಿಡ್ತೀನಿ.
1: ಸರಿ, ಜೀರಿಗೆ 1 ಕೆಜಿ ತಗೊಳ್ತೀನಿ ಅಂದ್ರೆ ಯಾವ ಅಂಗಡಿಯೂ ಬೇಡ ಅಂತಾನೆ. ಮುಂದಿನ ಐಟಮ್ ಹೇಳ್ರಿ.
0: ಈರುಳ್ಳಿ ಆಯ್ತು, ಜೀರಿಗೆ ಅಂದ್ರೆ ವಟಾಣಿ ಅಲ್ವಾ ಶೆಟ್ರೆ?
1: ಈ ಮಣಿಕಂಠಪ್ಪನವ್ರಿಗೂ ಅವರ ಬಾವು ಮೈದು ನನ್ನ ಕಾಯಿಲೆ ಏನಾದರೂ ಬಂತ ಹೇಗೆ ವಿಚಿತ್ರ ಆಡ್ತಾರೆ. ನನಗೇನಾಗಬೇಕಾಗಿದೆ, ಕೆಜಿ ಕೆಜಿ ಸಾಮಾನು ಹಾಕಿದ್ದೇ ಬಂತು. ಹಾಂ, ನೆಕ್ಸ್ಟ್ ಏನಂದ್ರಿ?
0: ಅದೇ ಮುಂದಿನದು ವಾ ಅಂತಿದೆ, ವಟಾಣಿ ಇರಬಹುದ ಅಂದೆ.
1: ವಾ ವಾ, ಬರೋಬ್ಬರಿ ಕರೆಕ್ಟ್, 1 ಕೆಜಿ ವಾ. ನೆಕ್ಸ್ಟ್
0: ಈರುಳ್ಳಿ ಆಯ್ತು, ಜೀರಿಗೆ ವಟಾಣಿ ಅಂದ್ರೆ ನವಣೆ ಇರ್ಬೇಕಲ್ವೇ?
1: ನವಣೆ ಈ ಕಾಲದಲ್ಲಿ? ನವಣೆ 1 ಕೆಜಿ. ನೆಕ್ಸ್ಟ್
0: ಮುಂದಿನದು ಅಂದ್ರೆ ರವೆ. ರವೆ 1 ಕೆಜಿ ಹಾಕಿ.
1: ಓಕೆ ಓಕೆ, ರವೆ 1 ಕೆಜಿ. ನೆಕ್ಸ್ಟ್
0: ಈರುಳ್ಳಿ ಜೀರಿಗೆ ನವಣೆ ರಸಹೀನ ರಾ ಆಯ್ತು. ಸಜ್ಜಿಗೆ ಅಥವಾ ಸಬ್ಬಕ್ಕಿ ಯಾವ್ದಾಗುತ್ತೆ ಶೆಟ್ರೆ?
1: ಸಜ್ಜಿಗೆನೂ ಹೌದು, ಸಬ್ಬಕ್ಕಿನೂ ಹೌದು, ಎರಡೂ 1 ಕೆಜಿ ಇರಲಿ ಬಿಡಿ. ನೆಕ್ಸ್ಟ್
0: ಇನ್ನು ಇದು ಅಂದ್ರೆ
1: ಹೀಚವರ ಆಗುತ್ತೆ, ಹೀರೆಕಾಯಿನೂ ಆಗುತ್ತೆ, ನಿಮಗೆ ಯಾವ್ದಿರ್ಲಿ. ಆದ್ರೆ ಅದು ದಿನಸಿ ಐಟಮ್ ಆಗಲ್ಲ, ತರಕಾರಿ ಐಟಮ್ ಆಗುತ್ತೆ. ಆಗ್ಬಹುದಾ?
0: ದಿನಸೇನು ಹೋಗೋದು ಹೊಟ್ಟೆಗೇನೆ, ತರಕಾರಿ ಹೋಗೋದು ಹೊಟ್ಟೆಗೇನೆ, ಈ ಚವರಣೆ ಇರಲಿ ಇರಲಿ ಬಿಡಿ.
1: ಆಯ್ತಾಯ್ತು. ಏ ಗೋಪಾಲ, ಆಚೆ ಬುಟ್ಟಿಲಿದೆಯಲ್ಲ ಈ ಚವರೆ, ಕೊಡು 1 ಕೆಜಿ ತೂಗಪ್ಪ. ನೆಕ್ಸ್ಟ್
0: ಈ ಲಿಸ್ಟ್ನಲ್ಲಿರೋ ಲಾಸ್ಟ್ ಐಟಮ್ ನಾ. ಒಂದು ನಾ ಅಂದ್ರೆ ನವಣೆ ತಗೊಂಡಾಯ್ತು, ಇನ್ನೊಂದು ಶೆಟ್ರೆ 1 ಕೆಜಿ ನಂದಿನಿ ಬಾರ್ಸೋಪ್ ಕೊಟ್ಬಿಡಿ.
1: ನಂದಿನಿ ಬಾರ್ ಸೋಪು ಕೆಜಿ ತೂಕದಲ್ಲಿ? ಹೇಗಪ್ಪ, ಶೆಟ್ರು ಹೊಸ ಪದ್ಧತಿ ಜಾರಿಲಿ ತಂದ್ರು ಅಂತ ನಾಳೆ ಆಕ್ಷೇಪ ಬಂದ್ರೆ?
0: ಅಯ್ಯೋ, ನಾನೇನು ಊರಿನಲ್ಲೆಲ್ಲ ಟಾಮ್ ಟಾಮ್ ಮಾಡ್ತೀನಿ ಶೆಟ್ರೆ, ಬಾಯಿ ಬಿಟ್ರೆ ನನ್ನ ಶ್ರೀಮತಿ. ನಾನು ಬೆಳಿ ಬೆಳಿಗ್ಗೆ ಪ್ರಾಮಾಣಿಕ ಗಂಡನ ಹಾಗೆ ಸಾಮಾನ್ ಚೀಲ ತಗೊಂಡು ಹೋಗಿ ಎದುರಿಗಿಟ್ರೆ ಅವಳು ಬಾಯಿಗೂ ಮುಚ್ಚೋಗ್ಬಿಡುತ್ತೆ.
1: ಆಯ್ತಪ್ಪ, ಅದೂ ಆಗ್ಲಿ. ಸೋಪು ಕೆಜಿಯಲ್ಲಿ ತೂಗೋ ಕಾಲ ಬಂತು ಅಂದಮೇಲೆ ನೀರನ್ನು ಕೆಜಿಲಿ ಗ್ರಾಮ್ನಲ್ಲಿ ತೂಗೋ ಕಾಲ ದೂರ ಇಲ್ಲ. ಈಗೊಳ್ಳಿ 1 ಕೆಜಿ ಸೋಪು. ಆಯ್ತಲ್ಲ,
0: ತಗೊಳ್ಳಿ ಪಟ್ಟಿ, ಒಟ್ಟು ಎಷ್ಟಾಯ್ತು ಅಂತ ಬರೆದು ಬಿಡಿ.
1: ಹಾಂ ಕೊಡಿ. 20, 30, 40, 50, 60, 70, 120 ಜೀರಿಗೆ ಉಂಟ ಜೀರಿ, ಹಾಗೆ ಒಟ್ಟು 720 ತಗೊಳ್ಳಿ, ಬರದೆ.
0: ಹಾಂ ಬರ್ತೀನಿ ಶೆಟ್ರೆ, ಬರಗಾಲದ ಪರಿಣಾಮ ನಿಮ್ಮ ಅಂಗಡಿ ಮೇಲೆ ಹೆಚ್ಚಾಗದೇ ಇರಲಿ ಅಂತ ಹಾರೈಸ್ತೇನೆ.
1: ಒಳ್ಳೇದಪ್ಪ, ಹಾಗೆ ನಂದು ಹಾರೈಕೆ. ಇವತ್ತಿನ ಸಾಮಾನಿನ ಪಟ್ಟಿ ನಿಮ್ಮ ಹೆಂಡತಿ ಕೈಲಿ ನಿಮಗೆ ಮಂಗಳಾರತಿ ಮಾಡಿಸದೆ ಇರಲಿ ಅಂತ.
0: ಆಯ್ತು ಶೆಟ್ರೆ ಬರ್ತೇನೆ. ಉಷ್ಯಪ್ಪ, ಈ ಚೀಲ ಎದುರು ಹಿಡಿದು ಜೀವನದಲ್ಲಿ ಒಂದಾದರೂ ಶಾಬಾಸ್ಗಿರಿ ಸಿಗುತ್ತಾ ಅಂತ ನಾನು ನೋಡ್ತೇನೆ.

0: ಗೇಟು ಬಾಗಿಲೆಲ್ಲ ತೆಗೆದು ಎಲ್ಲ ಒಳಗೆ ಏನೋ ಮಾಡ್ತಿದಾರಲ್ಲ.
1: ಈ ಕವನ ನೋಡಿ, ಈ ಕವನ. ಕೈಲಾಸದಲ್ಲೊಂದು ದಿನ ಗಿರಿಜೆ ಕೇಳಿದಳು ಸುತನ, ಕೈಲಾಸದಲ್ಲೊಂದು ದಿನ ಗಿರಿಜೆ ಕೇಳಿದಳು ಸುತನ, ಗಜಾನನ ಏಕೆ ಈ ಮ್ಲಾನವದನ, ಉಸುರಿದನು ಸುತನು ಆಗಿ ಸ್ವರದೀನ, ಕಾಣೆಯಾಗಿದೆ ನನ್ನ ಖಾಸಗಿ ವಾಹನ, ಅಮ್ಮ ನಾನೀಗ ಮೂಷಿಕ ವಿಹೀನ, ಮೂಷಿಕ ವಿಹೀನ. ಆಗ ತಾಯಿ ಹೇಳ್ತಾಳೆ, ಬೇಸರಿಸದಿರು ಮಗನೇ.

0: ಅದು ಗಣಪ ಎಗರಿಸಿದ್ದಾರದನು ನರರು ಬಳಸಲು ಗಣಕ ಏನು ಹೇಳಲಿ ಮಗನೇ ಈ ಕಂಪ್ಯೂಟರ್ ಪಾಡು ಬೇಕಾಯಿತು ಅವರಿಗೆ ನಿನ್ನೆ ಮೌಸು ಪ್ಯಾಡು ನಿನ್ನೆ
1: ಚೆನ್ನಾಗಿದೆ ಕಣೋ ನಿನ್ ಕಂಪ್ಯೂಟರ್ ಕವನ.
0: ನಿಮ್ಮೆಲ್ಲರ ಪ್ರೋತ್ಸಾಹ ಹಾರೈಕೆ ಹೀಗೆ ಇದ್ರೆ ನನ್ನ ಕವನಗಳಿಗೆ ಒಂದಲ್ಲ ಒಂದು ದಿನ ಬೆಲೆ ಬಂದೇ ಬರುತ್ತೆ ಅಂತ ನಾನು ಒಬ್ಬ ತೂಕದ ಕವಿಯಾಗಿ ಗುರುತಿಸಲ್ಪಡುತ್ತೇನೆ ಎನ್ನುವ ಭರವಸೆ ನನಗಿದೆ. ಥ್ಯಾಂಕ್ ಯು ಕಮಲಾ, ಥ್ಯಾಂಕ್ ಯು ಅಕ್ಕ.
1: ಲೋ ಪಾಪ, ಶಾಂತಿಗೆ ಒಂದು ಥ್ಯಾಂಕ್ಸ್ ಹೇಳೋ, ಜೋರಾಗಿ ಚಪ್ಪಾಳೆ ತಟ್ಟೋಳವಳು.
2: ಗೇಟ್ ಸಪ್ಪಳ ಆಯ್ತು, ಅಣ್ಣ ಅವ್ರು ಬಂದ್ರೋ ಏನೋ.
3: ಎಲ್ಲಿ ಸುತ್ತಾಡ್ಕೊಂಡು ಬಂತು ಪ್ರಾಣಿ, ಬೈಬಾರ್ದು ಬೈಬಾರ್ದು ಅಂದ್ಕೊಂಡ್ರು ಬೈಸ್ಕೊಂತಾರೆ.
4: ಏನ್ ನಡೆದಿದೆ ಇಲ್ಲಿ? ಇಲ್ಲೊಂದು ಕತ್ತೆ ಚೀಲ ಹುಟ್ಕೊಂಡು ಬಂದ್ರೆ ಮಾತಾಡ್ಸೋರಿಲ್ಲ. ಏನ್ ನಗು, ಏನ್ ಚಪ್ಪಾಳೆ, ಏನು ನಾಟಕ ನಡೀತಾ ಇಲ್ಲಿ?
1: ಬಾರಣ್ಣ, ಒಳ್ಳೆ ಕವಿಗೋಷ್ಠಿ ನಾಟಕನೇ ಆಡ್ತಾ ಇದ್ವಿ. ಈ ನಿಮ್ ಬಾಮೈದ ಕವಿತೆ ಓದೋಕೆ, ನಾವು ಚಪ್ಪಾಳೆ ತಟ್ಟೋಕೆ.
4: ನೀವು ಸಭೆ ಸಮಾರಂಭ ನಡೆಸ್ಕೊಂಡು ಮಜಾ ಮಾಡ್ಕೊಂಡಿದ್ರೆ ಏನು, ನಾನೊಬ್ಬ ಕತ್ತೆ ತರ ಕೆಲಸ ಮಾಡ್ಕೊಂಡಿದ್ದೇನಲ್ಲ.
3: ರೇ ರೇ, ಬೆಳಗ್ಗೆ ನನ್ಗೂನು ಹೇಳದೆ ಎಲ್ಲಿ ಹೋಗಿದ್ರಿ ಪಾಪ? ಸರಿಯಾಗಿ ತಿಂಡಿನೂ ತಿಂದೆ ಹೋಗಿದ್ರಿ ಅಂತ ಹೇಳ್ಕೊಂಡು ಹೇಳ್ಕೊಂಡೇ ನಾವೆಲ್ಲ ತಿಂಡಿ ಖಾಲಿ ಮಾಡಿದ್ವಿ. ಎಲ್ರಿ ಹೋಗಿದ್ದು?
4: ಸಂಸಾರಕ್ಕೆ ಸಹಾಯ ಮಾಡುದಿಲ್ಲ ಅಂತ ಯಾವಾಗ್ಲೂ ಹೇಳ್ತಾ ಇರ್ತೀಯಲ್ಲ, ಇವತ್ ನಿಂಗೆ ಸರ್ಪ್ರೈಸ್ ಕೊಡೋಣ ಅಂತ ನೀನ್ ಲಿಸ್ಟ್ ಮಾಡಿಟ್ಟಿದ್ಯಲ್ಲ, ಆ ಸಾಮಾನೆಲ್ಲ ಹಾಕಿಸ್ಕೊಂಡು ತಂದ್ಬಿಟ್ಟೆ.
3: ಸಾಮಾನು ತರೋದಿದೆ ಅಂತಷ್ಟೇ ಹೇಳಿದ್ದೆ, ನಾನೇನು ಲಿಸ್ಟ್ ಮಾಡಿ ಕೊಡ್ಲಿಲ್ಲಲ್ಲ.
4: ಕೈನಲ್ಲಿ ಕೊಡ್ಲಿಲ್ಲ ಅಂದ್ರೆ ಏನಾಯ್ತು? ಟೇಬಲ್ ಮೇಲೆ ಇಟ್ಟಿದ್ಯಲ್ಲ, ಸಿಕ್ತು, ಹೋದೆ ತಂದೆ. ಎಲ್ಲ ಒಂದೊಂದು ಕೆಜಿ ಹಾಕಿಸ್ಕೊಂಡು ಬಂದಿದ್ದೀನಿ.
3: ಅದ್ ಯಾವ ಲಿಸ್ಟ್ ರೀ ಅದು? ನಾನು ಬರೀದೇ ಇದ್ದಿದ್ದು
4: ಇಲ್ಲಿ ನೋಡೆ, ಸಂಕ್ಷಿಪ್ತವಾಗಿರೋ ಸಾಮಾನಿನ ಲಿಸ್ಟ್. ಒಂದ್ರ ಕೆಳಗೆ ಒಂದಕ್ಷರ ಬರ್ದಿದ್ದೀಯಲ್ಲ ನೋಡಿ. ಈರುಳ್ಳಿ, ಜೀರಿಗೆ, ವ ವಟಾಣಿ, ನ ನವಣೆ, ರ ರವೆ, ಸ ಸಜ್ಜಿಗೆ, ಸಬ್ಬಕ್ಕಿ, ಹಿ ಚವ್ರೆ, ನ ನಂದಿನಿ ಬರ್ಸೋ.
5: ಬಾವಾ ಬಾವಾ ಬಾವಾ, ಅದು ಸಾಮಾನು ಲಿಸ್ಟ್ ಅಲ್ಲ. ಅಯ್ಯೋ, ಅದು ಅದು
1: ಏನಾಯ್ತು ಕವಿಕೀರ್ತಿ? ಉಸಿರು ಸಿಕ್ಕಾಕೊಂಡ? ನೀರ್ ಬೇಕೇನೋ? ಲೇ ಶಾಂತಿ, ನೀರ್ ತಗೊಂಬ.
3: ಅಯ್ಯಯ್ಯೋ, ಈಗಿನ್ನು ಕವನ ಓದ್ಕೊಂಡು ನಗಿಸ್ಕೊಂಡು ಇದೆಯಲ್ಲೋ, ಏನಾಯ್ತು?
2: ತಗೊಳ್ಳೋಣ, ನೀರ್ ಕುಡೀರಿ, ನೀರ್ ಕುಡೀರಿ.
0: ಬಾವಾ ಬಾವಾ, ಮತ್ತೆ ಅದು ಅದು ಸಾಮಾನ್ ಲಿಸ್ಟ್ ಅಲ್ಲ ಬಾವಾ.
4: ಮತ್ತೇನು ಬಗಳ?
0: ಅದು ಅದು ನನ್ನ ಕವನ, ಕವನ. ಏಕಾಕ್ಷರ ಕವಿತಾ ಸ್ಪರ್ಧೆಗೆ ಅಂತ ಬರೆದು ಟೇಬಲ್ ಮೇಲೆ ಇಟ್ಟಿದ್ದೆ. ಈ ಜೀವನ ರಸಹೀನ ಎಂಬ ಒಂದು ತತ್ವದ ಮೇಲೆ ಬರೆದ ಏಕಾಕ್ಷರ ಕವನ.
1: ಬಾರೇ ಬಾ, ಜೀವನದಲ್ಲಿ ಕಾವ್ಯದ ಉಪಯುಕ್ತತೆಗೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕೇನ್ರು?
4: ಬೇಸರ ಮಾಡ್ಕೋಬೇಡಪ್ಪ, ನಿನ್ ಕವನದ ಒಂದೊಂದು ಅಕ್ಷರನು ಒಂದೊಂದು ಕೆಜಿ ತೂಗುತ್ತೆ. ಒಂದೊಂದು ಕೆಜಿ, ಅದ್ರ ಬೆಲೆ ಶೆಟ್ರಂಗಡಿಲಿ ದಾಖಲೆ ಆಗಿದೆ.
1: ತೂಕದ ಸಾಹಿತ್ಯ ಅನ್ನೋದಕ್ಕೆ ಬೇರೆ ಸಾಕ್ಷಿ ಬೇಕಾ? ಅಂತೂ ಇಂಥ ಬೆಲೆ ಬಾಳೋ ಕಾವ್ಯ, ಉಪಯುಕ್ತ ಕಾವ್ಯ, ತೂಕದ ಕಾವ್ಯ ರಚನೆ ಮಾಡುತ್ತಿರುವ ನಮ್ಮ ಯುವ ಕವಿ ಕವಿಕೀರ್ತಿಗೆ
0: ಜೈವಾಗಲಿ.
2: ಜೊತೆಗಷ್ಟು ಚಪ್ಪಾಳೆಗಳು ಇರಲ್ರಿ.
3: ಒಳ್ಳೆ ಹುಚ್ಚರ ಸಂತೆ ಆಯ್ತಲ್ಲಪ್ಪ ಇದು. ಕವಿಗಳು ಹುಚ್ಚರು ಅಂತ ಕೇಳಿದ್ದೆ. ಕವಿ ತನ್ನ ಸುತ್ತಲಿನವರನ್ನು ಹುಚ್ಚರನ್ನಾಗಿಸಬಲ್ಲ ಅಂತ ಈವತ್ತು ಕೇಳಿ.
6: ಕಾವ್ಯ ಕೋಲಾಹಲ ನಾಟಕ ಕೇಳಿದಿರಿ. ಬರೆದವರು ಭುವನೇಶ್ವರಿ ಹೆಗಡೆ. ಭಾಗವಹಿಸಿದ ಕಲಾವಿದರು ಕಮಲಾ, ಹನೀಶ್ ಶೆಟ್ಟಿ, ಕವಿಕೀರ್ತಿ, ನವೀನ ಚಂದ್ರ ಐಲಾ, ಪ್ರಮೀಳಾ, ನಳಿನಿ ಕೆ, ಶಾಂತಿ, ನೇತ್ರಾವತಿ ಪ್ರಕಾಶ್ ರಾವ್, ಅಂಗಡಿ ಶೆಟ್ರು, ಲೋಕೇಶ ಅಂಬೆಕಲ್ಲು, ಗಿರಾಕಿ ವಿಸ್ಮಯ ವಿನಾಯಕ, ಮಣಿಕಂಠ, ಎಸ್ ಪಿ ಅಜಿತ್ ಪ್ರಸಾದ್.

0: ನಿರ್ಮಾಣ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. ನೆರವು ನೇತ್ರಾವತಿ ಪ್ರಕಾಶ್ ರಾವ್.
1: ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

ಕೇಳಕ್ರಿ ಪ್ರಾಯೋಜಿತ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮ ದಿನಾಂಕ 13/5/2026 ಅಂದರೆ ಇದೇ ಬುಧವಾರ ಬೆಳಗ್ಗೆ 10:00 to 11:00 102.6 ಮೆಗಾಹರ್ಟ್ಸ್ಗಳಲ್ಲಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ. ವಿಷಯ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಸೈನ್ಸ್ ಹಾಗೂ ಐಟಿಐ ಪಾಸಾದವರಿಗೆ ಚಿತ್ರದುರ್ಗದ ಎಸ್ಜೆಎಂ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಲಭ್ಯವಿರುವ ಡಿಪ್ಲೊಮೊ ಕೋರ್ಸ್ಗಳು. ಈ ಕುರಿತು ಭಾಗವಹಿಸುತ್ತಾರೆ ಎಸ್ವಿ ರವಿಶಂಕರ್, ಪ್ರಾಂಶುಪಾಲರು, ಜೆಎಂಐಟಿ ಕ್ಯಾಂಪಸ್, ಎಸ್ಜೆಎಂ ಪಾಲಿಟೆಕ್ನಿಕ್ ಕಾಲೇಜು, ಚಿತ್ರದುರ್ಗ. ಕೇಳುಗರು ಕರೆ ಮಾಡಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳು 9444840273 ಹಾಗೂ 9141970272. ದೂರವಾಣಿ ಸಂಖ್ಯೆ 29564949. ಎಸ್ಟಿಡಿ ಕ್ರಮಾಂಕ 08194. ಈ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಡಿ ಕಾವ್ಯ. ಪ್ರಾಯೋಜಕರು ಎಸ್ಜೆಎಂ ಪಾಲಿಟೆಕ್ನಿಕ್ ಚಿತ್ರದುರ್ಗ.

ಕೇಳುಗರೆ, ಇದೇ ಗುರುವಾರ ಬೆಳಗ್ಗೆ 8:30 9:30 ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಕಿಡ್ನಿ ಸ್ಟೋನ್ ಅಥವಾ ಮೂತ್ರಕೋಶದ ಕಲ್ಲುಗಳು ಚಿಕಿತ್ಸೆ ಹೇಗೆ? ಈ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ನುರಿತ ಮೂತ್ರ ಶಸ್ತ್ರಜ್ಞ ಡಾಕ್ಟರ್ ಗಿರೀಶ್ ಸಿಎಸ್. ಕೇಳುಗರು ಕರೆ ಮಾಡಬೇಕಾದ ಮೊಬೈಲ್ ಸಂಖ್ಯೆಗಳು 9448640273 ಹಾಗೂ ಮತ್ತೊಂದು ಸಂಖ್ಯೆ 9141970272. ದೂರವಾಣಿ ಸಂಖ್ಯೆ 08194295649. ವಾಟ್ಸಪ್ ಮೂಲಕ ಪ್ರಶ್ನೆಗಳನ್ನು ಕೇಳಲು ಸಂದೇಶಗಳನ್ನು ಕಳುಹಿಸಿ 9448640273. ಪ್ರಾಯೋಜಕರು ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆ, ಬೈಪಾಸ್ ರಸ್ತೆ, ರಾಷ್ಟ್ರೀಯ ಹೆದ್ದಾರಿ, ದಾವಣಗೆರೆ.

ನಾಳೆ ಮಧ್ಯಾಹ್ನ ಮತಕರಿ ಪ್ರಸಾರದಲ್ಲಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ದಾದಿಯರ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಸಂದರ್ಶನ ಮೂಡಿಬರುವುದು. ಭಾಗವಹಿಸುತ್ತಾರೆ ಎಸ್ಡಿಎಂ ವೈದ್ಯಕೀಯ ಕಾಲೇಜಿನ ನರ್ಸಿಂಗ್ ಸೂಪರ್ಡೆಂಟ್ ಮಂಜುಳಾ ಹಾಗೂ ಡೆಪ್ಯೂಟಿ ನರ್ಸಿಂಗ್ ಸೂಪರ್ಡೆಂಟ್ ಸುಮಂಗಲಾ. ಪ್ರಸ್ತುತಿ ಮಂಜುಳಾ ಪುರಾಣಿಕ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಗಮನಿಸಿ, ನಮ್ಮ ನಿಲಯದಿಂದ ನಾಳೆ ಬೆಳಗ್ಗೆ 7:45 ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಸರಣಿ 42. ಭಾಗವಹಿಸುತ್ತಾರೆ ಡಾಕ್ಟರ್ ಬೊಮ್ಮಣ್ಣ, ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 10:00 ಆಗುತ್ತಲಿದೆ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮಗಳು ಮೂಡಿಬರುವುದು.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇದುವರೆಗೂ ಚಂದ್ರಪಲ್ಲಿ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ಕೇಳಿದಿರಿ. ಇಲ್ಲಿಗೆ ಚಂದ್ರಪಲ್ಲಿ ಪ್ರಸಾರ ಮುಗಿಸುತ್ತೇವೆ.